ಕೇಳುಗರೇ, ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಇಂದು ಶುಕ್ರವಾರ 2026 ಸಾಲಿನ ಜುಲೈ ತಿಂಗಳ 17 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಆಷಾಢ ಮಾಸದ 26 ದಿನ. ಆತ್ಮೀಯ ಕೇಳುಗರಿಗೆ ವೆಂಕಟೇಶ್ ಹುಗಾರ್ನ ಶುಭ ಮುಂಜಾನೆಯ ನಮಸ್ಕಾರಗಳು. ನಿಲಯದ ಈ ದಿನದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 6:30, ಕಾರ್ಯಕ್ರಮ ವಿವರಣೆ. ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಕಾರ್ಯಕ್ರಮ ವಿವರಣೆಯ ಅನಂತರ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ. 6:10 ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಗಲಿದೆ. 6:30 ಚಿಂತನ ಸುದರ್ಶನ್ ಕುಮಾರ್ ಅವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಬಹುದು. 6:35 ದೇಶಭಕ್ತಿಗೀತೆ ಪ್ರಸಾರ ಮಾಡುತ್ತೇವೆ. 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ. 6:45 ಜನಪದ ಗೀತೆಗಳಲ್ಲಿ ಬಿಆರ್ ಛಾಯಾ, ಸರಸ್ವತಿ ಬುದ್ಧ ಮತ್ತು ಸಂಗಡಿಗರಿಂದ ಕೇಳಬಹುದು. 6:55 ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. 7:00 ಕಾರ್ಯಕ್ರಮದ ಮುಖ್ಯಾಂಶಗಳು. 7:05 ಪ್ರದೇಶ

ಗಂಟೆ 30 ನಿಮಿಷಕ್ಕೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನಗಾಯನ ನಮ್ಮ ನಿಲಯದಿಂದ ಕೇಳುತ್ತೀರಿ. 9 ಗಂಟೆಗೆ ಪ್ರಕಟಣೆಗಳು, 9:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಒಂದೇ ಮಾತರಂಗೆ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ಇದರಲ್ಲಿ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ ಪ್ರಸಾರವಾಗುತ್ತದೆ. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಲಬೋ. 9:30 ಹನಿ ಹನಿ ಇಬ್ಬನಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಬಹುದು. ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚೆ. 10:02, 10:32, 11:32 ಹಾಗೂ 11:32ಕ್ಕೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಕೇಳುತ್ತೀರಿ. 10:30, 11:00, 11:30 ಮತ್ತು 12:30ಕ್ಕೆ ನಮ್ಮ ನಿಲಯದ ಪ್ರಕಟಣೆಗಳು. 12:00 ಪ್ರದೇಶ ಸಮಾಚಾರ, 12:05 ವನಿತಾ ವಿಹಾರದಲ್ಲಿ ಮಹಿಳಾ ಕಾನೂನುಗಳು ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮಾ ಅವರ ಜೊತೆ ಸಂದರ್ಶನ, ಸಂದರ್ಶಿಸುತ್ತಾರೆ ನೀರಜ ಕಾರಟಗಿ. 12:35 ಆರೋಗ್ಯ ಸಂಚಿಕೆ ಕೇಳುತ್ತೀರಿ. 1:00 ಪ್ರಗತಿ ಪಥ, ಪಿಎಂ ಸ್ಟಾರ್ಟ್ಅಪ್ ಇಂಡಿಯಾದ ಬಗ್ಗೆ ಮಾಹಿತಿ ಇದೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ದೀಪಾಠ. 3:00-5:00 FM 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ಈ ದಿನದ ಸಂಜೆಯ ಪ್ರಸಾರದಲ್ಲಿ 5:00 ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ನಮ್ಮ ನಿಲಯದಿಂದ 5:30 ಯುವವಣೆಯಲ್ಲಿ ಮೂಢನಂಬಿಕೆಗಳ ಕುರಿತು ಮಾತನಾಡುತ್ತಾರೆ ಜಯಶ್ರೀ. ಅನಂತರ ಭಾವಗೀತೆಗಳು ಸಿರಿವಾರದ ಎನ್ ಕೆ ಶಂಕರಪ್ಪ ಅವರಿಂದ. 6:15 ವಿಜ್ಞಾನ ರಶ್ಮಿ, ಜೀವಕೋಶಗಳ ಮತ್ತು ಅದರ ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿ ಇರುತ್ತದೆ ವಿಜಯಶ್ರೀ ಅವರಿಂದ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ಹಲೋ ಕೃಷಿರಂಗ, ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಕುರಿತು ಭಾಗವಹಿಸುತ್ತಾರೆ ಬೀಜ ನಿಗಮದ ರಾಜ್ಯ ಜಂಟಿ ನಿರ್ದೇಶಕಿ ಶ್ರೀಮತಿ ರೂಪಾಯಲ್. 7:20 ನಮ್ಮ ನಿಲಯದಿಂದ ಜಾನಪದ ಸಂಗೀತ. 7:45 ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ. 8:30 ಜನಪದ ಸಂಗೀತ. 9:15 ಭಾವಗೀತೆಗಳು. 9:30 ಕರೆಂಟ್ ಅಫೈರ್ಸ್ ಬೆಂಗಳೂರು ಕೇಂದ್ರದಿಂದ ಕೇಳುತ್ತೀರಿ. ಇದುವರೆಗೆ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಈಗ ಕೇಳಿ, ಪುತ್ತೂರು ನರಸಿಂಹನಾಯಕ ಅವರ ಧ್ವನಿಯಲ್ಲಿ ಪುರಂದರದಾಸರ ಕೃತಿ.

ಭಕ್ತಿಗೀತೆಗಳನ್ನು ಕೇಳಿದ್ರಿ, ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:30. ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸಾರವಾಗಲಿದೆ, ಕೇಳಿ.

0: ಇಂದಿನ ಕಾರ್ಯಕ್ರಮ ಚಿಂತನ ಸುದರ್ಶನ್ ಕುಮಾರ್ ಅವರಿಂದ.
1: ಮೌನವು ಶ್ರದ್ಧೆ, ಶಾಂತಿ, ಆತ್ಮನಿಗ್ರಹ ಮತ್ತು ಜ್ಞಾನಕ್ಕೆ ದಾರಿ ತೆರೆದಿಡುವ ಶಕ್ತಿಶಾಲಿ ಸಾಧನವಾಗಿದೆ. ಪ್ರಪಂಚದ ಮಹಾನ್ ಚಿಂತಕರು, ಯೋಗಿಗಳು, ಮಹಾತ್ಮರು ಮೌನದ ಮಹತ್ವವನ್ನು ಬಲವಾಗಿ ಅನುಭವಿಸಿದ್ದಾರೆ. ಪ್ರಪಂಚದಲ್ಲಿ ಕೆಲವರು ಮೌನವನ್ನು ಅಜ್ಞಾನ ಅಥವಾ ಬಲಹೀನತೆಯ ಸಂಕೇತವೆಂದು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಮೌನವು ಶಕ್ತಿಯ ರೂಪವಾಗಿದೆ. ಕೆಲವೊಮ್ಮೆ ತಪ್ಪಾಗಿ ಅರ್ಥೈಸಲ್ಪಟ್ಟ ಮೌನವು ಸಂಘರ್ಷ ಭೇದವನ್ನು ಉಂಟು ಮಾಡಬಹುದು. ಆದ್ದರಿಂದ ಮೌನವು ಎಲ್ಲಿ ಉಪಯುಕ್ತ, ಎಲ್ಲಿ ಅಗತ್ಯವೋ ಎಂಬ ಜ್ಞಾನವಿರಬೇಕು. ಮೌನ ಎಂದರೆ ಕೇವಲ ಮಾತು ಆಡದೆ ಬಾಯಿ ಮುಚ್ಚಿಕೊಂಡಿರುವುದು ಅಲ್ಲ. ಅದು ಮನಸ್ಸಿನ ಸ್ಥಿರತೆ, ಆತ್ಮಸಾಧನೆ, ಜ್ಞಾನಾನ್ವೇಷಣೆ, ಸಂಯಮ ಮತ್ತು ಆಧ್ಯಾತ್ಮಿಕ ಚಿಂತನೆಯ ಮಾರ್ಗವಾಗಿದೆ. ಮೌನವು ಆಂತರಿಕ ಶಕ್ತಿ ಬೆಳೆಯಲು ಸಹಾಯ ಮಾಡುತ್ತದೆ. ಹಾಗಾದರೆ ಮೌನ ಯಾಕೆ ಬೇಕು? ಮೌನ ಆತ್ಮ ಪರಿಚಯಕ್ಕೆ ದಾರಿ. ಪ್ರತಿದಿನ ನಾವು ಪ್ರಪಂಚದ ಸಮಸ್ಯೆಗಳ, ಚರ್ಚೆಗಳ, ವಿವಾದಗಳ ಮಧ್ಯೆ ನಮ್ಮ ಒಳಗಿನ ಶಬ್ದವನ್ನು ಕೇಳುವುದನ್ನು ಮರೆಯುತ್ತೇವೆ. ಮೌನವೇ ನಮ್ಮ ಆಂತರಿಕ ತತ್ವವಾದ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವ ಮಾರ್ಗ. ಇದನ್ನು ಸ್ವಾಧ್ಯಾಯ ಅಥವಾ ಆತ್ಮಪರಿಚಯ ಎಂಬ ಆಧ್ಯಾತ್ಮಿಕ ಯಾತ್ರೆಯ ಪ್ರಾರಂಭವೆಂದು ಕರೆಯಬಹುದು.

0: ಮೌನ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಅನಗತ್ಯ ಮಾತುಗಳು ತೊಂದರೆ, ಕಲಹ ಮತ್ತು ಬಿಕ್ಕಟ್ಟಿಗೆ ಕಾರಣವಾಗುತ್ತದೆ. ಮೌನದಿಂದ ಮನಸ್ಸು ವಿಶ್ರಾಂತಿಯನ್ನು ಪಡೆಯುತ್ತದೆ. ವಿಧಾನಗಳಾದ ಯೋಗ ಮತ್ತು ಧ್ಯಾನ ಮೌನದ ಸ್ಥಿತಿಯನ್ನು ತಲುಪಲು ಸಹಕಾರಿಯಾಗಿದೆ. ಮೌನ ಸಂಯಮ ಮತ್ತು ಶಿಸ್ತಿಗೆ ಸಹಾಯಕ. ಮಾತಿನ ಮೇಲೆ ನಿಯಂತ್ರಣ ಎಂಬುದೇ ಸಂಯಮದ ಪ್ರಾರಂಭ. ಮೌನದ ಅಭ್ಯಾಸ ವ್ಯಕ್ತಿಗೆ ತಾಳ್ಮೆ, ಶಿಸ್ತಿನ ಭಾವನೆ, ತ್ಯಾಗಶೀಲತೆ ಹಾಗೂ ನಾಲಿಗೆಯ ನಿಯಂತ್ರಣ ಮಾಡುತ್ತದೆ. ಇದು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಗೌರವ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೌನ ಸೃಜನಾತ್ಮಕತೆಯ ಬೆಳವಣಿಗೆಗೆ ಪೂರಕ. ಮೌನದ ಸಮಯದಲ್ಲಿ ವ್ಯಕ್ತಿಯ ಒಳಚಿಂತನೆಯಲ್ಲಿ ಹೊಸ ಕಲ್ಪನೆಗಳು ಹುಟ್ಟುತ್ತವೆ. ಹಲವಾರು ಕವಿಗಳು, ಲೇಖಕರು, ವಿಜ್ಞಾನಿಗಳು ಮೌನದ ಸಮಯದಲ್ಲಿ ಹೊಸ ಸಂಶೋಧನೆಗಳನ್ನು ಮಾಡಿದ್ದಾರೆ. ಮೌನ ಸೃಜನಶೀಲತೆಯನ್ನು ಉತ್ತೇಜಿಸುತ್ತದೆ. ಮೌನ ಶ್ರವಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೆಚ್ಚು ಮಾತನಾಡುವವರು ಇತರರ ಮಾತುಗಳಿಗೆ ಬೆಲೆ ನೀಡದೆ ಕೀಳಾಗಿ ಪರಿಗಣಿಸುತ್ತಾರೆ. ಮೌನದಿಂದ ಉತ್ತಮವಾಗಿ ಕೇಳುವ, ಅರ್ಥ ಮಾಡಿಕೊಳ್ಳುವ, ಸಹಾನುಭೂತಿಯೊಂದಿಗೆ ಸ್ಪಂದಿಸುವ ಶಕ್ತಿ ಬೆಳೆಯುತ್ತದೆ. ಉತ್ತಮ ನಾಯಕರು ಮೌನದಿಂದ ಹೆಚ್ಚು ಕಲಿಯುತ್ತಾರೆ. ಮೌನ ಸಮಸ್ಯೆಗಳ ಪರಿಹಾರಕ್ಕೆ ಸಹಾಯಕ. ಆಕ್ರೋಶ, ತೀವ್ರ ಭಾವನೆಗಳು ಪ್ರಬಲವಾದಾಗ ಉಚಿತವಾಗಿ ಪ್ರತಿಕ್ರಿಯೆ ನೀಡುವ ಬದಲು ಮೌನದಿಂದ ಪರಿಸ್ಥಿತಿಯನ್ನು ಸಮಾಧಾನದಿಂದ ನಿಭಾಯಿಸಬಹುದು. ಕೋಪದಲ್ಲಿ ಮೌನ, ನೋವಿನಲ್ಲಿ ಮೌನ, ಸಂತೋಷದಲ್ಲಿ ಮೌನ, ಇದು ಜೀವನದ ಸಮಸ್ಥಿತಿಯ ಸೂತ್ರವಾಗಿದೆ. ಮೌನ ಆಧ್ಯಾತ್ಮಿಕ ಸಾಧನೆಗೆ ಬಹುಮುಖ್ಯ. ನಾವು ಮಾತುಗಳನ್ನಷ್ಟೇ ನಂಬದೆ ಮೌನವನ್ನು ನಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಂಡರೆ ಶಾಂತಿ, ಜ್ಞಾನ ಮತ್ತು ಆತ್ಮಾನುಭೂತಿಯ ನೂತನ ದಾರಿ ತೆರೆಯುತ್ತದೆ. ಬದುಕನ್ನು ಉತ್ತಮಗೊಳಿಸಬೇಕಾದರೆ ಕೆಲವೊಮ್ಮೆ ಶಾಂತವಾಗಿರುವುದೇ ಶ್ರೇಯಸ್ಕರ.
1: ಇದುವರೆಗೆ ಸುದರ್ಶನ ಕುಮಾರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:35 ದೇಶಭಕ್ತಿ ಗೀತೆ. ಭುಜೇಂದ್ರ ಮಹಿಷವಾದಿ ಅವರ ರಚನೆ, ವೃಂದಗಾನದಲ್ಲಿ ಕೇಳಿ.

0: ಭುಜೇಂದ್ರ ಮಹಿಷವಾದಿ ಅವರ ರಚನೆಯನ್ನು ವೃಂದಗಾನದಲ್ಲಿ ಕೇಳಿದಿರಿ. ದೇಶಭಕ್ತಿ ಗೀತೆ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:40 ಕೇಳಿ ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ.
1: ಭಾರತ ದೇಶ ಕೃಷಿ ಪ್ರಧಾನವಾದಂತಹ ದೇಶವಾಗಿದ್ದು ಹಳ್ಳಿಗಳಿಂದ ಕೂಡಿದೆ ಎನ್ನುವಂಥದ್ದು ನಮಗೆ ಗೊತ್ತೇ ಇದೆ. ಕೃಷಿಯು ಶತಮಾನದ ಹಿಂದಿನಿಂದಲೂ ಹಾಗೂ ಬಹುಪಾಲು ಜನರ ಮೂಲ ಕಸಬು ಆಗಿದೆ. ಕೃಷಿ ಚಟುವಟಿಕೆಗಳಾದಂತಹ ಬೀಜ ಬಿತ್ತನೆಯಿಂದ ಹಿಡಿದು ಕೃಷಿ ಉತ್ಪನ್ನಗಳ ಕೊಯ್ಲು ಮತ್ತು ಸಂಸ್ಕರಣೆಯ ಎಲ್ಲ ಹಂತಗಳಲ್ಲೂ ಕೂಡ ಮಹಿಳೆಯರ ಪಾತ್ರ ಶ್ಲಾಘನೀಯ. ಕೃಷಿ ಮಹಿಳೆಯರು ಭಾರತೀಯ ಕೃಷಿಯ ಬೆನ್ನೆಲುಬಾಗಿದ್ದು ಬೀಜಗಳನ್ನು ಬಿತ್ತುವುದರಿಂದ ಹಿಡಿದು ಕೃಷಿ ಉತ್ಪನ್ನಗಳನ್ನು ಕೊಯ್ಲು ಮತ್ತು ಸಂಸ್ಕರಣೆಯವರೆಗೆ, ಮುಖ್ಯವಾಗಿ ಮಾರುಕಟ್ಟೆಯವರೆಗೆ ಎಲ್ಲ ಕೃಷಿ ಕೆಲಸಗಳನ್ನು ಮಾಡ್ತಿದ್ದಾಳೆ. ವಿಪರೀತ ಹವಾಮಾನ ಪರಿಸ್ಥಿತಿಗಳಿಗೆ ಒಡ್ಡಿಕೊಳ್ಳುವುದು, ದೀರ್ಘಕಾಲದವರೆಗಿನ ಬಿಸಿಲಿನ ಬೆಳಕು, ಆರಾಧನಾ ಕೆಲಸಗಳ ಭಂಗಿಗಳು, ಸುದೀರ್ಘ ಕೆಲಸದ ಸಮಯ ಮತ್ತು ಧೂಳು ಹಾಗೂ ಹೊಟ್ಟು, ಅಪಾಯಕಾರಿ ಕೃಷಿ ಉಪಕರಣಗಳು, ಯಂತ್ರೋಪಕರಣಗಳು ಹಾಗೂ ರಾಸಾಯನಿಕ ಬಳಕೆಯ ಅನೇಕ ಮಹಿಳೆಯರು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಇದು ಕಾರಣ ಆಗಿದೆ. ಕೃಷಿ ಕ್ಷೇತ್ರದಲ್ಲಿ ಮಹಿಳೆಯರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಸಾಮಾನ್ಯವಾಗಿ ಕೃಷಿ ಕಾರ್ಮಿಕರು ಕೃಷಿ ಚಟುವಟಿಕೆಗಳನ್ನು ನಿರ್ವಹಿಸುತ್ತಿರುವಂತಹ ಒಂದು ಸಂದರ್ಭದಲ್ಲಿ ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸುವುದಿಲ್ಲ. ಕೃಷಿ ಮಹಿಳೆಯರು ಹೊರಗಡೆ ಹೆಚ್ಚು ಸಮಯವನ್ನು ಕಳೆಯುವುದರಿಂದ ಮತ್ತು ಅವರು ದೀರ್ಘಕಾಲದವರೆಗೆ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಚರ್ಮದ ಮೇಲೆ ಕೆಲವು ಕೆಟ್ಟ ಪರಿಣಾಮಗಳು ಉಂಟಾಗ್ತವೆ. ಸಾಮಾನ್ಯವಾಗಿ ಚರ್ಮದ ಕಂದು ಬಣ್ಣಕ್ಕೆ ತಿರುಗಿದ್ದು, ಆದಾಗ್ಯೂ ನಿರಳಾತೀತ ವಿಕಿರಣಕ್ಕೆ ಚರ್ಮವನ್ನು ದೀರ್ಘಕಾಲಕ್ಕೆ ಒಡ್ಡೋದ್ರಿಂದ ಚರ್ಮದ ಕ್ಯಾನ್ಸರ್, ವಯಸ್ಸಾದ ಚರ್ಮ ಮತ್ತು ರೋಗ ನಿರೋಧಕ ನಿಗ್ರಹದ ಬೆಳವಣಿಗೆಗೆ

0: ಕಾರಣ ಆಗಬಹುದು. ಇದು ಕೆಲಸದ ದಕ್ಷತೆಯನ್ನು ಕಡಿಮೆ ಮಾಡುತ್ತದೆ. ನಮ್ಮ ಕೃಷಿ ಮಹಿಳೆಯರು ಹವಾಮಾನ ವೈಪರೀತ್ಯದ ಪರಿಸ್ಥಿತಿಗೆ ಹೊಂದಿಕೊಂಡು ದೀರ್ಘಕಾಲದವರೆಗೆ ಉರಿ ಬಿಸಿಲಿನಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡುದರಿಂದ ಇದರ ಜೊತೆಗೆ ವಿವಿಧ ಯಂತ್ರೋಪಕರಣಗಳು, ರಾಸಾಯನಿಕ ಸಿಂಪರಣೆ ಹಾಗೂ ಕಲ್ಮಶ ಧೂಳು ಅವರ ಆರೋಗ್ಯದ ಮೇಲೆ ಗಾಢವಾದ ಪರಿಣಾಮ ಬೀರ್ತದೆ ಅಂತ ಹೇಳಿ ಸಂಶೋಧನೆಗಳಿಂದ ದೃಢಪಟ್ಟದೆ. ಸಾಮಾನ್ಯವಾಗಿ ನಮ್ಮ ರೈತ ಮತ್ತು ರೈತ ಮಹಿಳೆಯರು ಕೃಷಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಅವರು ಯಾವುದೇ ರೀತಿಯ ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸೋದಿಲ್ಲ ಹಾಗೂ ದೀರ್ಘಕಾಲದವರೆಗೆ ಸುಡು ಬಿಸಿಲಿನಲ್ಲಿ ಕೆಲಸ ಮಾಡೋದರಿಂದ ಚರ್ಮದ ಕಾಯಿಲೆಗಳು ಉಂಟಾಗ್ತವೆ. ಅದರಲ್ಲೂ ನೇರಳಾತೀತ ವಿಕಿರಣಕ್ಕೆ ಚರ್ಮವನ್ನು ಒಡ್ಡೋದರಿಂದ ಚರ್ಮದ ಕ್ಯಾನ್ಸರ್ನಂತಹ ರೋಗದ ಜೊತೆಗೆ ರೋಗ ನಿರೋಧಕ ನಿಗ್ರಹದ ಬೆಳವಣಿಗೆಗೆ ಇದು ಕಾರಣ ಆಗಬಹುದು. ಆದುದರಿಂದ ರೈತರಾಗಿರ್ಬೋದು, ರೈತ ಮಹಿಳೆಯರಾಗಿರ್ಬೋದು, ಕೃಷಿ ಕೆಲಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಬಿಸಿಲಿನ ಸಮಯದಲ್ಲಿ ಬೇಗನೆ ಬೆಳಗ್ಗೆ ಎದ್ದು ಕೆಲಸವನ್ನು ನಿರ್ವಹಿಸುವುದು, ನಂತರ ಮಧ್ಯಾಹ್ನದ ಸಮಯದಲ್ಲಿ ಅಂತಂದರೆ ಬಿಸಿಲು ಕಡಿಮೆಯಾದಂಥ ಒಂದು ಸಮಯದಲ್ಲಿ 4-5 ಗಂಟೆಯ ನಂತರ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಬಹುದು. ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಸಿಂಪರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ರೈತ ಬಾಂಧವರು ಸಿಂಪರಣಾ ಉಡುಪುಗಳನ್ನು ಸರಿಯಾಗಿ ಧರಿಸೋದಿಲ್ಲ. ಇವುಗಳು ನೇರವಾಗಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಮುಖಗವಸುಗಳಾಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಹಾಗೆಯೇ ಪೂರ್ಣ ಉಡುಪುಗಳಾಗಿರ್ಬೋದು, ಗ್ಲೌಸ್ಗಳಾಗಿರ್ಬೋದು, ಇವುಗಳನ್ನು ಹಾಕೋದ್ರಿಂದ ರಾಸಾಯನಿಕ ಸಿಂಪರಣೆ ಮೈ ಮೇಲೆ ಬೀಳೋದ ಹಾಗೆ ಎಚ್ಚರಿಕೆಯನ್ನು ವಹಿಸಬಹುದು. ಮುಖ್ಯವಾಗಿ ರಾಸಾಯನಿಕ ಸಿಂಪರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಬೀಡಿ ಸೀದುವುದು ಹಾಗೂ ಎಲೆಯಾಗಿರುವುದು, ಗುಟಕ, ತಂಬಾಕು ಇಂತಹ ಒಂದು ಸಂದರ್ಭದಲ್ಲಿ ರೈತ ಬಾಂಧವರು ಎಚ್ಚರಿಕೆಯನ್ನು ವಹಿಸಬೇಕು. ಸಿಂಪರಣೆ ಮಾಡಿದ ನಂತರ ಅವುಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕಾಗ್ತದೆ. ಬಳಸಿದಂತಹ ಔಷಧಿಯ ಡಬ್ಬಗಳನ್ನು ಸೂಕ್ತವಾದಂತಹ ರೀತಿಯಲ್ಲಿ ಮಣ್ಣಿನಲ್ಲಿ ಮುಚ್ಚುವುದಾಗಿರಬಹುದು, ಅವುಗಳನ್ನು ನಾಶ ಮಾಡುವುದು, ಜೊತೆಗೆ ಪ್ರಾಣಿ ಪಕ್ಷಿ ಮಕ್ಕಳಿಗೆ ಎಟುಕದ ಹಾಗೆ ಅದನ್ನು ದೂರ ಇಡಬೇಕಾಗ್ತದೆ. ಮುಖ್ಯವಾಗಿ ಕೃಷಿಯು ಒಂದು ದೈಹಿಕವಾದಂತಹ ಒಂದು ಕೆಲಸ ಆಗಿರೋದ್ರಿಂದ ಆರೋಗ್ಯವಾದಂತಹ ಒಂದು ವಿಚಾರದ ಕಡೆ ರೈತ ಬಾಂಧವರು, ರೈತ ಮಹಿಳೆಯರು ಎಚ್ಚರಿಕೆಯನ್ನು ವಹಿಸಬೇಕು. ಪೌಷ್ಟಿಕವಾದಂಥ ಆಹಾರ ಆಗಿರ್ಬೋದು, ಸಮತೋಲನದ ಆಹಾರದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು. ದೈಹಿಕ ಕೆಲಸವನ್ನು ಮಾಡುವಾಗ ಪರಿಪೂರ್ಣ ಆಹಾರವನ್ನು ರೈತರು, ರೈತ ಮಹಿಳೆಯರು ಪಡೆಯುವುದರಿಂದ ಅಪೌಷ್ಟಿಕತೆ ಆಗಿರ್ಬೋದು, ರಕ್ತಹೀನತೆ ಆಗಿರ್ಬೋದು, ಚರ್ಮದ ಸಮಸ್ಯೆಗಳಿಂದ ದೂರ ಆಗಬಹುದು.
1: ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದರೆ, ಕೆಳಗರೆ ಇಂದು ಸಂಜೆ 6:51 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಹಲೋ ಕೃಷಿ ರಂಗ, ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫನ್ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುತ್ತಾರೆ ಕರ್ನಾಟಕ ರಾಜ್ಯ ಬೀಜ ನಿಗಮದ ಜಂಟಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಎಲ್. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:45. ಜನಪದ ಗೀತೆಗಳು, ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಮೊದಲಿಗೆ ಕೇಳಿ ಬಿ ಆರ್ ಛಾಯಾ ಮತ್ತು ಸಂಗಡಿಗರ ದೊನ್ನೆಯಲ್ಲಿರುವ ಜನಪದ ಗೀತೆ.

0: ಸರಸ್ವತಿ ಬುದ್ಧಿಯ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆ ಕೇಳಿದರೆ ಇದಾಗಿತ್ತು ಜನಪದ ಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:55. ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಹರಿಯಾಣ ಚಂಡೀಗಢ ಪಂಜಾಬ ಸ್ಥಳಾನಾಂ ಯಾತ್ರಾಯೈ ನಿರ್ಗಮಿಷ್ಯತಿ. ಅತ್ರಾವಸರೆ ಪ್ರಧಾನಮಂತ್ರಿ ಹರಿಯಾಣಾಯಾಃ ಜಿಂದ ರೈಲ ಸ್ಥಾನಕೆ ಜಿಂದ ಸೋನಿಪತ ಕ್ಷೇತ್ರಯೋಃ ಭಾರತಸ್ಯ ಪ್ರಥಮಾಯ ಹೈಡ್ರೋಜನ ಸಂಚಾಲಿತ ರೈಲಯಾನಾಯ ಹರಿತ ಪತಾಕಾಂ ಪ್ರದರ್ಶಯಿಷ್ಯತಿ. ಅನೇನೈವ ಸಹ ಶ್ರೀಮೋದಿ ಜಿಂದನಗರಸ್ಥೆ ಏಕಲವ್ಯ ಕ್ರೀಡಾಂಗಣೆ 17,000,000,000 ರೂಪಾಯಿಗಳ ವಿಭಿನ್ನಾನಾಂ ವಿಕಾಸಾತ್ಮಕ ಪರಿಯೋಜನಾನಾಂ ಶಿಲಾನ್ಯಾಸಂ ಉದ್ಘಾಟನಂಚ ವಿಧಾಸ್ಯತಿ. ಪ್ರಥಮಸ್ಯ ಹೈಡ್ರೋಜನ ಸಂಚಾಲಿತ ರೈಲಯಾನಸ್ಯ ಅಯಂ ಶುಭಾರಂಭಃ ರೈಲಕ್ಷೇತ್ರೆ ಸ್ವಚ್ಛ ಸತತ ವಿಕಾಸಾಯ ಕಶ್ಚನ ಮಹತ್ವಪೂರ್ಣಃ ಪದಕ್ಷೇಪೋ ವರ್ತತೆ. ಜಿಂದನಗರಾತ್ ಪ್ರಧಾನಮಂತ್ರಿ ಚಂಡೀಗಢಂ ಪ್ರತಿ ಪ್ರಸ್ಥಾಸ್ಯತಿ. ಯತ್ರ ಅಪರಾಹ್ನೆ ಪಾದೋನ ದ್ವಿವಾದನೆ ಸಹ 17,000,000,000 ರೂಪಾಯಿಗಳ ವಿಭಿನ್ನಾನಾಂ ವಿಕಾಸಾತ್ಮಕ ಪರಿಯೋಜನಾನಾಂ ಆಧಾರಶಿಲಾಂ ಸ್ಥಾಪಯಿಷ್ಯತಿ. ಅತ್ರಾವಸರೆ ಸಹ ಜನಸಭಾಮಪಿ ಸಂಬೋಧಯಿಷ್ಯತಿ. ತತಃ ಪರಂ ಪ್ರಧಾನಮಂತ್ರಿ ಪಂಜಾಬಸ್ಯ ಜಾಲಂಧರ ನಗರಂ ಪ್ರತಿ ಗಮಿಷ್ಯತಿ. ಯತ್ರ ಸಹ 17,000,000,000 ರೂಪಾಯಿಗಳ ನೈಕಾಸಾಂ ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂ ಉದ್ಘಾಟನಂಚ ಕರಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕತರ ದೇಶಸ್ಯ ಅಮೀರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಇತ್ಯನೇನ ಸಹ ದೂರಭಾಷೇಣ ಸಂವಾದಂ ಅಕರೋತ್. ಅಥ ಫಾದರ್ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಇತ್ಯಸ್ಯ ನಿಧನಂ ಪ್ರತಿ ಶೋಕ ಸಂವೇದನಾಃ ಪ್ರೇಷಿತವಾನ್. ಸಾಮಾಜಿಕ ಸಂಚಾರ ಪಟಲೆ ಪ್ರಕಾಶಿತೆ ಏಕ

0: ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಈ ಮಧ್ಯಾಹ್ನ 12:05ಕ್ಕೆ ರಾಜ್ಯವ್ಯಾಪಿ ಪ್ರಸಾರವಾಗುವ ವನಿತಾ ವಿಹಾರದಲ್ಲಿ ಮಹಿಳಾ ಕಾನೂನುಗಳ ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮೆ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸಿದ್ದಾರೆ ನೀರಜ ಕಾರ್ಟಗಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆ.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು. ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು. ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲ್ ತಗೋಬೇಡ. ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
0: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡ, ಬಾಗಲಕೋಟೆ ಸೇರಿದಂತೆ ನಾಲ್ಕು ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿ ಧಾರವಾಡ ಜಿಲ್ಲೆಯ ಅಳ್ನಾವರ, ಬಾಗಲಕೋಟೆ ಜಿಲ್ಲೆಯ ಬದಾಮಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಹಾಗೂ ಕೊಪ್ಪಳದಲ್ಲಿ ನವೀಕರಣಗೊಂಡು ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಇಂದು ಮಧ್ಯಾಹ್ನ 3:30 ಲೋಕಾರ್ಪಣೆಗೊಳಿಸಲಿದ್ದಾರೆ. ಅಳ್ನಾವರ ರೈಲು ನಿಲ್ದಾಣವನ್ನು 17.20 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಕೊಪ್ಪಳದ ರೈಲು ನಿಲ್ದಾಣವನ್ನು 21.01 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಬಾಗಲಕೋಟೆ ಜಿಲ್ಲೆಯ ಬದಾಮಿ ರೈಲು ನಿಲ್ದಾಣವನ್ನು 15.01 ಕೋಟಿ ರೂಪಾಯಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ರೈಲು ನಿಲ್ದಾಣವನ್ನು 26.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ವಿಶ್ವದ ಪ್ರಮುಖ ಜವಳಿ ಸಮಾವೇಶ ಭಾರತ್ ಟೆಕ್ಸ್ 2026ನಲ್ಲಿ ಕರ್ನಾಟಕ ಉತ್ತಮ ಸಾಧನೆ ಮಾಡಿದ್ದು, ವಿವಿಧ ಸಂಸ್ಥೆಗಳೊಂದಿಗೆ 2,821 ಕೋಟಿ ರೂಪಾಯಿ ಮೌಲ್ಯದ 12 ಹೂಡಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಹೊಸದಿಲ್ಲಿಯ ಭಾರತ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಮಹತ್ವದ ಒಪ್ಪಂದಗಳಿಗೆ ಸಹಿ ಮಾಡಿದರು. ಈ ಹೂಡಿಕೆಯಿಂದ ರಾಜ್ಯದಲ್ಲಿ 11,020 ಹೆಚ್ಚು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಅವರು ತಿಳಿಸಿದರು. ಕಲಬುರಗಿಯಲ್ಲಿ 1,000 ಎಕರೆ ವಿಸ್ತೀರ್ಣದ ಪಿಎಂ ಮಿತ್ರ ಮೆಗಾ ಟೆಕ್ಸ್ಟೈಲ್ಸ್ ಪಾರ್ಕ್, ದೊಡ್ಡಬಳ್ಳಾಪುರ, ಶಿಗ್ಗಾವಿ ಹಾಗೂ ದಾವಣಗೆರೆಯ ಜವಳಿ ಪಾರ್ಕ್ಗಳು ಕರ್ನಾಟಕವನ್ನು ದೇಶದ ಪ್ರಮುಖ ಜವಳಿ ಉತ್ಪಾದನಾ ಕೇಂದ್ರವನ್ನಾಗಿ ರೂಪಿಸಲಿವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬೆಂಗಳೂರಿನ

0: ಪ್ರಧಾನ ಕಚೇರಿಗೆ ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಹಿರಿಯ ವಿಜ್ಞಾನಿಗಳೊಂದಿಗೆ ಸಮಾಲೋಚಿಸಿದರು. ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಈ ವಿಷಯ ತಿಳಿಸಿರುವ ಸಚಿವರು, ಪ್ರಧಾನಮಂತ್ರಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ನವಭಾರತದ ಚೈತನ್ಯವನ್ನು ಪ್ರತಿಬಿಂಬಿಸುವಂತೆ ಇಸ್ರೋ ನಾವೀನ್ಯತೆ, ನಿಖರತೆ ಮತ್ತು ಆತ್ಮನಿರ್ಭರತೆಯತ್ತ ತನ್ನ ಅಚಲ ಬದ್ಧತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಬಳಿಯ ಸತ್ತೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಕಳೆದ 25 ವರ್ಷಗಳಲ್ಲಿ ಸೀಳು ತುಟಿ ಹಾಗೂ ಸೀಳು ಅಂಗುಳಿನ 10,000 ಮಕ್ಕಳಿಗೆ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಸ್ಮೈಲ್ ಟ್ರೈನ್ ಯೋಜನೆಯನ್ನು 2001 ಜಾರಿಗೆ ತರಲಾಗಿದ್ದು, ಉಚಿತ ಶಸ್ತ್ರಚಿಕಿತ್ಸೆ, ಆರೈಕೆ, ಆಹಾರ ಮತ್ತು ಔಷಧಿಗಳೊಂದಿಗೆ ಮಕ್ಕಳನ್ನು ಸಲುಹಲಾಗಿದೆ. ಸೀಳು ತುಟಿ ಹಾಗೂ ಅಂಗುಳ ಹೊಂದಿರುವ ಮಕ್ಕಳಲ್ಲಿ ಮಾತು, ಆಲಿಕೆ ಮತ್ತು ಆಹಾರ ಸಮಸ್ಯೆಗಳನ್ನು ಪರಿಹರಿಸಲು ವಿಶೇಷ ಆದ್ಯತೆ ನೀಡಲಾಗಿದೆ. ಬಾಯಿ ಮತ್ತು ಮ್ಯಾಕ್ಸಿಲೋಫೇಷಿಯಲ್ ಶಸ್ತ್ರಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥ ಡಾ ವೆಂಕಟೇಶ್ ಆನೆ ಹೊಸೂರ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸೀಳು ತುಟಿ ಹಾಗೂ ಅಂಗಳದ ನ್ಯೂನತೆಯಿಂದ ಮಗು ಹುಟ್ಟಿದಾಗ ಪಾಲಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಆಗುವ ಆಘಾತ ಅಷ್ಟಿಷ್ಟಲ್ಲ, ಇವರಿಗೆ ಏನು ಮಾಡಬೇಕೆಂಬುದು ದಿಕ್ಕೇ ತೋಚುವುದಿಲ್ಲ. ಆದರೆ ಈಗ ಇಂಥ ಮಕ್ಕಳಿಗೆ ವರದಾನವಾಗಿ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಗೂ ಅಮೆರಿಕದ ವಿಶ್ವವ್ಯಾಪಿ ಸ್ಮೈಲ್ ಟ್ರೈನ್ ಸಂಸ್ಥೆ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಕಳೆದ 25 ವರ್ಷದಿಂದ ನಡೆಸಲಾಗುತ್ತಿದೆ. ವರ್ಷವಿಡೀ ನಡೆಯುವ ಈ ಕಾರ್ಯಕ್ರಮದಲ್ಲಿ ನುರಿತ ಬಾಯಿ ಮತ್ತು ಮುಖದ ಶಸ್ತ್ರಚಿಕಿತ್ಸಕರು, ಪ್ಲಾಸ್ಟಿಕ್ ಸರ್ಜನರು, ಅಳವಳಿಕೆ ತಜ್ಞರು ಮುಂತಾದವರು, ನುರಿತ ಡಾಕ್ಟರ್ಗಳು ಭಾಗವಹಿಸುತ್ತಿದ್ದಾರೆ. ಸಂಪೂರ್ಣ ಉಚಿತವಾದ ಈ ಕಾರ್ಯಕ್ರಮದ ಲಾಭವನ್ನು ಸೀಳು ತುಟಿ ಹಾಗೂ ಅಂಗಳದ ಎಲ್ಲ ಮಕ್ಕಳು ಪಡೆಯಬಹುದಾಗಿದೆ. ಈಗಾಗಲೇ ನಾವು 10,000 ಹೆಚ್ಚು ತರದ ಮಕ್ಕಳಿಗೆ ಯಶಸ್ವಿಯಾಗಿ ಹಾಗೂ ಉಚಿತವಾಗಿ ಶಸ್ತ್ರಚಿಕಿತ್ಸಾವನ್ನು ಮಾಡಲಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಲು ವಿಶೇಷ ಮತದಾರರ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ತಿಳಿಸಿದ್ದಾರೆ. ಮಂಡ್ಯದ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯ ಚುನಾವಣಾ ಆಯೋಗದ ಮಾರ್ಗದರ್ಶನದಲ್ಲಿ ಧಾರವಾಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಸ್ವೀಪ್ ಚಟುವಟಿಕೆ ಭರದಿಂದ ಸಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ರಾತ್ರಿ 8:45 ಆಯೋಜಿಸಿರುವ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಪಾಲ್ಗೊಂಡು ಎಸ್ಐಆರ್ ಕುರಿತ ಕೇಳುಗರ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಗಾಗಿ 13,387 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ಇಂದು ಮತ್ತು ನಾಳೆ

0: ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳು ಆಯೋಜಿತವಾಗಿವೆ. ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಳ್ಳಲಿದ್ದು 4 ಅಖಾಡಗಳು ಸಿದ್ದಗೊಂಡಿವೆ ಎಂದು ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸದಾನಂದ ಅಮರಾಪುರ ತಿಳಿಸಿದ್ದಾರೆ.
1: 2026-27 ಸಾಲಿನ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ನಲ್ಲಿ ಆಯೋಜನೆ ಮಾಡಿರಲಾಗಿರುತ್ತದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 300 ಕ್ರೀಡಾಪಟುಗಳು ಆಗಮಿಸ್ತಾ ಇದ್ದಾರೆ. ಅದರಲ್ಲಿ 2 ಮಲ್ಲಕಂಬ ಹಾಗೂ 2 ರೋಫ್ ಗಳಿಗೆ ಸ್ಟೇಜಿನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. 275 ಏನು ಕ್ರೀಡಾಪಟುಗಳು ಇದ್ದಾರೆ ಅವರಿಗೆ ಸ್ಕೌಟ್ಸ್ ಅಂಡ್ ಗೈಡ್ ನಲ್ಲಿ ವ್ಯವಸ್ಥೆ ಮಾಡಲಿ ಆಗಿದೆ ಇರ್ಕೊಳ್ಳಕ್ಕೆ. ಜ್ಯೂರೀಸ್ ಏನು ಕೋಚಸ್ ಇದ್ದಾರೆ ಅವರಿಗೆ ಡಯಟ್ ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಒಂದೇನು ಪ್ರಾಚೀನ ಮಲ್ಲಕಂಬ ಕ್ರೀಡೆ ಏನಿದೆ ಅದಕ್ಕೆ ಎಲ್ಲರೂ ಉತ್ತೇಜನ ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕ್ರೀಡಾಪಟುಗಳಿಗೆ ಮೋಟಿವೇಟ್ ಮಾಡಬೇಕಂತೇಳಿ ಕ್ರೀಡಾ ಇಲಾಖೆಯಿಂದ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಡೆಮೋ ಕೊಡ್ತಾ ಇದ್ದೀವಿ, ಡೆಮೋಕ್ಕೆ 1,000,000 ಅವರಿಗೆ ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ. ಗ್ರೂಪ್ ಇವೆಂಟ್ ಅಲ್ಲಿ ಕೂಡ ನಾವು ಕ್ಯಾಶ್ ಅವಾರ್ಡ್ ಕೊಡ್ತಾ ಇದ್ದೀವಿ, ವೈಯಕ್ತಿಕದಲ್ಲಿ ಕೂಡ ಕ್ಯಾಶ್ ಅವಾರ್ಡ್ ಇದೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ 45ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ನಬಾರ್ಡ್ ಪ್ರಾದೇಶಿಕ ಕಚೇರಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವರಹಳ್ಳಿ ತಾಲೂಕು ವಿಶ್ವನಾಥಪುರ ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಯೋಜನೆ ಅಡಿ ನಿರ್ಮಿಸಲಾದ ಅಮೃತ ಸರೋವರ ಕೆರೆಯನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವಾಸಂತಿ ವೀಕ್ಷಿಸಿದರು. ರಾಜ್ಯ ಸರ್ಕಾರ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಎಂಬ ಮಾದಕ ವಸ್ತು ಸೇವನೆ ಹಾಗೂ ಸಾಗಣೆ ವಿರುದ್ಧದ ವಿಶೇಷ ಜನಜಾಗೃತಿ ಆಂದೋಲನ ಆರಂಭಿಸಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೋಲಾರ ಜಿಲ್ಲೆಯ ಕನಿಕಾ ಸಿಕ್ರಿವಾಲ್, ಯಾದಗಿರಿ ಜಿಲ್ಲೆಯ ಪೃಥ್ವಿಕ್ ಶಂಕರ್ ಹಾಗೂ ಚಾಮರಾಜನಗರದ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಬಾಗಲಕೋಟೆ ಸೇರಿದಂತೆ 4 ಜಿಲ್ಲೆಗಳ ಅಮೃತ ಭಾರತ ರೈಲು ನಿಲ್ದಾಣಗಳು ಇಂದು ಪ್ರಧಾನಮಂತ್ರಿಯವರಿಂದ ಲೋಕಾರ್ಪಣೆ. ಭಾರತ್ ಟೆಕ್ಸ್ 2026 ರಾಜ್ಯದಿಂದ 2,800 ಕೋಟಿ ಮೌಲ್ಯದ 12 ಹೂಡಿಕೆ ಒಪ್ಪಂದ. ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಸ್ವೀಪ್ ಸಮಿತಿಯಿಂದ ಜನಜಾಗೃತಿ. ಖೇಲೋ ಇಂಡಿಯಾ ಧಾರವಾಡದಲ್ಲಿ ಇಂದು ಮತ್ತು ನಾಳೆ ಮಲ್ಲಕಂಬ ಕ್ರೀಡೋತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:15. ಮೊದಲಿಗೊಂದು ವಾಣಿಜ್ಯ ಪ್ರಕಟಣೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ. ಓದುತ್ತಿರುವವರು ಬಸವರಾಜ್. ರಾಯಚೂರು ಜಿಲ್ಲೆಯಲ್ಲಿ ಸ್ವಯಂ ಉದ್ಯೋಗಕ್ಕೆ ದಾರಿ ಮಾಡಿಕೊಟ್ಟ ಮಹತ್ವ ಯೋಜನೆ ರಾಜ್ಯ ಸರ್ಕಾರದ ಗೃಹ ಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರ ಆರ್ಥಿಕ ಸಬಲೀಕರಣ, ಈ ಕುರಿತಾದ ವಿಶೇಷ ವರದಿ. ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯನ್ನು ಘೋಷಿಸಿದೆ. ಕುಟುಂಬದ ನಿರ್ವಹಣೆಯಲ್ಲಿ ಕುಟುಂಬದ ಯಜಮಾನಿಯ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಕುಟುಂಬದ ಯಜಮಾನಿಯು ಆರ್ಥಿಕವಾಗಿ ಸಬಲೀಕರಣಗೊಂಡಲ್ಲಿ ಕುಟುಂಬ ನಿರ್ವಹಣೆ ಉತ್ತಮ ಗುಣಮಟ್ಟದಲ್ಲಿರುತ್ತದೆ ಎಂಬುದನ್ನು ಅರಿತು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಈ ಯೋಜನೆಯಡಿ ಕುಟುಂಬದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ನೀಡಲಾಗುತ್ತದೆ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಗೃಹಲಕ್ಷ್ಮಿ ಯೋಜನೆಯೂ ಸಹ ಅತ್ಯಂತ ಮಹತ್ವದ್ದಾಗಿದೆ. ಸರ್ಕಾರದಿಂದ ಅತಿ ಹೆಚ್ಚು ಹಣಕಾಸು ವಿನಿಯೋಗವಾಗುವ ಮಹತ್ವದ ಸೇವಾ ಯೋಜನೆ ಇದಾಗಿದೆ. ಈ ಯೋಜನೆಯಡಿ ಬಡ ಮತ್ತು ಮಧ್ಯಮ ವರ್ಗದ ಪ್ರತಿ ಕುಟುಂಬದ ಯಜಮಾನಿಗೆ ಪ್ರತಿ ಮಾಹೆ 2,000 ರೂಪಾಯಿ ನೀಡಲಾಗುತ್ತದೆ. 2023 ಜುಲೈ 19ರಿಂದ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಪ್ರಾರಂಭ.

ಪ್ರಸಾರವಾಯಿತು. ಗ್ರಾಮೋನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರ, ನಾಡ ಕಚೇರಿಗಳಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ರಾಜ್ಯದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಮಹಿಳೆಯರು ಈ ಯೋಜನೆಯಡಿ ನೋಂದಣಿ ಮಾಡಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನ ನಿರಂತರ ಪ್ರಕ್ರಿಯೆಯಾಗಿದ್ದು, ಎಪಿಎಲ್ ಅಂತ್ಯೋದಯ ಪಡಿತರ ಕಾರ್ಡ್ ಹೊಂದಿರುವ ಅರ್ಹ ಫಲಾನುಭವಿಗಳು ನೋಂದಣಿ ಮಾಡಲು ಯಾವಾಗಲೂ ಅವಕಾಶವಿರುತ್ತದೆ. ಕುಟುಂಬದ ಒಬ್ಬ ಮಹಿಳೆ ಮಾತ್ರ ಈ ಯೋಜನೆಯ ಪ್ರಯೋಜನೆ ಪಡೆಯಲು ಅವಕಾಶ ಕಲ್ಪಿಸಿದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಫಲಾನುಭವಿಗಳಿಗೆ ಹಲವಾರು ರೀತಿಯಲ್ಲಿ ಪ್ರಯೋಜನವಾಗಿದೆ. ಈ ಯೋಜನೆಯಿಂದ ಬಂದ ಹಣವನ್ನು ಕೂಡಿಟ್ಟು ಅನೇಕ ಮಹಿಳೆಯರು ಫ್ರಿಜ್, ವಾಷಿಂಗ್ ಮಿಷಿನ್, ಮಕ್ಕಳ ವಿದ್ಯಾಭ್ಯಾಸದ ಖರ್ಚು, ಪಠ್ಯಪುಸ್ತಕ ಖರೀದಿ, ಔಷಧಿ ಖರೀದಿ ಖರ್ಚು ಭರಿಸಿದ ಯಶೋಗಾಥೆಗಳು ಈಗಾಗಲೇ ಪತ್ರಿಕೆಗಳಲ್ಲಿ ವರದಿಯಾಗಿವೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ವಿತರಿಸುವ ಅಂತ್ಯೋದಯ, ಬಿಪಿಎಲ್ ಮತ್ತು ಎಪಿಎಲ್ ಪಡಿತರ ಚೀಟಿಗಳಲ್ಲಿ ಕುಟುಂಬದ ಯಜಮಾನಿ ಎಂದು ನಮೂದಿಸಿರುವ ಮಹಿಳೆಯು ಈ ಯೋಜನೆಯ ಅರ್ಹ ಫಲಾನುಭವಿಯಾಗಿರುತ್ತಾರೆ. ಒಂದೇ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಮಹಿಳೆಯರಿದ್ದಲ್ಲಿ ಒಬ್ಬ ಮಹಿಳೆಗೆ ಮಾತ್ರ ಈ ಯೋಜನೆಯು ಅನ್ವಯಿಸುತ್ತದೆ. ಅರ್ಜಿದಾರರು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಅರ್ಜಿದಾರರು ಸಲ್ಲಿಸುವ ಪೂರ್ಣ ಪ್ರಮಾಣದ ಅರ್ಜಿಯಲ್ಲಿನ ಸ್ವಯಂ ಘೋಷಣೆ ಆಧಾರದ ಮೇಲೆ ಮಂಜೂರಾತಿಯನ್ನು ನೀಡಲಾಗುತ್ತದೆ. ಈ ಯೋಜನೆಯ ಸೌಲಭ್ಯ ಪಡೆಯಲು ಫಲಾನುಭವಿಯು ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ಗಳನ್ನು ಜೋಡಣೆ ಮಾಡಬೇಕು. ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿ ಆದಾಯದ ತೆರಿಗೆ ಪಾವತಿದಾರರಾಗಿದ್ದಲ್ಲಿ ಅಥವಾ ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿಯು ಜಿಎಸ್ಟಿ ರಿಟರ್ನ್ಸ್ ಪಾವತಿದಾರರಾಗಿದ್ದಲ್ಲಿ ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ರಾಯಚೂರು ಜಿಲ್ಲೆಯಾದ್ಯಂತ ಗೃಹಲಕ್ಷ್ಮಿ ಯೋಜನೆಯಡಿ ಕುಟುಂಬ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು 2023 ಆಗಸ್ಟ್ನಿಂದ 2026 ಮೇ ಮಾಹೆಗೆ ಪಾವತಿಯಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಯಶೋಗಾಥೆಗಳು. ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯು ಅತ್ಯಂತ ಮಹತ್ವದ್ದಾಗಿದೆ. ಈ ಯೋಜನೆಯು ಬಡವರ ಆಶಾಕಿರಣವಾಗಿದೆ. ನಾರಿ ಶಕ್ತಿ ಬದುಕನ್ನು ಮತ್ತಷ್ಟು ಮಗದಷ್ಟು ಸುಂದರಗೊಳಿಸಿದ, ಮಹಿಳೆಯರ ಜೀವನದ ಭದ್ರತೆ ಮತ್ತು ಭವಿಷ್ಯದ ಚಿಂತನೆಗೆ ಚೇತನವಾದ ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಸ್ವಯಂ ಉದ್ಯೋಗದ ಕನಸನ್ನು ಬಿತ್ತಿದ ಮಹತ್ವ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಾಗಿದೆ. ಮಹಿಳೆಯರು ಸ್ವಾವಲಂಬಿ ಬದುಕು ನಡೆಸಲು, ಅವರು ಆರ್ಥಿಕವಾಗಿ ಸಬಲರಾಗಲು ಅವಕಾಶ ಕಲ್ಪಿಸಿದೆ. ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವಕ್ಕೆ ಚಾಲನೆ. ರಾಯಚೂರು ಕೃಷಿ ಮಹಾವಿದ್ಯಾಲಯದಡಿ ಬರುವ 135 ಕೃಷಿ ಪದವಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜುಲೈ 14 70 ದಿನಗಳವರೆಗೆ ಈ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದ ರೈತರೊಂದಿಗೆ ಚರ್ಚೆ ಹಾಗೂ ಒಡನಾಟದೊಂದಿಗೆ ಅಲ್ಲಿನ ವಸ್ತುಸ್ಥಿತಿ ಅರಿಕೆ ಮಾಡಿಕೊಳ್ಳುವುದು, ಕೃಷಿ ಚಟುವಟಿಕೆಗಳ ವಿವಿಧ ಹಂತಗಳಲ್ಲಿ ಭಾಗವಹಿಸುವುದು, ಅಲ್ಲಿನ ಸಂಘ ಸಂಸ್ಥೆಗಳ ಅಧ್ಯಯನ ಮಾಡುವಿಕೆ, ಕೃಷಿ ವಸ್ತು ಪ್ರದರ್ಶನ ಏರ್ಪಡಿಸುವಿಕೆ, ಹೀಗೆ ಹಲವಾರು ಚಟುವಟಿಕೆಗಳನ್ನು ಕಲಿತುಕೊಳ್ಳುವರು. ಈ ಶಿಬಿರವು ಕೃಷಿ ವಿದ್ಯಾರ್ಥಿಗಳಲ್ಲಿ ಪ್ರಾಯೋಗಿಕ ಕೌಶಲ್ಯ, ಗ್ರಾಮೀಣ ಪ್ರದೇಶದ ಅರಿವು ಹಾಗೂ ರೈತರ ಮನೋಭಾವವನ್ನು ಅರಿತುಕೊಳ್ಳುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಪ್ರಸ್ತುತ 45 ವಿದ್ಯಾರ್ಥಿಗಳಂತೆ ಮಸ್ಕಿ ತಾಲೂಕಿನ ಸಂತೇಕಲ್ಲೂರು, ಅಮಿನಗಡ ಮತ್ತು ವಟಗಲ್ ಗ್ರಾಮಗಳಲ್ಲಿ ಒಟ್ಟು 135 ವಿದ್ಯಾರ್ಥಿಗಳು ವಾಸ್ತವ್ಯ ಹೂಡುವರು. ಈ ಶಿಬಿರಕ್ಕೆ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ ಅವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಕೃಷಿ ಶಿಕ್ಷಣವು ಕೇವಲ ತರಗತಿ ಕೊಠಡಿಗಳಿಗೆ ಮಾತ್ರ ಸೀಮಿತವಾಗದೆ ಹೊಲಗದ್ದೆಗಳ ಅನುಭವದೊಂದಿಗೆ ಸಮೃದ್ಧವಾಗಬೇಕು. ವಿದ್ಯಾರ್ಥಿಗಳು ರೈತರೊಂದಿಗೆ ಬೆರೆತು ಅವರ ಕೃಷಿ ಪದ್ಧತಿಗಳು, ಸವಾಲುಗಳು ಹಾಗೂ ಅಗತ್ಯಗಳನ್ನು ತಿಳಿದುಕೊಳ್ಳಬೇಕು. ಬೇಸಾಯ ಶಾಸ್ತ್ರ, ಮಣ್ಣು ಸಂರಕ್ಷಣೆ, ರೋಗ ಕೀಟ ಹತೋಟಿ, ಬೀಜೋತ್ಪಾದನೆ, ಕೃಷಿ ಇಂಜಿನಿಯರಿಂಗ್ ತಂತ್ರಜ್ಞಾನ, ಜಾನುವಾರು ಸಾಕಾಣಿಕೆ, ಕೃಷಿ ಉತ್ಪಾದಕಗಳ ಮೌಲ್ಯವರ್ಧನೆ ಇತ್ಯಾದಿಗಳ ಬಗ್ಗೆ ರೈತರ ಜಮೀನಿನಲ್ಲಿ ಪ್ರಾಯೋಗಿಕವಾಗಿ ತಿಳಿದುಕೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಗುರುರಾಜ್ ಸುಂಕದ್, ಡೀನ್ರಾದ ಡಾಕ್ಟರ್ ಜಗಜೀವನ್ ರಾಮ್, ಡಾಕ್ಟರ್ ಜಾಗೃತಿ ಬಿ ದೇಶಮಾನ್ಯ, ಡಾಕ್ಟರ್ ಶಕುಂತಲಾ, ಡಾಕ್ಟರ್ ಬಸವರಾಜ್ ಹುಲಗೂರು, ಡಾಕ್ಟರ್ ಅಶ್ವಥ ನಾರಾಯಣ, ಡಾಕ್ಟರ್ ಲೋಕೇಶ್, ಡಾಕ್ಟರ್ ಸ್ವಪ್ನ ಹಾಗೂ ಡಾಕ್ಟರ್ ಚನ್ನಪ್ಪ ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್

ಇದಿ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗೆ ಅರ್ಜಿ ಆಹ್ವಾನ. ರಾಯಚೂರು ಜಿಲ್ಲೆಯಲ್ಲಿ ಖಾಲಿ ಇರುವ 5 ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳಿಗೆ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳನ್ನು ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಖಾಲಿ ಇರುವ 5 ಹುದ್ದೆಗಳಿಗೆ ದ್ವಿತೀಯ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಮತ್ತು ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ನಲ್ಲಿ ಪ್ರಮಾಣ ಪತ್ರ ಪಡೆದಿರತಕ್ಕದ್ದು ಹಾಗೂ ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ನಿಗದಿಪಡಿಸಿದ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಗರಿಷ್ಠ ಅಂಕಗಳು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ರಾಯಚೂರು ಜಿಲ್ಲಾ ಪಂಚಾಯತ್ ವೆಬ್ಸೈಟ್ ವಿಳಾಸವನ್ನು ಹಾಗೂ ನೇಮಕಾತಿ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಕೂಲಂಕುಷವಾಗಿ ಓದಿ ಅರ್ಥೈಸಿಕೊಂಡು ಅದರಂತೆ ಸೂಕ್ತ ಸಿದ್ಧತೆಯೊಂದಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳು ಹಾಗೂ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಆಯ್ಕೆ ಸಮಿತಿ ಸದಸ್ಯ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಪಿಎಫ್ಒ ವತಿಯಿಂದ ಅಮ್ನೆಸ್ಟಿ 2026 ಯೋಜನೆ ಜಾರಿ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಮ್ನೆಸ್ಟಿ 2026 ಎಂಬ ಒಂದು ಬಾರಿ ಮಾತ್ರದ ವಿಶೇಷ ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಯೋಜನೆಯಡಿ ಆದಾಯ ತೆರಿಗೆ ಕಾಯ್ದೆಯಡಿ ಮಾನ್ಯತೆ ಪಡೆದಿದ್ದರೂ ಇಪಿಎಫ್ ಕಾಯ್ದೆ ಸಾಮಾಜಿಕ ಭದ್ರತಾ ಸಂಹಿತೆಯಡಿ ಅಧಿಕೃತ ವಿನಾಯಿತಿ ಪಡೆದಿರುವ ಅರ್ಹ ಪಿಎಫ್ ಟ್ರಸ್ಟ್ಗಳಿಗೆ ತಮ್ಮ ವಿನಾಯಿತಿ ಸ್ಥಿತಿಯನ್ನು ನಿಯಮಿತಗೊಳಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ಯೋಜನೆಯಡಿ ಅರ್ಹ ಸಂಸ್ಥೆಗಳು ನಿಗದಿತ ಷರತ್ತುಗಳನ್ನು ಪೂರೈಸಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅಗತ್ಯ ವಿನಾಯಿತಿಗಳು ಹಾಗೂ ಹಿಂದಿನ ದಿನಾಂಕದ ರೆಟ್ರೋಸ್ಪೆಕ್ಟಿವ್ ವಿನಾಯಿತಿ ಪಡೆಯುವ ಅವಕಾಶವಿದೆ. ಈ ಯೋಜನೆ 6 ತಿಂಗಳ ಅವಧಿಗೆ ಜಾರಿಯಲ್ಲಿರುತ್ತದೆ. ಅರ್ಹ ಸಂಸ್ಥೆಗಳು ಈ ವಿಶೇಷ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಇಪಿಎಫ್ಒ ಮನವಿ ಮಾಡಿದೆ ಎಂದು ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿಯ ಗ್ರೇಡ್ 2 ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೃಷಿ ಇಲಾಖೆಯಿಂದ ಬೆಳೆ ವಿಮೆಗೆ ಅರ್ಜಿ ಆಹ್ವಾನ. ರಾಯಚೂರು ಕೃಷಿ ಇಲಾಖೆಯಿಂದ 2026-27 ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಅರ್ಹ ರೈತರಿಂದ ನೋಂದಣಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು, ಜಿಲ್ಲೆಯ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿಯಾಗಿ ಯೋಜನೆಯ ಲಾಭವನ್ನು ಪಡೆಯಬೇಕು ಎಂದು ರಾಯಚೂರಿನ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಕೋರಿದ್ದಾರೆ. ಕೃಷಿ ಬೆಳೆಗಳಿಗೆ ಸಂಬಂಧಿಸಿದಂತೆ ಹಲವಾರು ಅಪಾಯಗಳಿಂದ ಬೆಳೆ ನಷ್ಟವಾದಾಗ ರೈತರನ್ನು ರಕ್ಷಿಸುವ ಮಾಧ್ಯಮ ಬೆಳೆ ವಿಮೆಯಾಗಿರುತ್ತದೆ. ಪ್ರಸ್ತುತ ಸಾಲು ಮತ್ತು ಹಂಗಾಮಿನಲ್ಲಿ ಸ್ಥಳ ನಿರ್ದಿಷ್ಟ ಪ್ರಕೃತಿ ವಿಕೋಪಗಳಾದ ಆಲಿಕಲ್ಲು ಮಳೆ, ಭೂಕುಸಿತ ಮತ್ತು ಬೆಳೆ ಮುಳುಗಡೆ ಸಂದರ್ಭದಲ್ಲಿ ಬೆಳೆ ನಷ್ಟ ಉಂಟಾದಲ್ಲಿ ವೈಯಕ್ತಿಕ ನಷ್ಟದ ನಿರ್ವಹಣೆಗಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ PMFBY ಯೋಜನೆಯನ್ನು ಅಧಿಸೂಚಿಸಲಾಗಿದೆ. ವಿಮಾ ಕಂತಿನ ವಿವರ ಹೇಗಿವೆ? ರಾಯಚೂರು ಜಿಲ್ಲೆಯಲ್ಲಿ ಹೆಸರು ಮಳೆಯಾಶ್ರಿತ ಬೆಳೆಗೆ 321 ರೂಪಾಯಿಗಳನ್ನು ಜುಲೈ 15 ಒಳಗಾಗಿ ಪಾವತಿಸಬೇಕು. ಭತ್ತ ಮಳೆಯಾಶ್ರಿತ ಬೆಳೆಗೆ 612 ರೂಪಾಯಿಗಳನ್ನು ಜುಲೈ 31 ಒಳಗಾಗಿ ಪಾವತಿಸಬೇಕು. ಸಜ್ಜೆ ಮಳೆ ನೀರಾವರಿ ಬೆಳೆಗೆ 350 ರೂಪಾಯಿಗಳನ್ನು ಜುಲೈ 31 ಒಳಗಾಗಿ ಪಾವತಿಸಬೇಕು. ಸಜ್ಜೆ ಮಳೆಯಾಶ್ರಿತ ಬೆಳೆಗೆ 282 ರೂಪಾಯಿಗಳನ್ನು ಜುಲೈ 31 ಒಳಗಾಗಿ ಪಾವತಿಸಬೇಕು. ತೊಗರಿ ಮಳೆ ಆಶ್ರಿತ ಬೆಳೆಗೆ 466 ರೂಪಾಯಿಗಳನ್ನು ಜುಲೈ 31 ಒಳಗಾಗಿ ಪಾವತಿಸಬೇಕು. ತೊಗರಿ ನೀರಾವರಿ ಬೆಳೆಗೆ 488 ರೂಪಾಯಿಗಳನ್ನು ಜುಲೈ 31 ಒಳಗಾಗಿ ಪಾವತಿಸಬೇಕು. ಸೂರ್ಯಕಾಂತಿ ಮಳೆ ಆಶ್ರಿತ ಬೆಳೆಗೆ 390 ರೂಪಾಯಿಗಳನ್ನು ಜುಲೈ 31 ಒಳಗಾಗಿ ಪಾವತಿಸಬೇಕು. ಶೇಂಗಾ ನೀರಾವರಿ ಬೆಳೆಗೆ 630 ರೂಪಾಯಿಗಳನ್ನು ಜುಲೈ 31 ಒಳಗಾಗಿ ಪಾವತಿಸಬೇಕು. ಶೇಂಗಾ ಮಳೆ ಆಶ್ರಿತ ಬೆಳೆಗೆ 529 ರೂಪಾಯಿಗಳನ್ನು ಜುಲೈ 31 ಒಳಗಾಗಿ ಪಾವತಿಸಬೇಕು. ಹತ್ತಿ ನೀರಾವರಿ ಬೆಳೆಗೆ 1748 ರೂಪಾಯಿಗಳನ್ನು ಜುಲೈ 31 ಒಳಗಾಗಿ ಪಾವತಿಸಬೇಕು. ಹತ್ತಿ ಮಳೆ ಆಶ್ರಿತ ಬೆಳೆಗೆ 1208 ರೂಪಾಯಿಗಳನ್ನು ಜುಲೈ 31 ಒಳಗಾಗಿ ಪಾವತಿಸಬೇಕು. ಭತ್ತ ನೀರಾವರಿ ಬೆಳೆಗೆ 879 ರೂಪಾಯಿಗಳನ್ನು ಆಗಸ್ಟ್ 14 ಒಳಗಾಗಿ ಪಾವತಿಸಬೇಕು. ಸೂರ್ಯಕಾಂತಿ ನೀರಾವರಿ ಬೆಳೆಗೆ 460 ರೂಪಾಯಿಗಳನ್ನು

ಆಗಸ್ಟ್ 14ರ ಒಳಗಾಗಿ ಪಾವತಿಸಬೇಕು. ಮುಸುಕಿನ ಜೋಳ ನೀರಾವರಿ ಬೆಳೆಗೆ 617 ರೂಪಾಯಿಗಳನ್ನು ಆಗಸ್ಟ್ 14ರ ಒಳಗಾಗಿ ಪಾವತಿಸಬೇಕು. ಈರುಳ್ಳಿ ನೀರಾವರಿ ಬೆಳೆಗೆ 1900 ರೂಪಾಯಿಗಳನ್ನು ಆಗಸ್ಟ್ 14ರ ಒಳಗಾಗಿ ಪಾವತಿಸಬೇಕು. ಮುಂಗಾರು ಹಂಗಾಮಿನಲ್ಲಿ ರಾಯಚೂರು ಜಿಲ್ಲೆಗೆ ಎಸ್ಬಿಐ ಜನರಲ್ ಇನ್ಸೂರೆನ್ಸ್ ಸಂಸ್ಥೆಯು ಈ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತದೆ. ರೈತರು ಪಹಣಿಯ ಪ್ರತಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಹಾಗೂ ಆಧಾರ್ ಪ್ರತಿ ಮತ್ತು ಕಡ್ಡಾಯವಾಗಿ ಎಫ್ಐಡಿ ವಿವರಗಳೊಂದಿಗೆ ಈಗ ಹೇಳಿದ ನಿಗದಿತ ದಿನಾಂಕದೊಳಗಾಗಿ ಹತ್ತಿರದ ಗ್ರಾಮ 1, ಕರ್ನಾಟಕ 1, ಸಿಎಸ್ಸಿ ಸೆಂಟರ್ಸ್ ಮತ್ತು ಬ್ಯಾಂಕ್ ಶಾಖೆಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಹಾಗೂ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಬಹುದಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು. ಓದಿದವರು ಬಸವರಾಜ್, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ.

0: ಕೇಳುಗರೆ, ಇಂದು ಸಂಜೆ 6:15 ವಿಜ್ಞಾನ ರಶ್ಮಿಯಲ್ಲಿ ಜೀವಕೋಶಗಳು ಮತ್ತು ಅದರ ಕಾರ್ಯಚಟುವಟಿಕೆಗಳು ಕುರಿತು ಮಾಹಿತಿ ನೀಡುತ್ತಾರೆ ವಿಜಯಶ್ರೀ ನಿರ್ವಹಣೆ ವೆಂಕಟೇಶ್ ಬೇಬಿನ ಬೆಂಚಿ. ಇದು ವಿಜ್ಞಾನ ರಶ್ಮಿ ಕಾರ್ಯಕ್ರಮದಲ್ಲಿ ಕೇಳಿ ಬರಲಿರುವ ಕಾರ್ಯಕ್ರಮ. ಇಂದು ರಾತ್ರಿ 7:45 ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ರಾತ್ರಿ 7:20 ಜಾನಪದ ಸಂಗೀತದಲ್ಲಿ ತುಮರಗುಡಿಯ ಮಾರೆಪ್ಪ ದಾಸರ್ ವೆಂಕಪ್ಪ ದಾಸರ್ ಅವರಿಂದ ತತ್ವಪದಗಳನ್ನು ಕೇಳಬಹುದು. ರಾತ್ರಿ 8:30 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ನರಸಪ್ಪ ಸೋನಾರ ಮತ್ತು ಸಂಗಡಿಗರಿಂದ ರಂಗಗೀತೆಗಳನ್ನು ಆಲಿಸಬಹುದು. ಇಂದು ಬೆಳಗ್ಗೆ 9:30 ಚಿತ್ರಗೀತೆಗಳ ಆಧರಿಸಿದ ಹನಿ ಹನಿ ಇಬ್ಬನಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇಬಿನ ಬೆಂಚಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಪ್ರಕಟಣೆಗಳನ್ನು ಕೇಳಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: एक प्रकार से पीएम जय अब गरीबों की जय बन

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1455 पर कॉल करें।
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.
1: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
2: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

ಪ್ರಕಟಣೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:44:40. ಪ್ರಕಟಣೆ ನಂತರ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್. ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದು, ಈ ಸಂದರ್ಭದಲ್ಲಿ ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಜಿಂದ್ ಮತ್ತು ಸೋನಿಪತ್ ನಡುವೆ ಈ ರೈಲು ಸಂಚರಿಸಲಿದೆ. ಇದರ ಜೊತೆಗೆ ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಲಿದ್ದಾರೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನ ಮೂಲಕ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವೂ ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ, ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು, ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ಧಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು, 3,200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಎಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು, ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಹರಿಯಾಣ ಪ್ರವಾಸದ ನಂತರ ಪ್ರಧಾನಿಯವರು ಚಂಡೀಗಢಕ್ಕೆ ಭೇಟಿ ನೀಡಿ 4,200

0: 700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5470 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಸಹ ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು, ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡು ವಿಭಾಗದ ತಿರೂರ್, ತಲಶ್ಶೇರಿ, ಪರಪ್ಪನಂಗಾಡಿ ಮತ್ತು ನಿಲಂಬೂರ್ ರೋಡ್ ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನೀಟ್ ಯುಜಿ 2026 ಮರುಪರೀಕ್ಷೆಯ ಫಲಿತಾಂಶವನ್ನು ಅಧಿಕೃತವಾಗಿ ಪ್ರಕಟಿಸಿದೆ. ದೇಶಾದ್ಯಂತ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಹಾಗೂ ಇತರೆ ಸಂಬಂಧಿತ ಪದವಿ ಕೋರ್ಸ್ಗಳ ಪ್ರವೇಶಾತಿಗೆ ಈ ಬಾರಿ ಒಟ್ಟು 11 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಪರೀಕ್ಷೆ ಬರೆದ ಎಲ್ಲ ಅಭ್ಯರ್ಥಿಗಳ ಅಂಕಪಟ್ಟಿಗಳು ಎನ್ಟಿಎ ಅಧಿಕೃತ ವೆಬ್ಸೈಟ್ neet.nta.nic.in ಲಭ್ಯವಿವೆ. ವೈದ್ಯಕೀಯ ಪ್ರವೇಶಾತಿ ಮತ್ತು ಕೌನ್ಸೆಲಿಂಗ್ ಪ್ರಕ್ರಿಯೆಗಳು ನಿಗದಿತ ವೇಳಾಪಟ್ಟಿಯಂತೆಯೇ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಲು ಫಲಿತಾಂಶವನ್ನು ಸಕಾಲದಲ್ಲಿ ಪ್ರಕಟಿಸಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಪ್ರಸಕ್ತ ಸಾಲಿನಲ್ಲಿ ನಡೆದ ಈ ಮರುಪರೀಕ್ಷೆಗೆ ದೇಶದ 551 ನಗರಗಳ 5440 ಕೇಂದ್ರಗಳು ಹಾಗೂ ವಿದೇಶದ 14 ನಗರಗಳ ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು ಸುಮಾರು 20 ಲಕ್ಷ ಅಭ್ಯರ್ಥಿಗಳು ಹಾಜರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದಿನಿಂದ ಪಶ್ಚಿಮ ಬಂಗಾಳಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಪ್ರವಾಸದ ಅವಧಿಯಲ್ಲಿ ಅವರು ಗಡಿ ಭದ್ರತೆ, ಆಡಳಿತ, ಕಾನೂನು ಸುವ್ಯವಸ್ಥೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ನಾಳೆ ಗೃಹ ಸಚಿವರು ಸಿಲಿಗುರಿಯ ಜುಮಾಗಚ್ ಗಡಿಯ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದು 18ನೇ ಬೆಟಾಲಿಯನ್ ಔಟ್ಪೋಸ್ಟ್ನಲ್ಲಿ ಗಡಿ ಭದ್ರತಾ ಪಡೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ ಅವರು ಬಿಎಸ್ಎಫ್ಗೆ ಸಂಬಂಧಿಸಿದ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಾಳೆ ಮಧ್ಯಾಹ್ನ ಅವರು ಪಶ್ಚಿಮ ಬಂಗಾಳದ ಗಡಿ ಸಮಸ್ಯೆಗಳ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿಯನ್ನು ಗೃಹ ಸಚಿವರು ಪರಾಮರ್ಶಿಸಲಿದ್ದಾರೆ ಎಂದು ಮೂಲಗಳು ಹೇಳಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ಇಂದು ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು 13 ಆಗಸ್ಟ್ ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19ರಂದು ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಕೇರಳದ ಪ್ರಸಿದ್ಧ ಶಬರಿಮಲೆ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನವು ಮಲಯಾಳಂ ಕ್ಯಾಲೆಂಡರ್ನ ಕರ್ಕಾಟಕ ಮಾಸದ ಮಾಸಿಕ ಪೂಜೆಗಳಿಗಾಗಿ ನಿನ್ನೆ ಸಂಜೆ ತೆರೆಯಲ್ಪಟ್ಟಿದ್ದು ಮೊದಲ ದಿನವೇ ಭಕ್ತರ ಭಾರೀ ದಟ್ಟಣೆ ಕಂಡುಬಂದಿದೆ. ಮುಖ್ಯ ಅರ್ಚಕರ ಸಮ್ಮುಖದಲ್ಲಿ ನಿನ್ನೆ ಸಂಜೆ 5 ಗಂಟೆಗೆ ಗರ್ಭಗುಡಿಯ ಬಾಗಿಲು ತೆರೆದು ದೀಪ ಬೆಳಗಿಸಿದರು. ಯಾವುದೇ ವಿಶೇಷ ಪೂಜೆ ಅಥವಾ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗಿಲ್ಲ. ಕೇರಳಂ ಸೇರಿದಂತೆ ನೆರೆಯ ರಾಜ್ಯಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸನ್ನಿಧಾನಕ್ಕೆ ಆಗಮಿಸಿರುವುದಾಗಿ ವರದಿಯಾಗಿದೆ. ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಿನ್ನೆ ನಡೆದ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್

0: ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಭಾರತದ ವಿಶ್ವನಾಥ್ ಸುರೇಶ್ ಮತ್ತು ಗಂಗಾ ಚಿನ್ನದ ಪದಕ ಗೆದ್ದರು. 23 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ 2 ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಂಡಿತು. ಹಾಲಿ ಹಿರಿಯರ ಏಷ್ಯನ್ ಚಾಂಪಿಯನ್ ಆಗಿರುವ ವಿಶ್ವನಾಥ್ ಸುರೇಶ್ ಪುರುಷರ 50 kg ವಿಭಾಗದ ಫೈನಲ್ನಲ್ಲಿ ಜಪಾನ್ನ ಡೈಚಿ ಇವಾಯಿ ವಿರುದ್ಧ 3-2 ಅಂತರದ ಗೆಲುವು ಸಾಧಿಸಿದರು. 55 kg ವಿಭಾಗದಲ್ಲಿ ಗಂಗಾ ಕಜಕಿಸ್ತಾನದ ಬೆಕ್ಸುಲಾತನ್ ಬೊರಾನ್ಬೆಕ್ ಅವರನ್ನು 3-2 ಅಂತರದಿಂದ ಮಣಿಸಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದರು. 65 kg ವಿಭಾಗದ ವಂಶಜ್ ಫೈನಲ್ನಲ್ಲಿ ಉತ್ತಮ ಹೋರಾಟ ನೀಡಿದರು. ಉಜ್ಬೇಕಿಸ್ತಾನದ ಇಲ್ಕೊಮ್ ಜಾನ್ ಎರ್ಗಶಿಯ ವಿರುದ್ಧ 4-1 ಅಂತರದಿಂದ ಸೋತು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 19 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತೀಯ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದರು. ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 90 kg ವಿಭಾಗದ ಶುಭಂ ರಜಪೂತ್ ಉಜ್ಬೇಕಿಸ್ತಾನದ ಅಸದ್ಬೆಕ್ ಸುಲ್ತಾನ್ ಬೋಯವ್ ವಿರುದ್ಧ 5-0 ಅಂತರದಿಂದ ಸೋತು ಬೆಳ್ಳಿ ಪದಕ ಗೆದ್ದರು. ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಭಾರತದ ವಿರುದ್ಧ 4 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಮೂಲಕ 3 ಪಂದ್ಯಗಳ ಸರಣಿಯಲ್ಲಿ 1-1 ಸಮಬಲ ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 44 ಓವರ್ಗಳಲ್ಲಿ 233 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಶ್ರೇಯಸ್ ಅಯ್ಯರ್ 66 ರನ್ ಮತ್ತು ವಿರಾಟ್ ಕೊಹ್ಲಿ 65 ರನ್ ಅರ್ಧಶತಕ ಗಳಿಸಿ ಉಪಯುಕ್ತ ಕೊಡುಗೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಭಾರತದ ವಿಶ್ವನಾಥ್ ಸುರೇಶ್, ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಭಾರತದ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:45. ಚಿತ್ರಗೀತೆಗಳು. ಮೊದಲಿಗೊಂದು ವಾಣಿಜ್ಯ ಪ್ರಕಟಣೆ.
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
3: ಸಿಕ್ಕಿಬಿದ್ರು. UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ ಉಪೇಂದ್ರ ಅವರು ಬರೆದ ಗುರುಕಿರಣ್ ರಾಗ ಸಂಯೋಜಿಸಿದ ಉಪೇಂದ್ರ ಚಿತ್ರದ ಗೀತೆ. ಕೇಳಿ ಬರಲಿರುವ ಧ್ವನಿ ಪ್ರತಿಮಾರಾವ್ ಅವರದ್ದು.

ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಅರಿವಿನ ತೃಪ್ತಿಗೆ ಅನುಭಾವವಾಶ್ರಯ, ಅನಿಬದ್ಧ ಕ್ರಮದಲ್ಲಿ ಗಾಯನ, ನಂತರ ಭಕ್ತನಾದರೆ ಭವಿ ನಾಸ್ತಿಯಾಗಿರಬೇಕು, ಚನ್ನಬಸವಣ್ಣನವರ ವಚನ. ಕಾಪಿರಾಗ ಖಂಡಛಾಪುತಾಳ, ಗಾಯನ ವಿದುಷಿ ಶಿಲ್ಪಾ ಶಶಿಧರ್, ಸಂಗೀತ ನಿರ್ದೇಶನ ಡಾಕ್ಟರ್ TS ಸತ್ಯವತಿ.
4: ಅರಿವಿನ ತೃಪ್ತಿಗೆ

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಹೊನ್ನು ಹೆಣ್ಣು ಮಣ್ಣು ಅಪ್ಪಿ ದೇವಯ್ಯನವರ ರಚನೆ. ಆನಂದ ಭೈರಿ ವಿರಾಗ ಮಿಶ್ರ ಛಾಪುತಾಳ. ಗಾಯಕಿ ವಸುಧಾ ಬಾಲಕೃಷ್ಣ. ಸಂಗೀತ ಎಸ್ ಶಂಕರ್.

ಕಟ್ಟಿಗೆ ಕಸ ನೀರು ತಂದು ಅನಿಬದ್ಧ ಕ್ರಮದಲ್ಲಿ ಗಾಯನ, ಮಲಯಮಾರುತ ರಾಗದಲ್ಲಿ, ನಂತರ ಕಾಯಕದಲ್ಲಿ ನಿರತನಾದಡೆ

ಆಯ್ದಕ್ಕಿ ಮಾರಯ್ಯ ಅವರ ವಚನ, ಸಾರಮತಿ ರಾಗ ಆದಿತಾಳ, ವಿದ್ವಾನ್ ಮಾರುತಿ ಪ್ರಸಾದ್ ಅವರ ಗಾಯನ. ಸಂಗೀತ ನಿರ್ದೇಶನ ಡಾಕ್ಟರ್ ಟಿ ಎಸ್ ಸತ್ಯವತಿ.

ಕ್ಷೀರದಿಂದಾದ ತುಪ್ಪ ಕ್ಷೀರವಪ್ಪುದೆ, ಅಂಬಿಗರ ಚೌಡಯ್ಯನವರ ವಚನ, ರಂಜನಿ ರಾಗ, ರೂಪಕತಾಳ, ಗಾಯನ ವಿದುಷಿ ರಾಜೇಶ್ವರಿ ನಾಗೇಂದ್ರ ಪ್ರಕಾಶ್, ಸಂಗೀತ ನಿರ್ದೇಶನ ಡಾಕ್ಟರ್ ಟಿ ಎಸ್ ಸತ್ಯವತಿ.

ಮಣಿಗಳಿಗೆ ಯಜ್ಜ ಹಿಡಿಯುವರಲ್ಲದೆ ಮನಕ್ಕೆ ಯಜ್ಜ ಹಿಡಿಯುವರಾರೂ ಇಲ್ಲ. ಸಿದ್ಧರಾಮೇಶ್ವರರ ವಚನ, ಷಣ್ಮುಖಪ್ರಿಯರಾಗ, ಆದಿತಾಳ, ಗಾಯಕಿಯರು ವಿದುಷಿಯರಾದ ಲಕ್ಷ್ಮೀ ಮತ್ತು ಜಯಲಕ್ಷ್ಮೀ, ಸಂಗೀತ ನಿರ್ದೇಶನ ಡಾಕ್ಟರ್ ಟಿ ಎಸ್ ಸತ್ಯವತಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಪ್ರಕಟಣೆಗಳನ್ನು ಕೇಳಿ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ.
3: ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
8: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
7: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
8: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
7: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
8: 8700014242.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಚಲವೇ ಜೀವ ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಆರೋಗ್ಯದಲ್ಲಿ ಶ್ರೀಮಂತರಾಗಿ ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ, ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 9:05. ನಮ್ಮ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.
2: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕಾರ್ಯಕ್ರಮ ಆರಂಭ.

0: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿ ಕ್ಷಣವೂ ಪ್ರಾರ್ಥಿಸೋಣ.
1: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಕರ್ನಲ್ ರಮೇಶ್ ಆಳ್ವಾರ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್.
3: ಜೈ ಹಿಂದ್.
2: ಯುದ್ಧ ಆ ಕಾಲದಲ್ಲಿ ಬಹಳ ಬೇರೆ ರೀತಿಯಾಗಿತ್ತು, ಈ ಕಾಲದಲ್ಲಿ ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿದೆ. ನಾವು ಅನೇಕ ಬಾರಿ ಕೇಳ್ತೀವಿ, ಎಷ್ಟೋ ಸರಿ ಸೈನಿಕರಿಗೆ ಹಾಕೊಳ್ಳೋಕೆ ಶೂ ಇರ್ತಿರ್ಲಿಲ್ಲ, ಬರಿಗಾಲಲ್ಲಿ ಯುದ್ಧ ಮಾಡ್ತಾ ಇದ್ರು ಅನ್ನೋದನ್ನ ನಾವು ಕೆಲವರ ಬಾಯಿಂದ ಕೇಳ್ತೀವಿ. ಮತ್ತೆ ಈಗಿನ ರೀತಿಯ ಟ್ಯಾಂಕ್ಗಳ ಸಪೋರ್ಟ್ ಇರಲಿಲ್ಲ, ಮತ್ತೆ ಆವಾಗ ನಮ್ಮ ಹತ್ರ ಇದ್ದ ಏರೋಪ್ಲೇನ್ಗಳು ಹೆಲಿಕಾಪ್ಟರ್ಗಳ ಸಂಖ್ಯೆನೂ ಕಡಿಮೆ ಇತ್ತು ಅಂತೆಲ್ಲ ಹೇಳ್ತಾರೆ. ಹೇಗಿತ್ತು ಅವಾಗ ನೀವು ಯುದ್ಧ ಮಾಡುವಾಗ?
3: ಒಂದ್ ಮಾತೇನಂದ್ರೆ, ಇದು ಇಂಟೆಲಿಜೆನ್ಸ್ ಸಿಸ್ಟಮ್ ಇರಲಿಲ್ಲ. ಅಂದ್ರೆ ನಮ್ಗೆ ಅಲ್ಲಿ ಯಾರಿದ್ದಾರೆ, ಎಷ್ಟು ಸಂಖ್ಯೆದಲ್ಲಿದ್ದಾರೆ, ಆತರ ಈಗ ಸೆಟಲೈಟ್ ಇರಲಿಲ್ಲ. ಸೊ ನಾವು ಫೋಟೋಗ್ರಾಫ್ ತಗೊಂಡು ಅಕ್ಯುರೇಟ್, ಸೊ ನಮ್ಗೆ ವಿ ಹ್ಯಾಡ್ ಟು, ವಿ ಆರ್ ಫೋರ್ಸ್ ಟು ಸೆಂಡ್ ಪೀಪಲ್ ಬೈನಾಕ್ಯುಲರ್ಲಿ ಆಮೇಲೆ ಯಾರಿಗಾರ ಡ್ರೆಸ್ ಹಾಕಿ
2: ಕಳಿಸ್ಬೇಕು,
3: ಶೆಪರ್ಡ್ ತರ ಕಳಿಸಿ. ಈಗ ಇಂಟೆಲಿಜೆನ್ಸ್ ತುಂಬಾ ಚೆನ್ನಾಗಿದೆ, ಎಕ್ವಿಪ್ಮೆಂಟ್ ಚೆನ್ನಾಗಿದೆ, ಬಟ್ ಆತರ ನಮ್ಗೆ ಆಗಿರ್ಲಿಲ್ಲ. ಬೂಟು ಇಲ್ಲ, ಊಟ 4 ದಿವಸ ಆದ್ಮೇಲೆ ಸಿಕ್ತು, ಬಟ್ ಆಮೇಲೆ ಸರಿಯಾಗಾಯ್ತು, ನೀರ್ ಬಂತು.
2: ಹೀಗೆ 10 ತಿಂಗಳು ಆದ್ಮೇಲೆ ಅಲ್ಲಿಂದ ಸೈನ್ಯವನ್ನ ವಾಪಸ್ ಕರೆಯುವಂತ ಪ್ರಸಂಗ ಬಂತು.
3: ಹೌದೌದು,
2: ಅದನ್ನ ಹೇಳಿ.
3: ಅಲ್ಲಿ ಇಮಿಡಿಯೇಟ್ ಕಾಂಟ್ಯಾಕ್ಟ್ ನಲ್ಲಿ ಯಾರಿದಾರೋ ಲೈನ್ ಅಲ್ಲಿ, ಅವ್ರು ಅಲ್ಲೇ ಇರ್ತಾರೆ. ಹಿಂದ್ಗಡೆಯಿಂದ ಹಿಂದ್ಭಾಗದಿಂದ ಒಂದೊಂದಾಗಿ ಇದ್ ಮಾಡ್ತಾರೆ, ಯಾಕಂದ್ರೆ ಯಾವ ಟೈಮ್ನಲ್ಲಿ ತಿರ್ಗಾ ಅವ್ರು ಚೇಂಜ್ ಮಾಡಿ ಮಾಡಬಹುದು. ಸೊ ಅದಕ್ಕೆ ಆ ಪ್ರಸಂಗ ರಕ್ಷಣೆ ಮಾಡ್ಲಿ

0: ಮಾಡೋದಕ್ಕೆ ನಮ್ ಗನ್ಸ್ ಎಲ್ಲ ರೆಡಿ ಆಗಿರ್ತವೆ.
1: ಅಂದ್ರೆ ನೀವು ಆಕ್ಚುಯಲ್ ಬಾರ್ಡರ್ ಏನಿರುತ್ತೆ ಅದ್ರ ಮೇಲೆ ಜನ ಇದ್ದೇ ಇರ್ತಾರೆ, ಅದನ್ನ ಬಿಟ್ಟು ಹಿಂದಕ್ಕೆ ಬರಲ್ಲ ಸೈನಿಕರು.
0: ಇಲ್ಲ ಇಲ್ಲ,
1: ಆದ್ರೆ ಆ ದೇಶದ ನೆಲದಲ್ಲಿ ಹೋಗಿರ್ತೀರಲ್ಲ ಅಲ್ಲಿಂದ ಒಂದೊಂದೇ ಟ್ರೂಪ್ಸ್.
0: ಯಾಕಂದ್ರೆ ನಾವು ಹೋಗಿದ್ದು ಸುಮಾರು 20 ಕಿಲೋಮೀಟರ್
1: ಒಳಗಡೆ
0: ಅಲ್ಲಿಂದ ಬರೋದು ಸ್ವಲ್ಪ ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ವಿ.
1: ಯಾವತ್ತು ಹೀಗೆ ನೀವು ಅಂದ್ರೆ ನಮ್ಮ ಭಾರತ ಸರ್ಕಾರ ಯುದ್ಧವನ್ನ ವಿರಾಮ ಘೋಷಿಸಿ ಸೈನಿಕರೆಲ್ಲ ಹಿಂತಿರುಗಬೇಕು ಅಂತ ಮಾಡ್ಕೊಂಡಿದ್ದು ನಿಮ್ಗೆ ಸುದ್ದಿ ಬಂತಲ್ಲ, ಅವಾಗ ಹೇಗಿತ್ತದು, ಹೇಗೆ ನಿಮ್ಗೆ ಸುದ್ದಿ ಬಂತು?
0: ಆರ್ಮಿ ಹೆಡ್ ಕ್ವಾರ್ಟರ್ ಇಂದ ಮೇನ್ ಹೆಡ್ ಕ್ವಾರ್ಟರ್ಗೆ ಬರುತ್ತೆ, ಆಮೇಲೆ ನಮ್ಮ ಹೆಡ್ ಕ್ವಾರ್ಟರ್ಗೆ ಬಂದಾದ್ಮೇಲೆ ಅವ್ರು ಮೀಟಿಂಗ್ ಮಾಡಿದ್ರು, ಈ ತರ ಸುದ್ದಿ ಬಂದಿದೆ ತಯಾರಿ ಮಾಡಿ. ಸೊ ಎಲ್ಲ ತಯಾರಿ ಮಾಡಿ ಒಂದೊಂದಾಗಿ ನೀಡ್ ಟು ನೋ ಬೇಸಿಸ್ ನಲ್ಲಿ ಹೇಳ್ತೇವೆ ಮುಖ್ಯರಿಗೆ ಮೊದಲೇ, ಆಮೇಲೆ ಸೈನಿಕರಿಗೆ ಹೇಳ್ತೇವೆ. ಬಟ್ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಆಯ್ತು
1: ಮುಗೀತು ಹೊರಡೋದಿನ್ನು
0: ಮುಗೀತು ಹೊರಡು ಅಂತ ಗೊತ್ತಾಗತ್ತೆ. ಎಲ್ಲರೂ ಕೆಲಸ ಮಾಡಿದ್ವಿ,
1: ಅಲ್ಲಿಗೆ ಒಪ್ಪಂದ ಆಯ್ತು.
0: ಒಪ್ಪಂದ ಆಯ್ತು.
1: ಯಾವ ಒಪ್ಪಂದ ಆಗಿದ್ದ ಅವಾಗ?
0: ಅಲ್ಲೇ ಟ್ಯಾಶ್ಕೆಂಟ್ ನಲ್ಲಿ ಆಯ್ತಲ್ಲ, ಅದಾದ್ಮೇಲೆ ಇಲ್ಲಿ ಏನಂದ್ರೆ ಬಾರ್ಡರ್ ಮೀಟಿಂಗ್ಸ್ ಆಗತ್ತೆ. ನಾನು ಒಂದೆರಡು ಸಲ ಎಷ್ಟೋ ಮೀಟಿಂಗ್ ನಲ್ಲಿ ಪಾಕಿಸ್ತಾನ್ ಆಫೀಸರ್ ಡಿಸ್ಕಸ್ ಮಾಡ್ತಾ ಇದ್ವಿ. ಆಮೇಲೆ ಫ್ಲಾಗ್ ಮೀಟಿಂಗ್ ಅಂತ ಒಂದು ಫ್ಲಾಗ್ ಹಾಕ್ತಾ ಇದ್ವಿ, ವೈಟ್ ಫ್ಲಾಗ್ ಟೇಬಲ್ ಹಾಕಿ ಎರಡು ಕಡೆ
1: ಆ ಕಡೆ ಈ ಕಡೆ
0: ಈ ಕಡೆ ನಾಲ್ಕೈದು ಚೇರ್, ನಾವು ನಾಲ್ಕೈದು ಚೇರ್ ಅಲ್ಲಿ ಮಾತಾಡ್ಕೊಂಡು ಹೋಗೋದು, ಗ್ರೌಂಡ್ ಡೀಟೇಲ್ಸ್ ಅನ್ನ ಮಾತಾಡ್ಬೇಕಾಗತ್ತೆ. ಸೊ ಆ ತರ ನಡೀತು.
1: ಎಷ್ಟು ಸಮಯ ತಗೊಳ್ತು ಎಲ್ಲ ಸೈನ್ಯ ಹಿಂದಕ್ಕೆ?
0: ಒಂದು ಆವರೇಜ್ ಹೇಳ್ಬೋದು, ಇನ್ನೊಂದು 6 ತಿಂಗಳಾಯ್ತು.
1: ನೀವು ಅಲ್ಲಿದ್ದಾಗ ನಿಮ್ಮ ಕುಟುಂಬ ಎಲ್ಲ ಎಲ್ಲಿದ್ರು?
0: ಏನಾದ್ರು ಮದ್ವೆ ಆಗಿರಲಿಲ್ಲ, ನನ್ನ ತಾಯಿ ನಮ್ಮ ಅಣ್ಣ ಅವರು ಪುಣೆದಲ್ಲಿದ್ರು.
1: ಮತ್ತೆ ನೀವು ತ್ರಿಪುರ ಅಲ್ಲಿಂದ ಬಂದ ಮೇಲೆ ಎಲ್ಲಿ ಪೋಸ್ಟಿಂಗ್ ಆಯ್ತು ನಿಮ್ಗೆ?
0: ಅಲ್ಲಿಂದ ಬಂದ್ಮೇಲೆ ಬರೀಲಿಕ್ಕೆ ಬಂದೆ, ಅಲ್ಲಿಂದ ನಾನು 5th Division ನಿಫಾಗ್ ಹೋದೆ. ಅಲ್ಲಿ ನಾನು ಕ್ಯಾಪ್ಟನ್ ಇಂದ ಪ್ರಮೋಷನ್ ಆಯ್ತು ಮೇಜರಿಗೆ. ಅದಾದ್ಮೇಲೆ ನನ್ನ ಮದ್ವೆ ಆಯ್ತು. ಬೆಂಗಳೂರಿಗೆ ಬಂದು ಗೀತಾ ಮದ್ವೆ ಮಾಡಿದೆ.
1: ನಿಮ್ ಮನೆಯವ್ರ ಹೆಸರು ಗೀತಾ?
0: ಗೀತಾ ಅವರು.
1: ಸೊ ಗೀತಾ ಸಂಗೀತವಾಗಿ ಬಂದ್ರು ನಿಮ್ ಜೀವನ?
0: ಖಂಡಿತ ಖಂಡಿತ,
1: ತುಂಬಾ ಸಂತೋಷ. ನೀವು 1991 ನಿವೃತ್ತಿ ಹೊಂದಿದೆ, ಅದು ಪಂಜಾಬ್ ನಲ್ಲಿ.
0: ಪಂಜಾಬ್
1: ಬಹುಶಃ ಎಲ್ಲಿ ಬಾರ್ಡರ್ ಅಲ್ಲೇ ಹೆಚ್ಚಿಗೆ ಕೆಲಸ?
0: ಬಾರ್ಡರ್
1: ಅಲ್ಲೇ ಮತ್ತೆ
0: ಬೆಂಗಳೂರಿಗೆ ಬಂದ್ವಿ.
1: ಅಲ್ಲಿ ಪಂಜಾಬ್ ಬ್ರಿಗೇಡ್ ನಲ್ಲಿ ಡೆಪ್ಯೂಟಿ ಕಮಾಂಡರ್ ಆಗಿ,
0: ಆರ್ಟಿಲರಿ ಬ್ರಿಗೇಡ್
1: ಸರ್ವಿಸ್ ತಗೊಂಡ್ರೆ 41 ವರ್ಷಗಳಿಗಿಂತ ಹೆಚ್ಚು ಸೇವೆ ಸಲ್ಲಿಸಿದ್ರಿ. ಅಂದ್ರೆ ನಿಮ್ಮ ಜೀವನದ ಬಹುಶಃ ಮುಕ್ಕಾಲು ಪಾಲು ಅವಾಗ ಸೈನ್ಯದಲ್ಲೇ ಕಳೆದಿದ್ರಿ. ಮದ್ವೆ ಆಯ್ತಲ್ಲ, ಆ ನಂತರ ಬೇರೆ ಬೇರೆ ಊರುಗಳಿಗೆ ಟ್ರಾನ್ಸ್ಫರ್ ಆಗ್ತಿತ್ತು ನಿಮ್ಗೆ?
0: 3 ವರ್ಷಕ್ಕೊಮ್ಮೆ
1: ಹೋಗ್ಲೇಬೇಕು. ಹೇಗಿತ್ತು ಅವಾಗ?
0: ಈ ಕಡೆ ವೈಫಿಗೂ ಏನಾರು ಆಗ್ಬಹುದು ಅಂತ
1: ಸೈನ್ಯಕ್ಕೆ ಸೇರಿದ್ದಾರೆ
0: ಚಿಂತನೆ ಆಗ್ತಾ ಇತ್ತು. ಎಲ್ಲಾ ಇದು ಲೇಡೀಸ್ಗೂ ಹಾಗೆ ಆಗತ್ತೆ, ನಮಗೂ ಆಗತ್ತೆ, ಬಿಟ್ಬಿಟ್ಟು ಹೋಗೋದು. ಬಟ್ ನಾವು ಒಂಥರ ಅದು ಕರ್ತವ್ಯ ಮಾಡಬೇಕು, ಒಂದು ಆನರ್ ದೇಶ ಸೇವೆ ಮಾಡಬೇಕು ಅಂತ ಭಾವನೆ ಇರುತ್ತೆ.
1: ಹೀಗೆ ನೀವು ಕೆಲವು ಇನ್ಸರ್ಜೆನ್ಸಿ ಆಪರೇಷನ್ಸ್ ಅಲ್ಲೂ ಕೆಲಸ ಮಾಡಿದಿರಿ.
0: ಹೌದು,
1: ಅದರಲ್ಲೂ ಮುಖ್ಯವಾಗಿ ಈಶಾನ್ಯ ಭಾಗದಲ್ಲಿ ಭಾರತದಲ್ಲಿ ಅಂದ್ರೆ ತ್ರಿಪುರ
0: ಮಿಜೋರಾಂ.
1: ಅದು ಹೇಳಿ,
0: ಬಂಡುಕರು ಬರೋದು, ಗಲಾಟೆ ಮಾಡೋದು, ಆರ್ಟಿಲರಿಗೆ ಸಮಟೈಮ್ ನಾವು ಫೈರ್ ಮಾಡ್ಲಿಕ್ಕೆ ಆರ್ಡರ್ ಬರ್ತಾ ಇತ್ತು, ಮಾಡ್ತಾ ಇದ್ವಿ. ಯಾಕಂದ್ರೆ ಅವ್ರಿಗೆ ಒಳಗಡೆ ಬರೋರಿಗೆ ಕ್ಲಿಯರ್ ಆಗಿ ಒಂದು ಪಾಠ ಕಲಿಸ್ಬೇಕು, ದೇಶದಲ್ಲಿ ಒಳಗಡೆ ಬಂದ್ರೆ ಇದಾಗತ್ತೆ ಅಂತ. ಸೊ ಅದಕ್ಕೆ ಆರ್ಟಿಲರಿ ಯೂಸ್ ಮಾಡ್ತಾರೆ, ಶೆಲ್ಲಿಂದ ಬಂದದ್ದು, ಅದರಿಂದ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇತ್ತು. ಬೇರೆಯವರು ಇನ್ಫೆಂಟ್ರಿಯವರು ಇದ್ರೆ ಅವರು ಫಾರೆಸ್ಟ್ ಒಳಗಡೆ ಹೋಗಿ ಮನೆಗಳ ಒಳಗೆ ಚೆಕ್ ಮಾಡಿ ಮಾಡ್ತಾ ಇದ್ರು. ಅವ್ರ ತರ ನಮ್ದು ಸ್ವಲ್ಪ ಹಿಂದಿಂದ ಡಿಸ್ಟೆನ್ಸ್ ಇಂದ ನಾವು ಕಳಿಸ್ತಾ ಇದ್ವಿ.
1: ಕರ್ನಲ್ ರಮೇಶ್ ಅವರೇ, ನೀವು ಸೇವೆ ಸಲ್ಲಿಸ್ತಾ ಇದ್ರು ಕೂಡ ಓದ್ತಾನು ಇದ್ರಿ, ಅನೇಕ ಡಿಗ್ರಿಗಳನ್ನ ಮಾಡಿದ್ರಿ ಅಲ್ಲಿ.
0: ಹೌದು, ಆರ್ಮಿನಲ್ಲಿ ಇದ್ದಾಗ ಅವರು ಸೌಕರ್ಯ ಮಾಡ್ತಾ ಇದ್ರು, ಏನಾರ ಎಕ್ಸಾಮ್ ಅಪಿಯರ್ ಹೋಗ್ಬೇಕಂದ್ರೆ ರಜಾ ಕೊಡ್ತಾ ಇದ್ರು. ಆಮೇಲೆ ಆರ್ಮಿನಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಆಫ್ ಆರ್ಮಮೆಂಟ್ ಟೆಕ್ನಾಲಜಿ ಅಂತ ಇದೆ, ಹೈಯೆಸ್ಟ್ ಆರ್ಮಿ ಟೆಕ್ನಿಕಲ್, ಅಲ್ಲಿ ಇದು ವೆಪನ್ಸ್ ಬಗ್ಗೆ ಎಲ್ಲ ಕಲಿಸ್ತಾರೆ, ಡಿಸೈನ್ ಇದು ಮ್ಯಾನುಫ್ಯಾಕ್ಚರ್.
1: ನೀವು ಅಲ್ಲಿ ಎಂಟೆಕ್ ಮಾಡಿದ್ರಿ?
0: ಅಲ್ಲಿ ಎಂಟೆಕ್ ಮಾಡಿದ್ರಿ,
1: ನಂತರ ಎಂ ಕಾಮ್ ಮಾಡಿದ್ರಿ, ಎಂಬಿಎ ಮಾಡಿದ್ರಿ. ಈ ನಡುವೆ ನಡುವೆ ಈ ಯುದ್ಧ ಮಾಡ್ತಾನು ಇವನ್ನೆಲ್ಲ ಮಾಡಿದಿರಲ್ಲ,
0: ನಮ್ಮ ರಕ್ತದಲ್ಲಿ ಇದೆ ವಿದ್ಯೆ ಮಾಡೋದು.
1: ಬಹಳ ಬುದ್ಧಿವಂತರು ಹಾಗಾದ್ರೆ ನೀವು ಅಂತ ಅನ್ಸುತ್ತೆ.
0: ಬುದ್ಧಿ ಯೋಗ ಅಂತ ದೇವರು ಕೊಡ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ನಾನೇ ಬುದ್ಧಿ ಯೋಗ ಕೊಡ್ತೇನೆ, ಬೈ ವಿಚ್ ಯು ಕಮ್ ಟು ಮೀ ಅಂತ. ಅವರೇ ಬುದ್ಧಿಯೋಗ ಕೊಟ್ರೆ ಸಹಿ ಡೈರೆಕ್ಷನ್ ಅಲ್ಲಿ ಹೋಗ್ಬಹುದು. ಸೊ ಬುದ್ಧಿಯೋಗ ತುಂಬಾ ಮಹತ್ವ.
1: ತುಂಬಾ 40 ವರ್ಷಗಳು ಸೇವೆಯನ್ನ ಮುಗಿಸ್ಲೇಬೇಕು ಅನ್ನೋದು ನಿಮ್ ನಿರ್ಧಾರ ಆಗಿತ್ತು ಹೇಗೆ? ತುಂಬಾ ಜನ ಒಂದು 25 ವರ್ಷ 26 ವರ್ಷ ಆದ್ಮೇಲೆ ಬೇರೆ ಬೇರೆ ಕಾರಣಗಳಿಂದ, ಅದು ವೈಯಕ್ತಿಕ ಆಗಿರ್ಬೋದು, ಕೌಟುಂಬಿಕ ಕಾರಣಗಳು, ತಂದೆ ತಾಯಿ ಸಲುವಾಗಿ ಎಲ್ಲ ಸ್ವಯಂ ನಿವೃತ್ತಿ ತಗೊಂಡು ಬರ್ತಾರೆ. ನೀವು ಪೂರ್ತಿ ಸರ್ವಿಸ್ ಅಲ್ಲೇ ಮಾಡಿದಿರ?
0: ಹೌದು, ನನ್ಗೆ ಆತರ ಬಿಡಬೇಕು ಅಂತ ಅನಿಸ್ಲಿಲ್ಲ.
1: ಮೊದಲು ಒಂದು ಮಾತು ಹೇಳಿದ್ರಿ, ಮನೆಯಲ್ಲಿ ಹೆಂಡತಿ ಚೆನ್ನಾಗಿ ಎಲ್ಲ ನಿರ್ವಹಣೆ ಮಾಡಿದ್ರೆ ಸೈನಿಕನಿಗೆ ಬಹಳ ಅನುಕೂಲ ಅಂತ.
0: ಹೌದು,
1: ನಿಮ್ಮ ಬದುಕು ಹಾಗೆ ನಿಮ್ಗೆಲ್ಲ ಅವಕಾಶಗಳನ್ನ ಕೊಡ್ತಾ ಹೇಗೆ ಮನೆಯಲ್ಲಿ?
0: ಹೌದು, ನಾನು ಮರೆಯಲ್ಲ ಅದನ್ನ. ಈಗ ಗೀತಾ, ನಮ್ಮ ಆರ್ಮಿನಲ್ಲಿ ಏನಂದ್ರೆ ಫ್ಯಾಮಿಲಿ ವೆಲ್ಫೇರ್ ಅಂತ ಒಂದು ಐಡಿಯಾ ಇದೆ. ಅದು ಡ್ಯೂಟಿ ಆಫೀಸರ್ ವೈಫಿಗೆ ಜವಾನ್ ಫ್ಯಾಮಿಲಿಗೆ ಹೋಗಿ ಮಾತಾಡಿ ಅವ್ರ ಕಷ್ಟ ಸುಖ ಕೇಳಿ ಅದನ್ನ ನೋಟ್ ಮಾಡಿ ಹೆಡ್ ಆಫೀಸಿಗೆ ಹೇಳ್ಬಿಟ್ಟು ಗೀತಾ ಹೋಗಿ ಮಾತಾಡಿ ನನ್ಗೆ ಹೇಳ್ತಾ ಇದ್ಲು. ಮುಖ್ಯ ನಂತರ ಏನಾಗುತ್ತೆ ಅಂದರೆ ಅದು ಅವ್ರಿಗೊಂದು ಭಾವನೆ ಬರುತ್ತೆ, ಇದನ್ನ ಆರ್ಮಿ ನಮ್ಗೆ ನೋಡ್ಕೋತಾರೆ, ನಮ್ಮ ಫ್ಯಾಮಿಲಿಗೆ ನೋಡ್ಕೋತಾರೆ,
1: ಬಿಲಾಂಗಿಂಗ್ನೆಸ್
0: ನೋಡ್ಕೋತಾರೆ ಅಂದರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೊ ಒಬ್ಬರು ಸೀನಿಯರ್ ಆಫೀಸರ್ ವೈಫ್ ನಮ್ಮ ಹೆಂಡತಿಗೆ ಹೇಳಿದ್ರು, ನಾವು ಹೋಗ್ತೀಯಲ್ಲ ಈಗ ನೀನು ಫ್ಯಾಮಿಲಿಗೆ ನೋಡ್ಕೋ, ಫ್ಯಾಮಿಲಿ ಅವ್ರ ಹಸ್ಬೆಂಡ್ ನೋಡ್ಕೋತಾರೆ, ಅವ್ರ ಹಸ್ಬೆಂಡ್ ನಿನ್ನ ಹಸ್ಬೆಂಡ್ ನೋಡ್ಕೋತಾರೆ, ಅಂದರೆ ಎಲ್ಲರೂ ಪರಸ್ಪರ ಮಾಡ್ತಾರೆ.
1: ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನಿಮ್ಮ ಕುಟುಂಬದವರು ಈಗ ನಮ್ಮೊಂದಿಗೆ ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ.
2: ನಾನು ಗೀತಾ ಆಳ್ವಾರ್ ಅಂತ, ನಮ್ಮ ಹಸ್ಬೆಂಡ್ ಕರ್ನಲ್ ಆರ್ ಎಸ್ ಆಳ್ವಾರ. ಸೊ ಅವ್ರ ಜೊತೆ ನಾನು ಮದುವೆ ಆದಾಗ 19 ವರ್ಷ, ನನಗೆ ಹಿಂದಿನೂ ಬರ್ತಾ ಇರಲಿಲ್ಲ. ಅಲ್ಲಿ ಹೋದಾಗ ಹಿಂದಿ ಓದಿದ್ರೇನು ತುಂಬ ಕಷ್ಟ ಆಗ್ತಾ ಇತ್ತು ಮಾತಾಡೋಕ್ಕೆ ಎಲ್ಲ, ಏನು ಅಂತನ್ಬಿಟ್ಟು. ಎಲ್ಲ ಹೊಸ ಜಾಗ, ಹೊಸ ಅಟ್ಮಾಸ್ಫಿಯರು, ನಾವು ಬೆಂಗಳೂರಿನಲ್ಲಿದ್ದು ಓದಿದ್ದು ಎಲ್ಲ ಆ ಥರ ಜಾಗದಿಂದ ಆರ್ಮಿ ಇದಕ್ಕೆ ಹೋಗಿದ್ದಕ್ಕೆ ಅದು ತುಂಬ ಹೊಸ ಎಕ್ಸ್ಪೀರಿಯನ್ಸು. ಆದರೆ ಯಾವಾಗ ನನಗೆ ಇವರು ಕರ್ನಲ್ ಆಗಿ ನನಗೆ ನನ್ನ ಡ್ಯೂಟಿ ಮಾಡಕ್ಕೆ ಬಂತು, ಆಗ ನಾನು ಆ ವೆಲ್ಫೇರ್ ನಡೆಸ್ಬೇಕಾಗಿ ಬಂತು. ಅವಾಗ ನಾನು ನನಗಂತೂ ಅದು ತುಂಬಾ ಇಷ್ಟ ಆಯಿತು. ಅದರಲ್ಲಿ ಎಲ್ಲ ಸೋಲ್ಜರ್ಸ್ ವೈಫ್ಸ್ ಬರ್ತಾರೆ, ಸೈನಿಕರ ವೈಫ್ ಎಲ್ಲ ಬಂದಾಗ ಅವ್ರು 6 ತಿಂಗಳಿಗೆ ಒಂದ್ಸಲ ಮನೆ ಸಿಗತ್ತೆ, ಅದರಲ್ಲೂ ಟರ್ನ್ ಬೈ ಟರ್ನ್ ಜಾಸ್ತಿ ಟೈಮ್ ಇರಲ್ಲ ಅವರು. ಸೊ ಅವರೆಲ್ಲ ಬಂದು ಮಾತಾಡಿಸಿ ಅವರಿಗೆ ನಾನು ಎಲ್ಲ ಹೇಳ್ಕೊಡ್ತಾ ಇದ್ದೆ, ನನಗೆ ಬರೋ ವಿದ್ಯೆನ ಅಂದರೆ ಹೊಲಿಯೋದು, ಏನಾದ್ರು ಅಡುಗೆ ಮಾಡೋದಿದ್ರೆ ಅಡುಗೆ ಮಾಡೋದು, ಅಥವಾ ಅವ್ರದ್ದು ಏನೇನು ರೈಟ್ಸ್ ಇದೆ ಅದ್ರ ವಿಷಯ ಅದನ್ನೆಲ್ಲ ಅವರಿಗೆ ತಿಳಿಸ್ಕೊಡ್ತಾ ಇದ್ದೆ. ಲೇಡೀಸ್ ಕ್ಲಬ್ನಲ್ಲಿ ಹೆಂಗೆ ಅವರು ಕಾಂಪಿಟೇಷನ್, ಫುಡ್ ಕಾಂಪಿಟೇಷನ್ ಮಾಡ್ತಾ ಇದ್ರು ಅಡುಗೆ ಮಾಡೋದು ಎಲ್ಲ, ಸೇಮ್ ಥರ ಇವ್ರಿಗೂ ನಾನು ನಡೆಸ್ತಾ ಇದ್ದೆ. ಅವರಿಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ ಬೀದಿನಲ್ಲಿ ಹೋದ್ರು ನಮಸ್ಕಾರ ಮಾಡೋರು, ಅಷ್ಟು ಇಷ್ಟಪಡೋರು. ಅದರಲ್ಲಿ ಒಂದು ಘಟನೆ ಹೇಳ್ತೀನಿ. ಅವಾಗ ಇವರು ಎಕ್ಸಸೈಸಿಗೆ ಹೋಗಿದ್ರು, ಅವಾಗ ನಾನು ಒಂದು ಎವ್ರಿ ವೀಕ್ ಮೀಟ್ ಮಾಡಬೇಕಾಗಿತ್ತು ಜಮಾನ್ಸ್ ವೈಫ್ನ. ಸೊ ಅವ್ರು ಬಂದು ನನ್ನ ಕಷ್ಟ ಸುಖ ಹೇಳೋರು. ಆ ಥರ ಡ್ಯೂಟಿ, ಹೆಂಗೆ ನಾವು ಸ್ಕೂಲ್ ಟೀಚರ್ ಆದರೆ ಮಕ್ಕಳು ನೋಡ್ಕೋತೀವೋ ಅದೇ ಪ್ರಕಾರ ನಾನು ಎಲ್ಲರನ್ನು ನೋಡ್ಕೋತಾ ಇದ್ದೆ. ಐ ಆಮ್ ವೆರಿ ಪ್ರೌಡ್ ಆಫ್ ದಟ್ ವಾಟ್ ಐ ಡಿಡ್. ಸೊ ಅದರಿಂದ ಎಲ್ಲರೂ ಖುಷಿಯಾಗಿರ್ತಾ ಇದ್ರು. ಅದನ್ನ ಇವರು ನಮ್ಮ ಯಜಮಾನ್ರನ್ನ ಅವ್ರು ನೋಡ್ಕೊಳ್ಳೋರು, ಅವ್ರು ನೋಡ್ಕೊಳ್ಳೋದ್ರಿಂದ ಅವ್ರ ಕೆಲಸ ಎಲ್ಲ ಈಸಿಯಾಗಿ ನಡೀತಾ ಇತ್ತು. ಸೊ ಐ ಆಮ್ ಹ್ಯಾಪಿ ಆ್ಯಂಡ್ ಟು ಬಿ ಪ್ರೌಡ್ ಆಫ್ ಎನ್ ಆರ್ಮಿ ಆಫೀಸರ್ ವೈಫ್.
3: ನನ್ನ ಹೆಸರು ಕವಿತಾ, ಹ್ಯಾವ್ ಅ ಬ್ರದರ್ ನಕುಲ್ ಅಂತ. ಸೊ ನಾವಿಬ್ರು ವಿ ಗ್ರೋ ಅಪ್ ಇನ್ ದ ನಾರ್ತ್. ಸೊ ಅಲ್ಲಿ ತುಂಬ ಹಿಂದಿ ಎಲ್ಲ ಆರ್ಮಿನಲ್ಲಿ ಕಲ್ತ್ಕೊಂಡಿರೋದು. ಬಟ್ ಡ್ಯಾಡ್ ಹಸ್ ಬೀನ್ ಎನ್ ಅಮೇಝಿಂಗ್ ಇನ್ಸ್ಪಿರೇಷನ್ ಎಲ್ಲದ್ನಲ್ಲೂ. ಹಿ ಆ್ಯಂಡ್ ಮದರ್ ಬೋಟ್ ಆರ್ಡರ್ಸ್ ಟು ಬಿ ಸಿನ್ಸಿಯರ್, ಆನೆಸ್ಟ್, ನಾವ್ ಇಂಟೆಗ್ರಿಟಿ, ಜವಾನ್ಸ್ಗೆ ಎಲ್ಲ ರೆಸ್ಪೆಕ್ಟ್ ಕೊಡೋದು. ಸೊ ಗ್ರೋಯಿಂಗ್ ಅಪ್ ಅಂಡರ್ ದೇರ್ ಕೇರ್ ಆ್ಯಂಡ್ ಮೆಂಟರ್ಶಿಪ್ ಇಸ್ ಬಿನ್ ಎನ್ ಆನರ್. ಸೊ ಐ ಸೇ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಡ್ಯಾಡ್ ಆ್ಯಂಡ್ ಎ ಸರ್ವಿಸ್ ಆಲ್ಸೋ. ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಎವ್ರಿ ಇಯರ್ ಓ ಟೂ ನಾವು ಹೊಸ ಸ್ಕೂಲು, ಎಲ್ಲ ಫ್ರೆಂಡ್ಸ್ಗೆ ಬಾಯ್ ಹೇಳೋದು, ಹೊಸ ಸ್ಕೂಲಲ್ಲಿ ನ್ಯೂ ಫ್ರೆಂಡ್ಸ್ ಮಾಡೋದು. ಸೊ ಇನ್ ಒನ್ ವೇ ಇಟ್ ವಾಸ್ ಸ್ಯಾಡ್, ಬಟ್ ಇನ್ನೊಂದು ವಿ ಯೂಸ್ ಟು ಲರ್ನ್ ಅ ಲಾಟ್ ಆಫ್ ನ್ಯೂ ಫುಡ್ಸ್, ಕುಕಿಂಗ್ ಸ್ಟೈಲ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಐ ಥಿಂಕ್ ಟ್ರೈನ್ ಜರ್ನಿ, ಲಾಂಗ್ ಟ್ರೈನ್ ಜರ್ನೀಸ್. ಸೊ ವಿತ್ ಮೈ ಬ್ರದರ್ ಆ್ಯಂಡ್ ಮೀ ಆ್ಯಂಡ್ ಡ್ಯಾಡ್ ಆ್ಯಂಡ್ ಮಾಮ್ ಆ್ಯಂಡ್ ಆಲ್ ದ ಲವ್ ಆ್ಯಂಡ್ ಅಫೆಕ್ಷನ್ ಆಫ್ ದ ಆರ್ಮಿ. ನಮ್ಮ ಫಾದರ್ಗೆ ಬಾರ್ಡರ್ನಲ್ಲಿ ಪೋಸ್ಟಿಂಗ್ ಆಗ್ತಾಯಿತ್ತು, ಅಲ್ಲಿ ನಾವು ಫ್ಯಾಮಿಲೀಸ್ ಇರೋಕ್ಕಾಗಲಿಲ್ಲ. ಸೊ ನಾವು ಬೇರೆ ಕಡೆ ಇರ್ತಾ ಇದ್ವಿ. ಸೊ ಇಟ್ಸ್ ಜಸ್ಟ್

0: me and my brother Nakul. Amele, we used to wait. Nam tande indal yavag message barte. There's no cell phone. So avaga avaga ondu messenger kalista idru. Avratra mummy, she'd make cake or, you know, tindigalella pack maadi navella letter barthbittu kalista idvi. And we'd wait. ನಮ್ಮ ತಂದೆಯಿಂದ ಯಾವಾಗ ಲೆಟರ್ ಬರುತ್ತೆ, ಹೆಂಗಿದ್ದಾರೆ ಅವರು,
1: ಸಂದೇಶ ಆತೆ ಹೇ,
0: ಹಾ ಸಂದೇಶ ಕಹಾ ಲಿಖಿಂಗೆ ಮೇ ಪಿತಾಜಿ. ದೆನ್ ಯೂಸ್ ಟು ಫೈಂಡ್ ದಿಸ್ ಲೆಟರ್ಸ್ ಅರೈವ್ಡ್. ಅಲ್ಲಿ ನಮ್ಮ ಡ್ಯಾಡಿ ಬರೀತಾ ಇದ್ರು, ಇಲ್ಲಿ ನಾನು ಡೆಸರ್ಟ್ ನಲ್ಲಿ ಇದ್ದೀನಿ, ಆಲ್ವೇಸ್ ಹ್ಯಾವ್ ದೀಸ್ ಡ್ರಾಯಿಂಗ್ಸ್, ಬ್ಯೂಟಿಫುಲ್ ಸ್ಕೆಚಸ್. ಅದರಲ್ಲಿ ಇಲ್ಲಿ ಒಂದು
1: ಅವರೇ ಚಿತ್ರ ಬಿಡಿಸ್ತಾ ಇದ್ರ,
0: ಚಿತ್ರ ಮಾಡ್ತಾ ಇದ್ರು. ಹೌದು, ಅಲ್ಲಿ ಬರೆದ್ಬಿಟ್ಟು ಅಲ್ಲಿ ನೋಡು, ಇಲ್ಲಿ ಟೆಂತ್ ನಲ್ಲಿ ಇದ್ದೀನಿ, ಇಲ್ಲಿ ತುಂಬಾ ಬಿಸಿಲಿದೆ,
1: ರಾಜಸ್ಥಾನದಲ್ಲಿ
0: ತುಂಬಾ ಬಿಸಿಲು, ಬೆಳಗ್ಗೆ ಸಾಯಂಕಾಲ ತುಂಬಾ ಚಳಿ. ಜಸ್ಟ್ ವೇಟಿಂಗ್ ಫಾರ್ ಲೆಟರ್ಸ್ ಅಂಡ್ ಟು ಹಿಯರ್ ಅಬೌಟ್ ಹಿಮ್. ಸೊ ದಟ್ಸ್ ಒನ್ ಆಫ್ ದ ಥಿಂಗ್ಸ್ ದಟ್ ಮಾಮ್ ಹ್ಯಾಡ್ ಟು ಸ್ಯಾಕ್ರಿಫೈಸ್ ಅಂಡ್ ಡ್ಯಾಡ್ ಹ್ಯಾಡ್ ಟು ಸ್ಯಾಕ್ರಿಫೈಸ್ ನಾಟ್ ಬೀಯಿಂಗ್ ವಿತ್ ಫ್ಯಾಮಿಲಿ
1: ಫಾರ್ ದ ನೇಷನ್.
0: ಯೆಸ್, ಸೊ ಅ ಲಾಟ್ ಆಫ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ದ ಸರ್ವಿಸ್ ಮೆನ್ ಫಾರ್ ದಟ್ ಅಂಡ್ ದೇರ್ ಫ್ಯಾಮಿಲೀಸ್.
1: ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನಿಮ್ಮ ಕುಟುಂಬದವರು ನಿಮ್ಮ ಬಗ್ಗೆ, ನಿಮ್ಮ ಮನೆಯವರು, ಮಗಳು ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದ ಕೇಳಿ ಶ್ರೋತೃಗಳಿಗೆ ಹಾಗೆ ನಮ್ಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ, ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ಆರ್ಮಿಯಿಂದ ಹೊರಗಡೆ ಬರೋ ದಿವಸ ಹೇಗೆ ಇತ್ತು ನಿಮ್ಮ ಮನಸ್ಥಿತಿ?
2: ನನಗೊಂದು ದುಃಖ ಆಯ್ತು, ಆರ್ಮಿ ಬಿಟ್ಬಿಟ್ಟು ಬಿಡ್ತಾ ಇದ್ದೀನಿ. ಸೊ ಅಲ್ಲಿ ನಂಗೆ ಅಮೃತಸರ್ನಲ್ಲಿ ಒಂದು ದೊಡ್ಡ ಫೇರ್ವೆಲ್ ಪಾರ್ಟಿ ಮಾಡಿದ್ರು, ಎಲ್ಲ ರೆಜಿಮೆಂಟ್ ಒಂದು ಸುಮಾರು 800 ಜನಗಳು ಇದ್ರು ಅಲ್ಲಿ. ಸೊ ನಾವು ಮಾತಾಡ್ತಾ ಇದ್ವಿ, ಒಂದು ಸುಬೇದಾರ್ ಮೇಜರ್ ಅಂತ ಆ ಟೈಮಲ್ಲಿ ನಾನ್ ಆಫೀಸರ್, ಅವ್ರ ಜೊತೆ ಮಾತಾಡಿದೆ. ನಾನು ಹೇಳಿದೆ, ನೋಡಿ ನಾನು ಇಷ್ಟು ವರ್ಷ ಸರ್ವಿಸ್ ಆದಮೇಲೆ ಮನೆಗೆ ಹೋಗ್ತಾ ಇದ್ದೀನಿ, ನಂಗೆ ಬೇಜಾರಾಗ್ತಾ ಇದೆ. ಅವ್ರು ಹೇಳಿದ್ರು, ಒಂದು ನಿಮಿಷ, ನಿಮ್ಮ ಕಣ್ಣು ಚೆನ್ನಾಗಿದೆಯಾ? ಸರಿ. ಹೌದು. ನಿಮ್ಮ ಕೈ ಚೆನ್ನಾಗಿದೆಯಾ? ಹೌದು. ಯಾಕೆ ಕೇಳ್ತಾ ಇದ್ದಾರೆ ಅಂತ, ಕಾಲು ಚೆನ್ನಾಗಿದೆ, ಇಷ್ಟು ವರ್ಷ ಎಷ್ಟೋ ಜನ ಕಣ್ಣಿಲ್ಲದೆ ಕಾಲೇದ ಹೋಗಿದ್ದಾರೆ, ನೀನು ಸರಿಯಾಗಿ ಹೋಗ್ತಾ ಇದೀಯಾ, ದೇವರ ತೊಳಿ ಯಾಕೆ ಬೇಜಾರು ಮಾಡ್ತೀನಿ ಅಂದ್ರೆ, ನಾನು ದೇವರು ಕಾಪಾಡಿದ್ದಾರೆ, ಆ ಥರ ಬುದ್ಧಿವಾದ ಕೊಟ್ಟರು ಅವರು.
1: ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದ ನೀವು ಯುದ್ಧವನ್ನು ಕಂಡ್ರಿ, ನಂತರ 4 ದಶಕಗಳ ಅಮೂಲ್ಯವಾದ ಸೇವೆಯನ್ನು ದೇಶಕ್ಕೆ ನೀಡಿದ್ರಿ. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ಬಹಳ ಅಪರೂಪವಾದ ನಿಮ್ಮ ಅನುಭವವನ್ನು ಇದುವರೆಗೆ ನಮ್ಮ ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಮ್ಮ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಜೈ ಹಿಂದ್.
2: ಜೈ ಹಿಂದ್.
3: ಇದುವರೆಗೆ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದೀಗ ಕೇಳಿ ಜೈ ಹಿಂದ್ ಚಲನಚಿತ್ರದ ಒಂದು ಗೀತೆಯನ್ನ.
1: ಜಯ ಹೇ ಭಾರತ, ಜಯ ಹೇ

0: ಜೈ ಹಿಂದ್ ಚಲನಚಿತ್ರದ ಗೀತೆಯನ್ನ ಕೇಳಿದ್ರಿ.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೇ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೇ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
4: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ಧ್ವನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
1: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಸರಳ ಸಜ್ಜನಿಕೆಯ ಸೌಜನ್ಯದ ಸಾಕಾರ ಮೂರ್ತಿ ಅಂತ ಹೇಳಿದ್ರೆ ಅದು ಕನ್ನಡ ಕುಲಕೋಟಿಯ ಕಣ್ಮಣಿ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್. ತಾಳ್ಮೆ, ಶಿಸ್ತು, ಸಂಯಮ, ಸಮಯಪ್ರಜ್ಞೆ ರಾಜ್ಕುಮಾರ್ ಅವರ ಕಲಾ ಜೀವನದಲ್ಲಿ ಹಾಸು ಹೊಕ್ಕಾಗಿದ್ದರಿಂದಲೇ ಅವರು ಒಬ್ಬ ವ್ಯಕ್ತಿಯಾಗಿ ಬೆಳೆದದ್ದು ಮಾತ್ರವಲ್ಲದೆ ಅವರನ್ನು ಒಂದು ಶಕ್ತಿ ಅಂತಲೇ ಕನ್ನಡದ ಜನತೆ ಭಾವಿಸಿದರು ಮತ್ತು ಗೌರವಿಸಿದರು. ಕರುಣೆಯ ಕುಟುಂಬದ ಕಣ್ಣು ಚಿತ್ರದ ಬಿಡುಗಡೆ ಸಮಾರಂಭದ ಸಂತೋಷಕೂಟದಲ್ಲಿ ಕಾದಂಬರಿಕಾರ ಕೃಷ್ಣಮೂರ್ತಿ ಪುರಾಣಿಕರನ್ನ ಸನ್ಮಾನಿಸಿ ಕಾದಂಬರಿಯನ್ನ ಚಲನಚಿತ್ರವಾಗಿಸಿ ಚಿತ್ರರಂಗಕ್ಕೆ ಹೊಸ ಹಾದಿ ತೋರಿಸಿದಂತಹ ನಿರ್ದೇಶಕ ಕಲಾವಿದರನ್ನ ಅಭಿನಂದಿಸಿ ಮಾತನಾಡಿದರು ಡಿ ವಿ ಗುಂಡಪ್ಪನವರು. ಈ ಚಿತ್ರದ ಸಂಭಾಷಣೆಯನ್ನ ಚಿ ಸದಾಶಿವಯ್ಯ ಅವರು ರಚಿಸಿದ್ರು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಗೀತೆಗಳನ್ನ ರಚಿಸಿದ್ರು. ನಾಯಕಿ ಲೀಲಾವತಿ ಅವರ ಪಾತ್ರವು ಕೂಡ ಈ ಚಿತ್ರದಲ್ಲಿ ಎಲ್ಲರ ಗಮನ ಸೆಳೆಯಿತು. ಈ ಚಿತ್ರದ ಯಶಸ್ಸಿನಿಂದ ಹಲವಾರು ನಿರ್ಮಾಪಕರು ಕಾದಂಬರಿಗಳತ್ತ ಗಮನ ಹರಿಸುವಂತೆ ಮಾಡಿದ್ದು ಈ ಚಿತ್ರದ ಸಾಧನೆ ಅಂತ ಹೇಳಬಹುದು. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಡಿದಂತ ಒಂದು ಹಾಡು ಕೇಳೋಣ.
2: ನಿಜವೋ ಸುಳ್ಳೋ ನಿರ್ಧರಿಸಿ, ನಿಜವೋ

ವೀರ ಪುರುಷರ ಪಂಥ.

ಪಿ ಶ್ರೀನಿವಾಸ್ ನಿರ್ದೇಶನದ ಮಹಾತ್ಮ ಕಬೀರ ಚಿತ್ರದಲ್ಲಿ ರಾಜ್ಕುಮಾರ್ ರಾಮಭಕ್ತ ಕಬೀರ್ನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಕೃಷ್ಣಕುಮಾರಿ ನಾಯಕಿಯಾಗಿ ಜೊತೆಯಾಗಿದ್ರು. ಕಬೀರ ಮುಸ್ಲಿಂನಾದರೂ ಕೂಡ ರಾಮಭಕ್ತ. ಜಾತಿ ಪಂಥಗಳಿಗಿಂತಲೂ ಮಾನವ ಸಂಬಂಧ ಪ್ರೀತಿ ದೊಡ್ಡದು ಅಂತ ಸಾರಿದಂಥ ಕಬೀರರ ಜೀವನ ಹಾಗೂ ಆದರ್ಶಗಳನ್ನ ಒಳಗೊಂಡಿದೆ ಈ ಚಿತ್ರ. ಈ ಚಿತ್ರಕ್ಕೆ ಅನಸೂಯಾದೇವಿ ಅವರು ಸಂಗೀತ ನೀಡಿದ್ದಾರೆ. ಹೀಗಾಗಿ ಕನ್ನಡದ ಮೊದಲ ಸಂಗೀತ ನಿರ್ದೇಶಕಿ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಅವರು ಪಾತ್ರರಾದರು. ಬನ್ನಿ, ಕರುಣೀಯ ಕುಟುಂಬದ ಕಣ್ಣು ಚಿತ್ರದಲ್ಲಿ ಎಸ್ ಜಾನಕಿ ಅವರು ಹಾಡಿದ ಇನ್ನೊಂದು ಹಾಡು ಕೇಳೋಣ.

1962ರಲ್ಲಿ ರಾಜ್ಕುಮಾರ್ ಅವರು ಎಸ್ ವಿ ಮಹೇಶ್ ನಿರ್ದೇಶನದ ವಿಧಿ ವಿಲಾಸ ಚಿತ್ರದಲ್ಲಿ ಅಭಿನಯಿಸಿದರು. ಇದೊಂದು ಜಾನಪದ ಕಥೆಯನ್ನು ಆಧರಿಸಿದಂತಹ ಚಿತ್ರ. ರಾಜ್ಕುಮಾರ್ ಅವರು ಸೇನಾಪತಿಯ ಮಗ ಮಾಧವ ಸಿಂಹನಾಗಿ ಅಭಿನಯಿಸಿದ್ದಾರೆ. ಲೀಲಾವತಿ ನಾಯಕಿಯಾಗಿ ಜೊತೆಯಾಗಿದ್ದಾರೆ. ಈ ಚಿತ್ರದಲ್ಲಿ ಮಾಯಾ ಮಂತ್ರದ ದೃಶ್ಯಗಳು ಬಹಳ ರೋಚಕ, ಅಷ್ಟೇ ಅಲ್ಲ ಕೆಲವೊಮ್ಮೆ ಭಯಾನಕ ಅಂತ ಕೂಡ ಅನ್ನಿಸ್ತದೆ. ವಿಧಿಯ ಮುಂದೆ ಮನುಷ್ಯನ ಪ್ರಯತ್ನ ಏನು ನಡೆಯುದು ಅನ್ನೋದನ್ನ ಈ ಚಿತ್ರ ನಿರೂಪಿಸ್ತದೆ. ಬನ್ನಿ, ಕರುಣೆಯೇ ಕುಟುಂಬದ ಕಣ್ಣು ಚಿತ್ರದ ಈ ಗೀತೆ ಕೇಳೋಣ.

1962ರ ಕೊನೆಯಲ್ಲಿ ಬಿಡುಗಡೆಯಾದದ್ದು ಎಚ್ಎಲ್ಎನ್ ಸಿಂಹ ಅವರು ನಿರ್ದೇಶಿಸಿದ ತೇಜಸ್ವಿನಿ ಚಿತ್ರ. ಅದೇ ವರ್ಷ ಅಂದ್ರೆ 1962ರಲ್ಲಿ ಕರ್ಮವೀರ ಪತ್ರಿಕೆಯಲ್ಲಿ ಗೋವಿಂದಮೂರ್ತಿ ದೇಸಾಯಿ ಅನ್ನುವಂಥವ್ರು ಬರೆದಂಥ ಹೊಲತಿ ಕೋಟೆ ಸಣ್ಣ ಕಥೆ ಪ್ರಕಟವಾಗಿತ್ತು. ಅದೇ ಕಥೆಯನ್ನು ಆಧರಿಸಿ ಎಚ್ಎಲ್ಎನ್ ಸಿಂಹ ಅವರು ತೇಜಸ್ವಿನಿ ಚಿತ್ರ ತೆಗೆದರು. ರಾಜ್ಕುಮಾರ್ ಅವರು ಈ ಚಿತ್ರದಲ್ಲಿ ಶಿವಪ್ಪ ನಾಯಕನಾಗಿ ಅಭಿನಯಿಸಿದ್ದಾರೆ. ಹೀನ ಕುಲದಲ್ಲಿ ಹುಟ್ಟಿದಂತ ರಂಗನಾಯಕಿಯನ್ನ ಮೋಹಿಸಿ ಮದುವೆಯಾಗ್ತಾನೆ ಶಿವಪ್ಪ ನಾಯಕ. ಕೊನೆಗೆ ರಂಗನಾಯಕಿ ಉತ್ತಮ ಸಂಸ್ಕೃತಿಯ ಹೆಣ್ಣು ಅಂತ ನಿರೂಪಿಸ್ತಾರೆ. ಈಗ ನಾವು ಸಂತ ತುಕಾರಾಮ್ ಚಿತ್ರದ ಒಂದು ಹಾಡು ಕೇಳೋಣ.

ಈಗ ನೀವು ಕೇಳಿದಂತ ಹಾಡು ಸಂತ ತುಕಾರಾಮ್ ಚಿತ್ರದ್ದು. ರಾಜ್ಕುಮಾರ್ ಅವರು ಶ್ರೇಷ್ಠ ಅಭಿನಯ ನೀಡಿದ ಚಿತ್ರಗಳಲ್ಲಿ ಸಂತ ತುಕಾರಾಮ್ ಕೂಡ ಒಂದು. ಮಹಾರಾಷ್ಟ್ರದ ಸಂತ ಶ್ರೇಷ್ಠ ತುಕಾರಾಮ್ ಮರಾಠಿ ಸಾಹಿತ್ಯದ ಅವಿಭಾಜ್ಯ ಅಂಗವಾದಂಥ ಅಭಂಗಗಳ ಯಶಸ್ಸಿಗೆ ಕಾರಣನಾದಂಥ ಮೂಲ ಪುರುಷ. ಸನ್ನಿವೇಶವೊಂದರಲ್ಲಿ ತುಕಾರಾಮ್ ಭಕ್ತಿ ಗಾಯನದಲ್ಲಿ ಮೈಮರೆತಿರುವಾಗ ಕಿಡಿಗೇಡಿಗಳು ಆತನ ಸುತ್ತಲೂ ಬೆಂಕಿ ಹಚ್ಚುತ್ತಾರೆ. ಅದರ ಪರಿವೆಯೇ ಇಲ್ಲದಂತೆ ತುಕಾರಾಮ್ ಭಕ್ತಿ ಪರವಶನಾಗಿ ವಿಠಲನ ಭಜನೆ ಮಾಡ್ತಾ ಇರ್ತಾನೆ. ಈ ಸನ್ನಿವೇಶ ಅಭಿನಯಿಸುವಾಗ ರಾಜ್ ಕೂಡ ಭಕ್ತಿ ಪರವಶರಾಗಿ ಬೆಂಕಿಯ ಮಧ್ಯೆ ಕುಳಿತು ಬಿಟ್ಟಿದ್ರಂತೆ. ಚಿತ್ರೀಕರಣದ ಜನವೇ ಓಡಿ ಹೋಗಿ ಬೆಂಕಿಯನ್ನು ನಂದಿಸಿ ರಾಜ್ ಅವರನ್ನ ಅಪಾಯದಿಂದ ಹೊರತಂದ್ರಂತೆ. ಆ ಬಗೆಯ ತಲ್ಲಿನತೆ ರಾಜ್ ಅವರದ್ದು. ಹೀಗಾಗಿಯೇ ರಾಜ್ ಶ್ರೇಷ್ಠ ನಟ ಅಂತ ಅನಿಸಿಕೊಂಡರು. ಆ ವಿಠಲನನ್ನ ಸ್ತುತಿಸುವ ಈ ಗೀತೆ ಕೇಳಿ. ಹಾಡಿದ್ದಾರೆ ಪಿ.ವಿ. ಶ್ರೀನಿವಾಸ್.

ಸಂತ ತುಕಾರಾಂ ಚಿತ್ರದ ಮೂಲಕವೇ ಪ್ರಖ್ಯಾತ ಚಿತ್ರ ಸಾಹಿತಿ ಚಿ ಉದಯಶಂಕರ್ ಅವರು ಚಿತ್ರ ಸಂಭಾಷಣಕಾರರಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದರು. ಉತ್ತಮ ಸಂಭಾಷಣೆಗಾಗಿ ಚಿ ಉದಯಶಂಕರ್ ಅವರು ಬರೆದ ಮೊದಲ ಚಿತ್ರಕ್ಕೆ ಪ್ರಶಸ್ತಿ ದೊರಕಿತು. ಚಿತ್ರ ಸಾರಿದಂಥ ಸಂದೇಶಾತ್ಮಕ ಗುಣಗಳನ್ನು ಮನಗಂಡು ಭಾರತ ಸರ್ಕಾರ ಆ ವರ್ಷದ ಶ್ರೇಷ್ಠ ಚಿತ್ರ ಅಂತ ಪರಿಗಣಿಸಿ ರಜತ ಪದಕ ನೀಡಿ ಪುರಸ್ಕರಿಸಿತು. ಮೊಟ್ಟ ಮೊದಲ ಬಾರಿಗೆ ಶಿವಾಜಿ ಮಹಾರಾಜರನ್ನ ಕನ್ನಡ ಚಲನಚಿತ್ರರಂಗದಲ್ಲಿ ತೋರಿಸಿದಂತಹ ಚಿತ್ರ ಸಂತ ತುಕಾರಾಂ. ಉದಯ್ ಕುಮಾರ್ ಅವರು ಶಿವಾಜಿ ಪಾತ್ರ ನಿರ್ವಹಿಸಿದರು. ಇದೇ ಚಿತ್ರದಲ್ಲಿ ಎಸ್ ಜಾನಕಿ ಹಾಡಿದಂತಹ ಈ ಗೀತೆ ಕೇಳಿ.

ಕೃಷ್ಣಾರಂಗಿ ನಾಟ ಸೀರೆ ನೆನೆಹುದು ಬೇಡ ಕೃಷ್ಣ ಬೇಡ ಕೃಷ್ಣಾರಂಗಿ.

ಪದ್ಮಿನಿ ಪಿಕ್ಚರ್ಸ್ ಕನ್ನಡ ಚಿತ್ರ ತಯಾರಿಕೆಯಲ್ಲಿ 21 ವರ್ಷಗಳ ಕಾಲ ಸತತವಾಗಿ ತನ್ನನ್ನು ತೊಡಗಿಸಿಕೊಂಡಂತಹ ಸಂಸ್ಥೆ. ಬಿ ಆರ್ ಪಂತುಲು ಅವರೇ ಹುಟ್ಟುಹಾಕಿದ ಈ ಲಾಂಛನದಡಿಯಲ್ಲಿ ಹಲವಾರು ಚಿತ್ರಗಳು ನಿರ್ಮಾಣಗೊಂಡವು. ಬಿ ಆರ್ ಪಂತುಲು ಅವರೇ ನಿರ್ಮಾಪಕರು ನಿರ್ದೇಶಕರು ಆಗಿ ಶ್ರಮಿಸಿದರು. 1963 ಬಿ ಆರ್ ಪಂತುಲು ಅವರು ನಿರ್ದೇಶಿಸಿದಂತಹ ಚಿತ್ರ ಸಾಕು ಮಗಳು ಬಿಡುಗಡೆಯಾಯಿತು. ಮಹಿಷಾಸುರ ಮರ್ದಿನಿ ಚಿತ್ರದಲ್ಲಿ ರಾಜವರ ಜೊತೆ ಅಭಿನಯಿಸಿದ್ದಂಥ ಸಾಹುಕಾರ್ ಜಾನಕಿ ಮತ್ತೆ 4 ನಂತರ ರಾಜವರ ಜೊತೆಯಾದರು. ರಾಜ್ಕುಮಾರ್ ಅವರ ತಂಗಿಯಾಗಿ ಅಭಿನಯಿಸುವ ಮೂಲಕ ಕಲ್ಪನಾ ಚಿತ್ರರಂಗ ಪ್ರವೇಶಿಸಿದಂಥ ಮೊದಲ ಚಿತ್ರ ಸಾಕು ಮಗಳು. ಇದೇ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿದಂಥ ಈ ಮಧುರ ಗೀತೆ ಕೇಳೋಣ ಈಗ.

ಸ್ನೇಹಿತರೆ, ಕನ್ನಡ ನಾಡು ಕಂಡಂಥ ಅಪ್ರತಿಮ ನಟ ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ನೆನಪು ಹನಿ ಹನಿಯಾಗಿ ನಮ್ಮ ನಿಮ್ಮ ಮನದ ಆಳಕ್ಕೆ ಇಳಿಯಬೇಕು ಅನ್ನೋದೇ ಹನಿ ಹನಿ ಇಬ್ಬನಿಯ ಬಯಕೆ. ಆ ಬಯಕೆ ಈಡೇರಿಸಲಿಕ್ಕೆ ಮುಂದಿನ ವಾರ ಮತ್ತೆ ಬರ್ತೇನೆ. ನಮಸ್ಕಾರ.

ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮವನ್ನು ನಿಮ್ಮೆಡೆಗೆ ಹೊತ್ತು ತಂದವರು ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ನೆರವು ಶ್ರೀಲತಾ ರಾಮದಾಸ್. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಜೆ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 10:02. ನಮ್ಮ ಪ್ರಸಾರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.
1: ಪರಿಷ್ಕರಣೆ 2026 ಮನೆ ಮನೆಗೆ ಭೇಟಿ ನೀಡುವ ಕಾರ್ಯದ ಅವಧಿಯನ್ನು ಚುನಾವಣಾ ಆಯೋಗ ಆಗಸ್ಟ್ 8 ವಿಸ್ತರಿಸಿದೆ. ಈ ಹಿಂದೆ ಗಣತಿ ನಮೂನೆ ಸಲ್ಲಿಕೆಗೆ ಇದೇ 29 ಕೊನೆಯ ದಿನವಾಗಿತ್ತು. ಸಾರ್ವಜನಿಕರಿಂದ ಬಂದ ಮನವಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯ ಮತದಾರರಿಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಆಯೋಗ ಗಡುವನ್ನು ವಿಸ್ತರಿಸಿದೆ. ಬೆಂಗಳೂರು ಉತ್ತರ ನಗರಪಾಲಿಕೆಯ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಸುರಕ್ಷಿತ ಪಾದಾಚಾರಿ ಮಾರ್ಗ ಅಭಿಯಾನ ಕಾರ್ಯಕ್ರಮ ಮತ್ತು ನ್ಯಾಯಾಂಗ ಬಡಾವಣೆಯಲ್ಲಿನ ರೈಲ್ವೆ ಕೆಳಸೇತುವೆ ಪ್ರದೇಶದಲ್ಲಿ ವಿಶೇಷ ಸ್ವಚ್ಛತಾ ಮತ್ತು ಸೌಂದರ್ಯೀಕರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದೇಶದಲ್ಲಿ ಹಾಕಿಯ ಅಭಿವೃದ್ಧಿ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಹಾಕಿ ಇಂಡಿಯಾ ನಾಳೆಯಿಂದ ದೇಶವ್ಯಾಪಿ ತರಬೇತಿ ಮತ್ತು ಅಧಿಕಾರಿಗಳ ಶಿಕ್ಷಣ ಪಥ ಕಾರ್ಯಾಗಾರಗಳನ್ನು ಆರಂಭಿಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS

0: ಸಮಯ 10:04 ಆಗಿದೆ. ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ನಮ್ಮೆಲ್ಲ ಕೇಳುಗರು ಅವರ ಬೆಳಕಿನ ಕೆಲಸಗಳನ್ನು ಮುಗಿಸಿ ಈ ಸಮಯಕ್ಕಾಗಿ ಕಾದುಕೊಳ್ತಿರ್ತಾರೆ ಅಂತ ಖಂಡಿತ ಗೊತ್ತಿದೆ. 9-10 ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ರಿ. ಈಗ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಂತಹ ಕಾರ್ಯಕ್ರಮ. ಇವತ್ತು ಮೊದಲಿಗೆ ಕೇಳೋಣ ವೀರಕೇಸರಿ ಚಿತ್ರದ ಗೀತೆಯನ್ನು. ಘಂಟಸಾಲ ಅವರ ಧ್ವನಿಯಲ್ಲಿ ಕೋರ ಸೀತಾರಾಮ ಶಾಸ್ತ್ರಿಯವರ ಸಾಹಿತ್ಯ, ಘಂಟಸಾಲ ಅವರ ಸಂಗೀತವಿರುವಂತಹ ಈ ಗೀತೆ.
1: ಓಹೋ

ಸಮಯ 10:12. ಈಗಾಗಲೇ ಕೇಳುಗರು ಸಂದೇಶಗಳನ್ನ ಕಳಿಸ್ತಾ ಇದ್ದೀರಿ, ಹಾಡುಗಳು ಸುಮಧುರವಾಗಿದೆ ಅಂತ. ಇನ್ನ 3/4 ಗಂಟೆ ಬಾಕಿ ಇದೆ ಹೋಲ್ಡ್ ಈಸ್ ಗೋಲ್ಡ್ ಮುಕ್ತಾಯಗೊಳ್ಳುವುದಕ್ಕೆ. ಸಂದೇಶಗಳನ್ನ ಕೊನೆಯಲ್ಲಿ ನೋಡೋಣ. ಈಗ ಕೇಳಿ ದಾರಿ ತಪ್ಪಿದ ಮಗ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ಜಿ ಕೆ ವೆಂಕಟೇಶ್.

0: ಮಗುವಾಗಿರುವಾಗ ಬೆಣ್ಣೆಯ ಕದ್ದ
1: ಕದ್ದ
0: ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ
1: ಗೆದ್ದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೇ.

0: ನರಕಾಸುರನ ಕೊಂದು 16,000 ನಾರಿಯರ ಗೆದ್ದ
1: ಗೆದ್ದ.
0: ಹೌದಪ್ಪ, ಕದ್ದ ಗೆದ್ದ ಗೆದ್ದ ಕದ್ದ, ನಾರಿಯ ಸೀರೆ ಕದ್ದ, ರಾಧೆಯ ಮನವ ಗೆದ್ದ.

ಕಬ್ಬಿದ ತಾಳ ಚಿತ್ರದ ಗೀತೆಯನ್ನ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ವಿಜಯ ಭಾಸ್ಕರ್. ಮುಂದಿನ ಗೀತೆ ಕೇಳೋಣ. ರತ್ನಮಂಜರಿ ಚಿತ್ರದಿಂದ ಜಿಕ್ಕಿಯವರ ಹಾಡುಗಾರಿಕೆಯಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ ಸಂಗೀತ ರಾಜಣ್ಣ ಕೇಂದ್ರ ಅವರದ್ದು.

ಮುಂದೆ ಕೇಳಿ ಗಂಧರ್ವಗಿರಿ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿಎಸ್ ಶೈಲಜಾ ಅವರ ಧ್ವನಿಯಲ್ಲಿ ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಪರಂಪರೆಯನ್ನು ಪಸರಿಸುವ
3: ಐತಿಹಾಸಿಕ ಸ್ಥಳಗಳ ಪರಿಚಯ
2: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
2: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
3: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಕೇಳುಗರು ಸಾಕಷ್ಟು ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದೀರಿ. ಖಂಡಿತ ಸಂದೇಶಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ತೆಗೆದುಕೊಳ್ಳೋಣ. ಮುಂದೆ ಕೇಳಿ ಇಂದಿನ ರಾಮಾಯಣ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯಾನಂದ ಅವರ ಸಂಗೀತ.

ವಿಜಯ ನರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದ್ದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಆಲಿಸಿದ್ರಿ. ಚಿತ್ರ ಉತ್ತರ ದಕ್ಷಿಣ. ನಮ್ಮ ಕೇಳುವರು ಕಳುಹಿಸಿದಂತಹ ಸಂದೇಶಗಳನ್ನು ನೋಡುವುದಾದರೆ, ಹಳೆ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ವಿವಿಧ ಭಾರತಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ, ಡಾಕ್ಟರ್ ಅನಂತ್ ಕುಮಾರ್ ಅರಸ್ ಕಡಬ ಗುಬಿ ತಾಲೂಕು ತುಮಕೂರು ಜಿಲ್ಲೆ, ಮಂಗಳೇಶ ಸ್ವಾಮಿ ಮಂಗಳೂರಿನ ಮಂಗಳೇಶ ಸ್ವಾಮಿ ಹಾಗೂ ಮನೆಯವರು ಹೇಳ್ತಾರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ತಂಪಾದ ಗಾಳಿಯಲ್ಲಿ ಮೋಡ ಕವಿದ ವಾತಾವರಣದಲ್ಲಿ ಹಳೆಯ ಸುಮಧುರವಾದ ಗೀತೆಗಳು ಮನಸ್ಸಿಗೆ ಆನಂದವನ್ನು ನೀಡಿತು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹೋಲ್ಡ್ ಈಸ್ ಗೋಲ್ಡ್ನಲ್ಲಿ ಜಾಸ್ತಿ ಬೆಲೆ ಇರುವ ಗೋಲ್ಡನ್ ಹಾಡುಗಳು ಸೂಪರ್ ಆಗಿ ಬರುತ್ತಿವೆ ಅಂತ ಕೆಆರ್ ರಮೇಶ್ ಗಾಯತ್ರಿ ನಗರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಎನ್ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗ ಓಲ್ಡ್ ಈಸ್ ಗೋಲ್ಡ್ನ ಹಾಡುಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಯಾರಿವರು, ಬೆಳೆಭಾವಿಯಿಂದ ಮಂಜುನಾಥ್ ಇಂದರಿಗೆ ಇವರು ಬಹಳ ಉದ್ದವಾದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಕ್ಷಮಿಸಿ, ಅಷ್ಟು ಉದ್ದವಾದ ಸಂದೇಶವನ್ನು ಓದುವುದಕ್ಕೆ ಸಾಧ್ಯ ಇಲ್ಲ. ಸಂದೇಶಕ್ಕಾಗಿ ಧನ್ಯವಾದಗಳು. ಲೀಲಾ ಅಣ್ಣಿಗೇರಿಯಿಂದ, ಹಾಗೆ ಅರುಣಾ ಮೈತ್ರಿ ಜೇಸಿನಗರ ಪೋಸ್ಟ್ ಆಫೀಸಿನಿಂದ, ಓಲ್ಡ್ ಈಸ್ ಗೋಲ್ಡ್ನ ಹಾಡುಗಳು ತುಂಬ ಮಧುರವಾಗಿತ್ತು, ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮಮತಾ ಮೇಘಾಧ್ರುವ ಕೇಶವಪುರ ಹುಬ್ಬಳ್ಳಿಯಿಂದ ಹೇಳ್ತಾ ಇದ್ದಾರೆ, ಹಾಡುಗಳು ಎಷ್ಟು ಕೇಳಿದರೂ ಬೇಸರ ಅನಿಸುವುದಿಲ್ಲ ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಕೇಳುಗರು, ನಲ್ಲೆ ಹಾಡುಗಳು ಹಾಡುಗಳ ಗುಚ್ಛ ಬಹಳ ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ, ಆದರೆ ಹೆಸರನ್ನು ಮಾತ್ರ ಅವರು ಬರೀತಾ ಇಲ್ಲ. ಚೆಲುವಾದ ಅರವಿಂದ ಎಸ್ ಜಾನಕಿಯವರ ಹಾಡು ಬಹಳ ಇಷ್ಟ ಆಯಿತು ಅಂತ ನಿರ್ಮಲಾ ಅವರು ಗುರುಗುಂಟೆಪಾಳ್ಯದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ವಾಣಿಶ್ರೀ ಅವರು ಧಾರವಾಡದಿಂದ ಓಲ್ಡ್ ಈಸ್ ಗೋಲ್ಡ್ನ ಹಾಡುಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸುಮಾ ಅವರು ಸುಂಕದಕಟ್ಟೆಯಿಂದ, ಹಾಗೆ ಯಾರಿವರು, ವೆಂಕಟೇಶ ಪಾಲಾದಿಯವರು, ಹಳೆಯ ಗೀತೆಗಳು ತುಂಬ ಚೆನ್ನಾಗಿ ಮೂಡಿಬಂತು, ಪ್ರಸಾರ ಮಾಡಿದ್ದಕ್ಕಾಗಿ ವಿವಿಧ ಭಾರತಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಇನ್ನು ನಮ್ಮ ಕೇಳುಗರು ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಸಾಹಿತ್ಯ ಅಂದರೆ ಏನು ಅಂತ ತಿಳಿಯೋಕೆ ಹಳೆಯ ಹಾಡುಗಳನ್ನು ಕೇಳಬೇಕು, ಸ್ವರ್ಣಯುಗದ ಹಾಡುಗಳವು ಅಂತ ಹೇಳ್ತಾ ಇದ್ದಾರೆ. ಮಧುರವಾದ ಹಾಡುಗಳು ಖುಷಿ ನೀಡಿದವು ಅಂತ ಚಿದಾನಂದ ಅವರು ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ. ಕೊನೆಯ ಎರಡು ಗೀತೆಗಳಾಗಿ ಮೂಡಿ ಬರ್ತಾ ಇದೆ. ಒಂದು ಸಂದರ್ಭ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಾಹಿತ್ಯ ಗೌರಿ ಸುಂದರ್, ಸಂಗೀತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಾಗೆ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ, ಶುಭಮಂಗಳ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತವಿರುವಂತಹ ಗೀತೆ.

ಇದಾಗಿತ್ತು ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಹೇಮಾ ಅವರು ಮುಂದಿನ ಕಾರ್ಯಕ್ರಮ ನಡೆಸಿಕೊಡುವುದಕ್ಕಾಗಿ ಈಗಾಗಲೇ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಇಷ್ಟು ಹೊತ್ತು ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿ ಗೆಳತಿ ಅಖಿಲ. ಖುಷಿಯಾಗಿರಿ, ನಗ್ತಾ ಇರಿ, ಶುಭ ದಿನ. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ.

0: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 11 ಗಂಟೆ. ಪ್ರಕಟಣೆಗಳನ್ನು ಕೇಳಿ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
3: ಸಾಮೆ ಉಂಡವನೇ ಬಲ್ಲ ಸಾಮೆ ಅನ್ನದ ಸವಿಯನ್ನ. ಸಾಮೆ ತಿಂದವನು ಆಮೆಯಂತೆ ದೀರ್ಘಾಯುಷ್ಯದವನು. ಸಾಮೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಾವಯವ ಮತ್ತು ಸಿರಿಧಾನ್ಯ ಬಳಸಿ ಸದೃಢ ಆರೋಗ್ಯದ ಕಡೆ ಹೆಜ್ಜೆಯಿಡಿ. ಸಾವಯವ ಮತ್ತು ಸಿರಿಧಾನ್ಯಗಳನ್ನ ಬೆಳೆಸಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಜ್ಜೆ ತಿಂದು ವಜನ್ ಹೊರು, ಸಜ್ಜೆ ತಿಂದು ಹೆಜ್ಜೆ ಹಾಕು. ಸಜ್ಜೆ ತಿಂದವರು ಉತ್ಸಾಹದ ಕಹಳೆ ಓದುವರು. ಸಜ್ಜೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ
4: ಎಲ್ಲಾ ಜೀವಿಗಳ ಜೀವವೇ ಜಲ.
5: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
6: ನೀರಿನ ಬಳಕೆ ಹಿತವಾಗಿರಲಿ,
7: ಕೊರತೆಯಾಗದಂತೆ ಗಮನವಿರಲಿ.
8: ಹನಿ ಹನಿಗೂಡ್ರೆ ಹಳ್ಳ
9: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ.
10: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
11: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ.
12: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
13: ನೀರು ಬರಿದಾದಷ್ಟು ಆತಂಕ,
14: ಕಲುಷಿತವಾದಷ್ಟು ಕಳಂಕ.
0: ಪ್ರಕಟಣೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:02. ನಮ್ಮ ಪ್ರಸಾರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.
15: ಮಾನಸಿಕ ನೆಮ್ಮದಿಗಾಗಿ ರಾಮಾಯಣ ಪಾರಾಯಣಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈವರೆಗೆ 552,567 ಗಣತಿ ನಮೂನೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪನೆ. ಸಂಭವಿಸಿದ ಭೀಕರ ರೈಲು ಅಪಘಾತದಲ್ಲಿ 3 ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ 4 ಜನರು ಸಾವನ್ನಪ್ಪಿದ್ದಾರೆ. ಅಜೀಂಗಂಜ್ ಕಟ್ವಾ ರೈಲು ಮಾರ್ಗದ ಕರ್ಣ ಸುವರ್ಣ ರೈಲು ನಿಲ್ದಾಣ ಮತ್ತು ಗೋವಿಂದಪುರ್ ಲೆವೆಲ್ ಕ್ರಾಸಿಂಗ್ ನಡುವೆ ಈ ದುರ್ಘಟನೆ ಸಂಭವಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 480 ಅಂಕಗಳ ಏರಿಕೆಯಾಗಿ 77,656,056 ತಲುಪಿದೆ. ನಿಫ್ಟಿ 125 ಅಂಕಗಳ ಏರಿಕೆಯಾಗಿ 24,201 ಅಂಕಗಳಿಗೆ ತಲುಪಿದೆ. ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳ ನಡುವೆ ಭಾನುವಾರ ರಾತ್ರಿ ನ್ಯೂಯಾರ್ಕ್ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗವಹಿಸಲಿದ್ದಾರೆ ಎಂದು ಶ್ವೇತಭವನ ತಿಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 11:03:59.

0: ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಈ ಸಮಯದಲ್ಲಿ ಮೂಡಿ ಬರುವಂತಹ ಸಮಯ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡುಗಳು ನಿಮಗಾಗಿ. ಈ ದಿನದ ಮಧ್ಯಾಹ್ನದ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ, ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಆತ್ಮೀಯ ಕಲಾವಿದ ಕೇಳುಗರೆಲ್ಲರಿಗೂ ಮಧ್ಯಾಹ್ನದ ಪ್ರಸಾರಕ್ಕೆ ಸ್ವಾಗತ. ಇನ್ನೀಗ ಹೊಸ ಹಾಡು ಕಾರ್ಯಕ್ರಮದೊಂದಿಗೆ ಸೂಪರ್ ಹಿಟ್ ಗೀತೆಗಳ ಈ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಬ್ರಾಟ್ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಸಿದ್ ಶ್ರೀರಾಮ್ ಅವರ ಧ್ವನಿ ಜೊತೆಗೆ ಲಹರಿ ಮಹೇಶ್ ಅವರು ಕೂಡ ಧ್ವನಿಯಾಗಿದ್ದಾರೆ. ಶಶಾಂಕ್ ಅವರ ಸಾಹಿತ್ಯ ಇದೆ, ಅರ್ಜುನ್ ಜನ್ಯ ಅವರ ಸಂಗೀತ ಇದೆ. ಕೇಳಿ ಬ್ರಾಟ್ ಚಿತ್ರದ ಹಾಡು.

ಕೇಳ್ತಾ ಇದ್ರಿ ಸೂಪರ್ ಹಿಟ್ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಇನ್ನೀಗ ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ ಮುಡಿಬರತೆ ದನ ಕಾಯೋನು ಚಿತ್ರದ ಹಾಡು. ಇದಕ್ಕೂ ಮೊದಲು ನೀವು ಕೇಳಿದ್ದು ಏಕಲವ್ಯ ಹಾಗೂ ಟಗರು ಮತ್ತು ಬಡವ ರಾಸ್ಕಲ್ ಚಿತ್ರದ ಹಾಡುಗಳು.

ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯ ಗೀತೆ ಲವ್ ಮಾಕ್ ಟೇಲ್ ಚಿತ್ರದ್ದು ಮೂರನೇ ಭಾಗ ಇದು, ಲವ್ ಮಾಕ್ ಟೇಲ್ 3. ವಿಜಯಪ್ರಕಾಶ್ ಅವರು ಹಾಡಿರುವಂಥದ್ದು, ರಾಘವೇಂದ್ರ ಅವರು ಗೀತೆನ ಬರೆದ್ರೆ ನಕುಲ್ ಅಭಯಂಕರ್ ಅವರ ಸ್ವರ ಸಂಯೋಜನೆ ಈ ಹಾಡಿಗಿದೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ತಿನ್ನಿರಿ ನವಣೆ ಬಾಳಿಗಿಲ್ಲ ಬವಣೆ, ಬಳಸಿದರೆ ಆಹಾರದಲ್ಲಿ ಕೊರ್ಲೆ, ನಮಗಿಲ್ಲ ರೋಗ ರುಜಿನಗಳ ತರ್ಲೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯಗಳು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಪೊಟ್ಯಾಸಿಯಂ, ರಂಜಕ, ಕ್ಯಾಲ್ಸಿಯಂ, ಹೇರಳ, ಕಬ್ಬಿಣ ಮತ್ತು ಸತು ಅಧಿಕ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಬಳಸಿರಿ ದಿನನಿತ್ಯ ಬರಗು, ಕಾಣಿರಿ ಜೀವ.
1: ಪ್ರಕಟಣೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 11:32. ನಮ್ಮ ಪ್ರಸಾರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.
2: ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
3: ಗಳು ಇನ್ನು ಮುಂದೆ ಕಲಾಭಾರತಿ ಕಾರ್ಯಕ್ರಮ ಮೂಡಿಬರುತ್ತೆ. ಕಲಾಭಾರತಿಗೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ದಿನದ ಕಲಾಭಾರತಿಯ ತಾರೆ ಯಾರು? ಇವರು ನಮ್ಮ ಕನ್ನಡದ ಪೈಲ್ವಾನ್. ಅಜಾನುಬಾಹು ದೇಹ, ಮಾತಲ್ಲಿ ತುಂಬಿರುವಂತಹ ಗತ್ತು, ಖಡಕ್ ಅಭಿನಯ ಎಲ್ಲವೂ ಕೂಡ ಇವರನ್ನ ಪೈಲ್ವಾನ್ ಮಾಡಿಬಿಟ್ಟಿತ್ತು. ಬರೀ ಚಿತ್ರರಂಗದಲ್ಲಷ್ಟೇ ಅವರು ಪೈಲ್ವಾನ್ ಆಗಿರಲಿಲ್ಲ, ನಿಜವಾಗಿಯೂ ನಿಜ ಜೀವನದಲ್ಲಿಯೂ ಕೂಡ ಅವರು ಕುಸ್ತಿಪಟು. ದಸರಾ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆದ್ದು ಆಗಿನ ಮೈಸೂರು ಮುಖ್ಯಮಂತ್ರಿಯವರಾದಂತಹ ಬಿ ಡಿ ಜತ್ತಿಯವರ ಹಸ್ತದಿಂದ ಬಹುಮಾನವನ್ನು ಪಡೆದಿದ್ದರು 1956. ನಮ್ಮ ಕನ್ನಡದ ಹೆಸರಾಂತ ನಟ, ನಿರ್ದೇಶಕ, ನಿರ್ಮಾಪಕರು ಒಬ್ಬರು ನಮ್ಮನ್ನು ಅಗಲಿದಂತಹ ದಿನ ಇದಿನ. ಅವರ ನೆನಪಿನಲ್ಲಿ ಸಾಗತ್ತೆ ಇಂದಿನ ಕಲಾಭಾರತಿ ಕಾರ್ಯಕ್ರಮ. ಯಾರಿರಬಹುದು ನಮ್ಮ ಕನ್ನಡದ ಪೈಲ್ವಾನ್ ಗೊತ್ತಿದ್ದರೆ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ಸಂಖ್ಯೆ 9483091029.

ಹೌದು ಆತ್ಮೀಯ ಕೇಳುಗರೆ, ಈ ದಿನದ ನಮ್ಮ ಕಲಾಭಾರತೀಯ ತಾರೆ ಎಂ ಪಿ ಶಂಕರ್ ಅವರು, ನಟ ನಿರ್ದೇಶಕ ಹಾಗೂ ನಿರ್ಮಾಪಕ ಎಂ ಪಿ ಶಂಕರ್ ಅವರು. ಇವರು ರತ್ನಮಂಜರಿ ಚಿತ್ರದ ಮೂಲಕ ನಮ್ಮ ಕನ್ನಡ ಚಿತ್ರರಂಗದ ಪ್ರವೇಶವನ್ನು ಮಾಡ್ತಾರೆ. ಹಾಗೆಯೇ ಇವರು ಅಭಿನಯ ಮಾಡಿದಂತಹ ಕೊನೆಯ ಚಿತ್ರ ಅಂತ ಹೇಳಿದ್ರೆ ಕಲ್ಲರಳಿ ಹೂವಾಗಿ. ಶ್ರೇಷ್ಠ ಕಳನಟರಾಗಿ ಅವರು ಗುರುತಿಸ್ಕೊಂಡಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಹಾಗೆಯೇ ಗಿಡ್ಡೂದಾದ ಮತ್ತು ನಾರದ ವಿಜಯ ಚಿತ್ರಗಳಲ್ಲಿ ಹಾಸ್ಯ ಪಾತ್ರಗಳಲ್ಲಿಯೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಈಗಲೂ ಕೂಡ ಮಾಂಸ ಪರ್ವತ ಗುರುಪಾದ ಅಂತ ಹೇಳಿದ್ರೆ ನಮ್ಮಲ್ಲಿ ನಗೆ ಮೂಡುತ್ತೆ ಅಲ್ವಾ. ಇನ್ನಷ್ಟು ಬಹಳಷ್ಟು ವಿಷಯಗಳು ಈ ಒಂದು ಪ್ರತಿಭೆಯ ಕುರಿತಾಗಿ ಮಾತನಾಡೋದು ಇದೆ. ಕೇಳ್ತಾ ಇರಿ ಕಲಾಭಾರತಿ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಹಾಗೆಯೇ ಮತ್ತೊಂದು ಪಾತ್ರ, ಇವರಿಗೆ ಬಹಳಷ್ಟು ಹೆಸರನ್ನು ತಂದುಕೊಟ್ಟಂತಹ ಪಾತ್ರ, ಈಗಲೂ ಕೂಡ ವೀರಬಾಹು ಯಾರು ಅಂತ ಹೇಳಿದ್ರೆ ಥಟ್ಟನೆ ನಮ್ಮ ಮನಸ್ಸಿಗೆ ಬರೋದು ಇದೇ ಎಂ ಪಿ ಶಂಕರ್ ಅವರು. ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ಅವರು ನೀಡಿರುವಂತಹ ಈ ಅಮೋಘ ನಟನೆ ನಮ್ಮ ಕನ್ನಡಿಗರು ಎಂದೂ ಕೂಡ ಮರೆಯೋ ಹಾಗೆ ಇಲ್ಲ. ಹಾಗೆಯೇ ಆ ಚಿತ್ರದ ಒಂದು ಹಾಡು ಕೂಡ ಕುಲದಲ್ಲಿ ಕೇಳ್ಯಾವುದು, ಒಂದು ರೀತಿ ಈ ಹಾಡು ಎಷ್ಟೊಂದು ಜನಪ್ರಿಯ ಅಂತ ಹೇಳಿದ್ರೆ ಯಾವುದೇ ಸಭೆ ಸಮಾರಂಭ ಇರಬಹುದು, ಎಲ್ಲ ಮುಗಿದ ನಂತರ ಆ ಒಂದು ಕಾರ್ಯಕ್ರಮ ಕೊನೆಯ ಆಯಿತು, ಯಾವುದೇ ಒಂದು ಮ್ಯೂಸಿಕ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಈ ಒಂದು ಹಾಡು ಇಲ್ಲದೇ ಇದ್ದರೆ ಕೊನೆಯಾಗೋದೇ ಇಲ್ವೇನೋ ಅನ್ನುವಂತಹ ಒಂದು ವಾಡಿಕೆ ನಡ್ಕೊಂಡು ಬಂದ್ಬಿಟ್ಟಿದೆ. ಅಷ್ಟೊಂದು ಹಿಟ್ಟಾದಂತಹ ಹಾಡು ಇದು. ಎಂ ಪಿ ಶಂಕರ್ ಅವರ ಒಂದು ಅಮೋಘವಾದಂತಹ ಅಭಿನಯ ಈ ಒಂದು ಗೀತೆಯಲ್ಲಿದೆ. ಈಗ ಅದೇ ಗೀತೆ ನಿಮಗಾಗಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಜರೂರ್ ಸುನಿಯೆ ಶಾಮ್ 4 ಬಜೆ ಪಿಟಾರಾ. ಇಸ್ ಕಾರ್ಯಕ್ರಮ ಕೆ ಪ್ರಾಯೋಜಕ ಹೇ ಎಐಎಸ್ಎಸ್ಎಂಎಸ್ ಪುಣೆ, ಅ ಪ್ರೀಮಿಯರ್ ಹೆರಿಟೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್.

ಎಂಪಿ ಶಂಕರ್ ಅವರು ಖಳನಟನಾಗಿ ತುಂಬಾ ಜನಪ್ರಿಯರಾಗಿದ್ದರು. ಹಾಗೆಯೇ ಪೈಲ್ವಾನ್ ಪಾತ್ರಗಳು ಕೂಡ ಅವರ ಪಾಲಿಗೆನೆ ಸಿಗ್ತಾ ಇತ್ತು. ಯಾವುದಾದ್ರೂ ಒಂದು ಪೈಲ್ವಾನ್ ಪಾತ್ರ ಅಂತ ಹೇಳಿದ್ರೆ ಅದು ಎಂ ಪಿ ಶಂಕರ್ ಅವರ ಪಾಲಾಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಅವರು ಕೊಟ್ಟಂತಹ ಅಭಿನಯ, ನಾಗರಹಾವು ಚಿತ್ರ ಇರಬಹುದು, ಹಾಗೆ ಹುಲಿಯ ಹಾಲಿನ ಮೇವು ಇರಬಹುದು, ಇಲ್ಲ ಮಯೂರ ಆ ಚಿತ್ರ ಇರಬಹುದು, ಪೈಲ್ವಾನರಾಗಿ ಅಬ್ಬ ಇವ್ರು ಬಿಟ್ಟರೆ ಬೇರೆ ಇನ್ಯಾರು ಮಾಡೋಕ್ಕಾಗಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ಅವರ ದೇಹ ಕೂಡ, ದೇಹ ದಾರ್ಢ್ಯತೆ ಕೂಡ, ಹಾಗೇ ಅವರ ಅಭಿನಯ ಕೂಡ ಜೊತೆಯಾಗ್ತಾ ಇತ್ತು. ಹಾಗೆಯೇ ಅವರು ನಿರ್ದೇಶನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ಅವರ ಒಲವು ಏನಿತ್ತು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಎಂ ಪಿ ಶಂಕರ್ ಅವರು ನಿರ್ದೇಶನ ಮಾಡಿದಂತಹ ಎಲ್ಲ ಚಿತ್ರಗಳು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಂಥವು. ವನ್ಯಜೀವಿಗಳಿರಬಹುದು, ಪರಿಸರ ಇರಬಹುದು, ಕಾಡು ಮೇಡು ಇವೆಲ್ಲವುದರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ಹೊಂದಿದ್ದರು ಎಂ ಪಿ ಶಂಕರ್ ಅವರು. ಹಾಗಾಗಿಯೇ ಅವರು ನಿರ್ದೇಶನ ಮಾಡಿದಂತಹ ಬಹುತೇಕ ಎಲ್ಲ ಚಿತ್ರಗಳ ಒಂದು ಚಿತ್ರಕತೆ ಇದೇ ಆಗಿರ್ತಾ ಇತ್ತು. ಕನ್ನಡದ ಸೂಪರ್ ಹಿಟ್ ಚಿತ್ರ ಗಂಧದ ಗುಡಿ ಯಾರು ಮರೆಯೋಕ್ಕೆ ಸಾಧ್ಯ ಹೇಳಿ. ಈ ಒಂದು ಚಿತ್ರದ ನಿರ್ದೇಶನವನ್ನು ಮಾಡಿದ್ದು ಎಂ ಪಿ ಶಂಕರ್ ಅವರು. ಈಗ ಅದೇ ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ.

ನಟನೆ, ನಿರ್ದೇಶನ, ಚಿತ್ರ ನಿರ್ಮಾಣ, ವಿತರಣೆ ಹಾಗೂ ಈ ಚಿತ್ರರಂಗದ ಎಲ್ಲ ಮಜಲುಗಳನ್ನು ಇವರು ಅರ್ಥ ಮಾಡಿಕೊಂಡಿದ್ರು. ಹಾಗಾಗಿಯೇ ಎಲ್ಲ ವಿಷಯಗಳಲ್ಲೂ ಕೂಡ ಕೈಯಾಡಿಸಿದ್ರು ಎಂ ಪಿ ಶಂಕರ್ ಅವರು. ಕಾಡು ಪರಿಸರ ಸಂರಕ್ಷಣೆ, ವನ್ಯಜೀವಿಗಳ ರಕ್ಷಣೆ ಅಂತ ಹೇಳಿದ್ರೆ ಅವ್ರಿಗೊಂಥರ ಒಲವು. ಹಾಗಾಗಿಯೇ ಅವರ ಚಿತ್ರ ನಿರ್ಮಾಣ ಆಗಿದ್ದು ಎಲ್ಲ ಈ ಒಂದು ವಿಷಯಗಳ ಕುರಿತಾಗಿಯೇ ಆಗಿತ್ತು. ಇನ್ನು ಅವರ ಪಾತ್ರಗಳನ್ನು ನಾವು ನೆನಪಿಸ್ಕೊಳ್ಳೋದು ಅಂತ ಹೇಳಿದ್ರೆ ಸತ್ಯ ಹರಿಶ್ಚಂದ್ರ ಚಿತ್ರದ ವೀರಬಾಹು ಪಾತ್ರ, ಶನಿ ಪ್ರಭಾವ, ಬಂಗಾರದ ಮನುಷ್ಯ ಚಿತ್ರದಲ್ಲಿರುವಂತಹ ಪಾತ್ರ, ಗಂಧದ ಗುಡಿಯ ಪಾತ್ರ ಇರಬಹುದು, ಭೂತಯ್ಯನ ಮಗ ಅಯ್ಯು ಚಿತ್ರದ ಒಂದು ಪಾತ್ರ, ಭೂತಯ್ಯ ಅನ್ನುವಂತಹ ಪಾತ್ರ ನಿಜಕ್ಕೂ ಎಷ್ಟೊಂದು ಜನರ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳಿದರೆ ಆ ಒಂದು ಪಾತ್ರ ಇರಬಹುದು. ಹಾಗೆಯೇ ನಾರದ ವಿಜಯ ಚಿತ್ರದಲ್ಲಿನ ಒಂದು ಹಾಸ್ಯ ಪಾತ್ರ ಗುರ್ಪಾದ ಅನ್ನುವಂತಹ ಇದು, ಮತ್ತು ನಾಗರಹಾವು ಈಗಾಗಲೇ ಹೇಳಿದ ಹಾಗೆ ಹುಲಿಯ ಹಾಲಿನ ಮೇವು, ಮತ್ತು ಮಯೂರ ಚಿತ್ರದಲ್ಲಿನ ಪೈಲ್ವಾನ್ ಪಾತ್ರಗಳು, ಹೀಗೆ ಎಷ್ಟೊಂದು ಪಾತ್ರಗಳು ಬಹುತೇಕವಾಗಿ ಅವರು ಖಳನಟನಾಗಿಯೇ ಮಿಂಚಿದ್ರು ಕೂಡ ಈ ಎಲ್ಲ ಪಾತ್ರಗಳು ಕೂಡ ಇನ್ನೂ ಕೂಡ ಜನರ ಮನಸ್ಸಿನಲ್ಲಿ ಹಸಿರಾಗಿ ಇರುವಂಥದ್ದು. ಈಗ ನಾರದ ವಿಜಯ ಚಿತ್ರದ ಒಂದು ಹಾಡು.

ಕಂಚಿನ ಕಂಠ ಹಾಗೆ ವಿಭಿನ್ನ ನಟನ ಕೌಶಲ್ಯವನ್ನ ಹೊಂದಿದ್ದಂತಹ ಕನ್ನಡದ ಪೈಲ್ವಾನ್ ಎಂ ಪಿ ಶಂಕರ್ ಅವರ ಕುರಿತಾಗಿ ಕಲಾಭಾರತಿ ಕಾರ್ಯಕ್ರಮ ಸಾಗ್ತಾ ಇದೆ. ಇನ್ನು ಇವರು ನಟರಾಗಿ 87 ಚಿತ್ರಗಳಲ್ಲಿ ಅಭಿನಯವನ್ನು ನೀಡಿದ್ದಾರೆ, ಹಾಗೆ ನಿರ್ಮಾಪಕರಾಗಿ 14 ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಕಾಡಿನ ರಹಸ್ಯ, ಕಳ್ಳರ ಕಳ್ಳ, ನಾರಿ ಮುನಿದರೆ ಮಾರಿ, ಗಂಧದ ಗುಡಿ, ರಾಮ ಲಕ್ಷ್ಮಣ, ಒಂದೇ ಗುರಿ, ನಾನೇ ರಾಜ, ಕಾಡಿನ ರಾಜ, ಮೃಗಾಲಯ, ವಿಜಯ ಖಡ್ಗ, ಕೆಂಪು ಸೂರ್ಯ, ಹಳ್ಳಿರಂಬೆ, ಬೆಳ್ಳಿ ಬೊಂಬೆ, ಗಂಧದ ಗುಡಿ ಭಾಗ 2, ಗಿಟ್ಟುದಾದ, ಇಷ್ಟು ಚಿತ್ರಗಳು ಅವರ ನಿರ್ಮಾಣ ಮಾಡಿದಂತಹ ಚಿತ್ರಗಳು. ಹಾಗೆಯೇ ಅವರು ನಿರ್ಮಾಣ ಮಾಡ್ತಾ ಇದ್ದಿದ್ದು ಭರಣಿ ಕಂಬೈನ್ಸ್ ಅನ್ನುವಂತಹ ನಿರ್ಮಾಣ ಸಂಸ್ಥೆ, ಅಂದರೆ ಅವರದೇ ಆದಂತಹ ನಿರ್ಮಾಣ ಸಂಸ್ಥೆ. ಭರಣಿ ಯಾಕೆ ಅಂತ ಹೇಳಿದ್ರೆ, ಎಂ ಪಿ ಶಂಕರ್ ಅವರು ಜನಿಸಿದ್ದು ಭರಣಿ ನಕ್ಷತ್ರದಲ್ಲಿ, ಹಾಗಾಗಿಯೇ ಭರಣಿ ಕಂಬೈನ್ಸ್ ಅನ್ನುವಂಥದ್ದು ಅವರ ನಿರ್ಮಾಣ ಸಂಸ್ಥೆ ಆಗಿತ್ತು. ಹಾಗೆಯೇ ರೈಟರಾಗಿ ಅವರು ಗಂಧದ ಗುಡಿ ಭಾಗ 2, ಕೆಂಪು ಸೂರ್ಯ, ಮೃಗಾಲಯ, ಕಾಡಿನ ರಾಜ, ಒಂದೇ ಗುರಿ, ರಾಮ ಲಕ್ಷ್ಮಣ, ಗಂಧದ ಗುಡಿ, ಕಳ್ಳರ ಕಳ್ಳ, ಹಾಗೆ ಕಾಡಿನ ರಹಸ್ಯ, ಇಷ್ಟು ಚಿತ್ರಗಳಿಗೆ ನಿರ್ಮಾಣದ ಜೊತೆಗೆ ಚಿತ್ರಕಥೆಯನ್ನು ಕೂಡ ಅವರು ಬರೆದಿದ್ದರು. ಇನ್ನು ನಿರ್ದೇಶನ ಮಾಡಿದ್ದು 1970 ತೆರೆ ಕಂಡಂತಹ ಕಳ್ಳರ ಕಳ್ಳ ಅನ್ನುವಂತಹ ಚಿತ್ರ.

0: ನಮ್ಮ ಕನ್ನಡದ ಪ್ರತಿಭೆ ಎಂ ಪಿ ಶಂಕರ್ ಅವರು. ಅವರು ಜನಿಸಿದ್ದು ಆಗಸ್ಟ್ 20ನೇ.
1: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 12 ಗಂಟೆಯಾಗುತ್ತಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳಬಹುದು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 12 ಗಂಟೆಯಾಗಲಿದೆ. ಈಗ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಮಾಡುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ರೈಲು ನಿಲ್ದಾಣ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ ಕರ್ನಾಟಕದ 4 ರೈಲ್ವೆ ನಿಲ್ದಾಣಗಳು ಸೇರಿದಂತೆ ದೇಶದ ಒಟ್ಟು 75 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಈ ಮಧ್ಯಾಹ್ನ 3:30 ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೊಪ್ಪಳದ ರೈಲು ನಿಲ್ದಾಣವನ್ನು 21.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ನೈಋತ್ಯ ರೈಲ್ವೆ ಮುಖ್ಯ ಪ್ರಚಾರ ನಿರೀಕ್ಷಕ ಪವನ್ ಸೋಮಣ್ಣವರ್.
1: ಇಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ದೇಶಾದ್ಯಂತ 75 ರೈಲ್ವೆ ಸ್ಟೇಷನ್ಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 4 ನಿಲ್ದಾಣಗಳು ಈ ಪೈಕಿ ಆಯ್ಕೆಯಾಗಿದ್ದು ಕೊಪ್ಪಳ, ಬಾದಾಮಿ, ಅಳ್ನಾವರ, ಬಂಟ್ವಾಳ ಸ್ಟೇಷನ್ಗಳು ಉದ್ಘಾಟನೆ ಆಗಲಿದೆ. ನಮ್ಮ ಕೊಪ್ಪಳ ರೈಲ್ವೆ ಸ್ಟೇಷನ್ 21.5 ಕೋಟಿಯಲ್ಲಿ ನಿರ್ಮಾಣ ಆಗಿದೆ. ಈಗ 17ನೇ ತಾರೀಕು ಫಂಕ್ಷನ್ ಆಗಿ ಉದ್ಘಾಟನೆ ಆಗಲಿದೆ. ಗತಿಶಕ್ತಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಂಜಿನಿಯರ್ಸ್ ಬಂದು ಮಾಡಿರೋ ಕಾಮಗಾರಿಯ ವಿವರಗಳನ್ನು ಎಲ್ಲ ವಿವರಿಸಿದ್ದಾರೆ. ಇಲ್ಲಿ ಮುಂಚೆ ಯಾವ ತರ ರೈಲ್ವೆ ಸ್ಟೇಷನ್ ಇತ್ತು, ಇವಾಗ ಯಾವ ತರ ಆಗಿದೆ, ಏನೇನು ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ಮುಂಚೆ ಇಲ್ಲಿ ಎಸ್ಕಲೇಟರ್ ಇರಲಿಲ್ಲ, ಲಿಫ್ಟ್ ಇರಲಿಲ್ಲ, ಇವಾಗ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಪ್ಲಾಟ್ಫಾರ್ಮ್ ಶೆಲ್ಟರ್ಸ್ ಮಾಡಿದ್ದಾರೆ, ಪ್ಲಾಟ್ಫಾರ್ಮ್ ಸರ್ಫೇಸಿಂಗ್ ಮಾಡಿದ್ದಾರೆ, ರಿಟೈರಿಂಗ್ ರೂಮ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಕಂಪ್ಲೀಟ್ ಹಳೆ ಬಿಲ್ಡಿಂಗ್ ಅನ್ನೆಲ್ಲ ಡೆಮಾಲಿಶ್ ಮಾಡಿ ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ.
0: ಬೆಂಗಳೂರು ಪ್ರಾದೇಶಿಕ ಉಲ್ಲೇಖ ಮಾನದಂಡಗಳ ಪ್ರಯೋಗಾಲಯದಲ್ಲಿ ವೈಟ್ ರ್ಯಾಬಿಟ್ ತಂತ್ರಜ್ಞಾನ ಆಧಾರಿತ ಭಾರತೀಯ ಪ್ರಮಾಣಿತ ಸಮಯ ಪ್ರಸರಣ ಸೌಲಭ್ಯವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ದೇಶಾದ್ಯಂತ ಏಕರೂಪದ, ಹೆಚ್ಚು ನಿಖರ ಮತ್ತು ಸುರಕ್ಷಿತ ಸಮಯ ಮಾನದಂಡವನ್ನು ಸ್ಥಾಪಿಸುವ ಉದ್ದೇಶ ಹೊಂದಿರುವ ಒನ್ ನೇಷನ್ ಒನ್ ಟೈಮ್ ಉಪಕ್ರಮದ ಮಹತ್ವಾಕಾಂಕ್ಷೆಯ ದೃಷ್ಟಿಕೋನದಡಿ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗಿದೆ ಎಂದರು. ರಾಜ್ಯದ ಕುಶಲಕರ್ಮಿಗಳ ಕರಕುಶಲ ಪರಂಪರೆ, ಗ್ರಾಮೀಣ ಹಾಗೂ ಸಾಂಪ್ರದಾಯಿಕ ಕುಶಲಕರ್ಮಿಗಳ ಆದಾಯವನ್ನು ಹೆಚ್ಚಿಸಲು ಮಾರುಕಟ್ಟೆ ಒದಗಿಸುವುದು ಮುಖ್ಯ ಎಂದು ಎನ್ಇಎಸ್ ಸಂಸ್ಥೆಯ ಜಂಟಿ ನಿರ್ದೇಶಕ ಡಾ ಪಿ ನಾರಾಯಣ ಹೇಳಿದ್ದಾರೆ. ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಬೆಂಗಳೂರಿನ ಎಂಎಸ್ಎಂಇ ಅಭಿವೃದ್ಧಿ ಮತ್ತು ಸೌಲಭ್ಯ ಕಚೇರಿ ಆಯೋಜಿಸಿದ್ದ ವಿಶ್ವಕರ್ಮ ಯೋಜನೆಯಡಿ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಕುರಿತ ಒಂದು ದಿನದ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಜಿಲ್ಲಾ ಆಹಾರ ಸಂಸ್ಕರಣ ಸಹಾಯಕ ನಿರ್ದೇಶಕ ಶಿವಕುಮಾರ್ ಮಾತನಾಡಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಡಿ ಕುಶಲಕರ್ಮಿಗಳಿಗೆ 3 ಲಕ್ಷದವರೆಗೆ %5 ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರಕಲಿದೆ ಎಂದರು. ಗದಗ್ ಜಿಲ್ಲೆ ನರಗುಂದ ತಾಲೂಕಿನಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ತಲೆದೋರಿದ್ದು, ಎಲ್ಲ ಇಲಾಖೆಗಳ ತಾಲೂಕು ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ಉಳಿದು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವಂತೆ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಎಚ್ಪಿ ಹುಲಗಣ್ಣವರ್ ಸೂಚಿಸಿದ್ದಾರೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆಯಡಿ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ಅವಕಾಶವಿದ್ದು, ವಿವಿಧ ಇಲಾಖೆಗಳು ಅಗತ್ಯ ಕಟ್ಟಡಗಳ ಪ್ರಸ್ತಾವಗಳನ್ನು ತಾಲೂಕು ಪಂಚಾಯಿತಿ ಹಾಗೂ ಸಂಬಂಧಿತ ಗ್ರಾಮ ಪಂಚಾಯಿತಿಗಳಿಗೆ ಸಲ್ಲಿಸಿ ಕ್ರಿಯಾ ಯೋಜನೆಯಲ್ಲಿ ಸೇರಿಸಲು ಅವರು ಆದೇಶಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ರಾತ್ರಿ 8:45 ಆಯೋಜಿಸಿರುವ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಪಾಲ್ಗೊಂಡು ಎಸ್ಐಆರ್ ಕುರಿತ ಕೇಳುಗರ ಪ್ರಶ್ನೆ ಹಾಗೂ ಸಂದೇಹಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ %70 ಮಳೆ ಕೊರತೆ ಉಂಟಾಗಿದ್ದು, ರೈತರು ಕಡಿಮೆ ನೀರು ಬಯಸುವ ಬೆಳೆ ಆಯ್ದುಕೊಳ್ಳುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಕೋರಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಈ ತಿಂಗಳಾಂತ್ಯದವರೆಗೆ ತೊಗರಿ ಬಿತ್ತಲು ಅವಕಾಶವಿದ್ದು, ಬೆಳಗ್ಗೆ ಮತ್ತು ಸಂಜೆ ನೀರು ಮತ್ತು ಪೋಷಕಾಂಶ ಒದಗಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಪ್ರಕಾಶ್ ಚೌಹಾಣ್ ಕೋರಿದ್ದಾರೆ. ತುಮಕೂರಿನ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿತ ಕೆಎಸ್ಎಫ್ಎ ಅಂತರ್ ಜಿಲ್ಲಾ ಫುಟ್ಬಾಲ್ ಲೀಗ್ ಫೈನಲ್ ಪಂದ್ಯದಲ್ಲಿ ಬೆಂಗಳೂರು ಜಿಲ್ಲಾ ತಂಡ ಕೊಡಗು ಜಿಲ್ಲಾ ತಂಡವನ್ನು ಶೂಟೌಟ್ನಲ್ಲಿ 4-2 ಗೋಲುಗಳ ಅಂತರದಿಂದ ಮಣಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಒಟ್ಟು 19,39,677 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. 10,08,899 ಗಣತಿ ನಮೂನೆಗಳನ್ನು

0: ವನಿತಾ ವಿಹಾರದಲ್ಲಿ ಮಹಿಳಾ ಕಾನೂನುಗಳು ಕುರಿತು ಕಲಬುರಗಿಯ ವಕೀಲೆ ಮಾಲತಿ ರೇಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನೀರಜಾ ಕಾರಟಗಿ.
1: ಆತ್ಮೀಯ ಕೇಳುಗರೆ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳಾ ಕಾನೂನುಗಳ ಬಗ್ಗೆ ಮಾತನಾಡಲಿಕ್ಕೆ ಕಲಬುರಗಿಯ ವಕೀಲೆಯಾದ ಶ್ರೀಮತಿ ಮಾಲತಿ ರೇಷ್ಮಿಯವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ಮೇಡಮ್, ಮುಖ್ಯವಾಗಿ ಈಗ ನಮ್ಮ ದೇಶದಲ್ಲಿ ಮಹಿಳೆಯರಿಗಾಗಿ ಇರುವಂತಹ ಕಾನೂನುಗಳು ಯಾವು?
2: ನಿಜವಾಗ್ಲೂ ಹೇಳಬೇಕಂದ್ರೆ ಮಹಿಳೆಯರಿಗೆ ಸಾಕಷ್ಟು ಹುಟ್ಟಿನಿಂದಲೂ ಸಹ ಕಾನೂನುಗಳನ್ನು ಮಾಡಲಾಗಿದೆ. ಈ ಹುಟ್ಟಿದ ನಂತರ ಹೆಣ್ಣು ಮಗುವಿಗೆ ಕಂಪಲ್ಸರಿಯಾಗಿ ಅವಳು ಶಿಕ್ಷಣವನ್ನು ಪಡೆಯುವಂತ ಹಕ್ಕನ್ನು ಸಹ ಇವತ್ತ ಸರ್ಕಾರವನ್ನು ಮಾಡಿಕೊಟ್ಟಿದೆ. ಅದು ಅಲ್ಲದೆ ಸಹ ಅವಳಿಗೆ ಬಾಲ್ಯದಲ್ಲಿ ವಿವಾಹ ಮಾಡಕೂಡದು ಅನ್ನುವ ಉದ್ದೇಶದಿಂದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಸಹ ಇವತ್ತ ಮಹಿಳೆಯರಿಗೆ ತಂದಿತು. ಅದು ಅಲ್ಲದೆ ಇವತ್ತ ಮಹಿಳೆಯು ಉದ್ಯೋಗಸ್ಥ ಮಹಿಳೆ ಆಗ್ಲಿಕ್ಕೆ ಅಂದ್ರೆ ಸಮಾನತೆಯನ್ನು ಕೊಟ್ಟಿದ್ದಕ್ಕೆ ನಮ್ಮ ಸಂವಿಧಾನದಲ್ಲಿ ಮಹಿಳೆಗೆ ಸಾಕಷ್ಟು ತೊಂದರೆ ಆಗುತ್ತದೆ ಅನ್ನುವ ಉದ್ದೇಶದಿಂದ ಗೃಹ ಹಿಂಸಾಚಾರ ತಡೆ ಕಾಯ್ದೆ 2005 ಮಹಿಳೆಗೆ, ಅಂದರೆ ತಾನು ಮದುವೆಯಾಗಿ ಹೋಗುವಂತ ಮಹಿಳೆಗೆ ಹೊಸ ಹೊಸ ಸಂಬಂಧಗಳನ್ನ ಹುಟ್ಟಿಕೊಳ್ಳುತ್ತದೆ ಆ ಒಂದು ಉದ್ದೇಶದಿಂದ ಆ ಮಹಿಳೆಗೆ ಯಾವ ರೀತಿಯಿಂದ ತೊಂದರೆ ಬರುತ್ತೆ ಅನ್ನುವ ಉದ್ದೇಶದಿಂದ ಅವಳಿಗೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅನ್ನುವ ಉದ್ದೇಶದಿಂದ ಡಿವಿ ಆಕ್ಟ್ ಅಂತೂ ಸಹ ಇವತ್ತ ಇಂಗ್ಲಿಷ್ನಲ್ಲಿ ಅಂತಾರ. ಆ ಕಾಯ್ದೆಯನ್ನು ಮಹಿಳೆಗೆ ಸಾಕಷ್ಟು ಅನುಕೂಲವನ್ನ ಮಾಡಿಕೊಟ್ಟಿದೆ.
1: ಈಗ ಗೃಹ ಹಿಂಸೆ ಅಂತ ಹೇಳಿದ್ರಿ ನೀವು. ಗೃಹ ಹಿಂಸೆ ಅಂದ್ರೆ ಮನೆಯಲ್ಲಿ ಈಗ ಗಂಡನಿಂದಾಗ್ಲಿ ಅತ್ತೆ ಮಾವನಿಂದ ಇದಕ್ಕೆ ನೀವು ಗೃಹ ಹಿಂಸೆ ಅಂತೀರೋ ಅಥವಾ ಏನು ಅದಕ್ಕೆ ಬೇರೆ ಒಂದೇನಾರು ಕಲ್ಪನೆ ಇದೇನೆ ಅದಕ್ಕೆ?
2: ನಿಜವಾಗ್ಲು ಗೃಹ ಹಿಂಸೆ ಅಂದ್ರೆ ಒಂದು ಮನೆಯಲ್ಲಿ ವಾಸಿಸುವಂತಹ ಅತ್ತೆ ಮಾವ ಮೈದ್ನ ನಾದ್ನಿ ನೆಗಣ್ಣಿ ಇನ್ನಿತರ ಅನೇಕ ಸಂಬಂಧಗಳು. ಇವತ್ತ ಕೆಲವು ಹೆಣ್ಣು ಮಕ್ಕಳಿಗೆ ತಂದೆ ತಾಯಿಯಿಂದಲೂ ಸಹ ಕಿರುಕುಳ ಇರ್ತದೆ,
1: ಹೌದ್ರಿ,
2: ಅಣ್ಣ ತಮ್ಮಂದಿರಿಂತಲೂ ಕಿರುಕುಳ ಇರ್ತದೆ. ಇದನ್ನೆಲ್ಲವೂ ಸಹ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಒಳಗ ಬರ್ತದ ಅಂತ ಹೇಳ್ಬೋದು. ಅಲ್ಲದೆ ನೀವು ಕೇಳಿದ್ರಿ ಮಹಿಳೆಯರಿಗೆ ಹಕ್ಕುಗಳು ಅಂತ, ವರದಕ್ಷಿಣೆ ನಿಷೇಧ ಕಾಯ್ದೆ ಇದೆ,
1: ಹೌದು,
2: 1961 ಇದನ್ನ ಜಾರಿಗೆ ಬಂದಿದೆ. ಈಗ 70-80 ಸಹ ಇವತ್ತ ನಾವು ವರದಕ್ಷಿಣೆಯನ್ನು ನಿಲ್ಲಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಮಹಿಳೆಯರೇ ಇದಕ್ಕೆ ನಾವು ಅಂದ್ರೆ ಮಕ್ಕಳೇ ಅವರು ಒಂದು ತಮ್ಮ ಆತ್ಮಬಲದಿಂದ ತಮ್ಮ ಆತ್ಮಸ್ಥೈರ್ಯದಿಂದ ಈ ವರದಕ್ಷಿಣೆಯನ್ನು ನಾವು ನೀಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮದುವೆ ಅಂದ ಬಳಿಕ ಒಂದು ಹೆಣ್ಣು ಗಂಡು ಬೇಕೇ ಬೇಕು. ಬರೇ ಹೆಣ್ಣು ಮಕ್ಕಳಿಗಷ್ಟೇ ಮದುವೆ ಬೇಕು ಅಂತಿಲ್ಲ, ಗಂಡು ಮಕ್ಕಳಿಗೂ ಅದು ಅವಶ್ಯಕತೆ ಅದ. ಅದಕ್ಕೆ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಇತ್ತು. ಕಾರ್ಯಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಕಾಯ್ದೆ 2013 ಇವತ್ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ಹೆಣ್ಣು ಮಗಳು ಮತ್ತು ಪುರುಷರ ಸರಿ ಸಮಾನವಾಗಿ ಕಾರ್ಯ ಮಾಡುವುದರಿಂದ ಅವಳಿಗೆ ಕಾರ್ಯ ಅಂದ್ರೆ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯಿಂದ ಅವಳಿಗೆ ತೊಂದರೆ ಬಂದರೆ ಮತ್ತ ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು ಅವಳಿಗೆ ಕಿರುಕುಳ ಕೊಟ್ಟರೆ ಅದನ್ನು ಸಹ ಇಮಿಡಿಯೇಟ್ ಆಗಿ ಅವಳು FIR ಅನ್ನು ಮಾಡಬಹುದು, ಮೇಲಧಿಕಾರಿಗಳನ್ನಾದರೂ ಸೂಚಿಸಬಹುದು, ಅಥವಾ ಅಲ್ಲೇ ಒಂದು ICC ಅಂದ್ರೆ ಒಂದು ದೌರ್ಜನ್ಯಕ್ಕಾಗಿ ಒಂದು ಕೇಂದ್ರವನ್ನು, 10 ಹೆಚ್ಚಿನ ಮಹಿಳೆಯರು ಎಲ್ಲಿ ಕೆಲಸ ಮಾಡ್ತಾರ ಅವರಿಗೊಂದು ಟೀಮ್ ಅನ್ನ ರಚನೆ ಮಾಡ್ಲಿಕ್ಕೆ ಆಗ್ತಿದೆ. ಅಲ್ಲಿ ಸೋಷಿಯಲ್ ವರ್ಕರ್, ಒಬ್ಬರು ಅಡ್ವೊಕೇಟ್, ಆಮೇಲೆ ಅದೇ ಸ್ಥಳದಲ್ಲಿ ಒಬ್ಬ ಹೆಡ್ ಅನ್ನ ಅದಕ್ಕೆ ಮೆಂಬರ್ ಆಗಿ ಮಾಡಿಕೊಂಡು ಅದಕ್ಕೂ ಸಹ ಅವಳು ಒಂದು ದೂರನ್ನು ಸಲ್ಲಿಸುವಂತ ವ್ಯವಸ್ಥೆ ಇದೆ.
1: ಆಫೀಸ್ಗಳಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಆದ್ರೆ ಅದಕ್ಕೆ ಕಂಪ್ಲೇಂಟ್ ಅನ್ನ ಕೊಟ್ಟು ತಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೋಬಹುದು. ಆದ್ರೆ ಕೆಲವೊಂದ್ಸಾರಿ ಏನಾಗುತ್ತೆ, ಲೈಂಗಿಕ ದೌರ್ಜನ್ಯ ಇರಲ್ಲ, ಆದ್ರೆ ಮಾನಸಿಕವಾಗಿ ಈಗ ನೀನ್ ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಹಂಗೆ ಹಿಂಗೆ ಈಗ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇರ್ತಾರೆ, ಆ ಅದಕ್ಕೂ ದೌರ್ಜನ್ಯ ಅಂತಾನೆ ಹೇಳ್ಬಹುದಾ?
2: ಒಬ್ಬ ಮಹಿಳೆಗೆ ಉದ್ದೇಶಪೂರ್ವಕವಾಗಿ ಅವಳನ್ನ ಬಾರ್ ಬಾರ್ ಕರೆದು ಇದು ತಪ್ಪಯ್ಯದ, ಇದು ತಪ್ಪಯ್ಯದ, ಇದು ಸರಿ ಇಲ್ಲ ಅನ್ನುವ ಉದ್ದೇಶವೂ ಸಹ ನಾವು ಆ

0: ಒಂದು ಮಹಿಳೆಗೆ ಒಂದು ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅನ್ನೋ ಉದ್ದೇಶ ಆಗುತ್ತೆ. ಮೇಲಿಂದ ಮೇಲೆ ಅವಳನ್ನ ಕರೆದು ನಿನಗ್ ತಪ್ಪಾಗ್ತಾ ಇದೆ ಅಥವಾ ಬಂದ್ ಇಲ್ಲಿ ಕುಂತ ನನ್ನ ಎದುರೆ ಕೆಲಸ ಕಲಿಬೇಕು,
1: ಇನ್ಸಲ್ಟ್ ಫೀಲ್
0: ಮಾಡೋದು, ಆಮೇಲೆ ಅವಶ್ಯಕತೆ ಇರಲಾರ್ದೆ ಅವಳನ್ನ ಮೈ ಮುಟ್ಟೋದು ಅಥವಾ ಹತ್ರ ಕೊಡೋದು, ಮೆಸೇಜ್ ಕಳಿಸೋದು, ಇಲ್ಲಿ ಯಾವುದೇ ರೀತಿಯಿಂದ ಡಬಲ್ ಮೀನಿಂಗ್ ಮೆಸೇಜ್ ಅಂತೀವಿ ನಾವು, ಬೇಗ ಬೇಗ ಅವಳನ್ನ ನೋಡುವುದು, ದೃಷ್ಟಿಕೋನ ನೋಡುವ ಒಂದು ದೃಷ್ಟಿಕೋನ ಬಹಳ ವಿಚಿತ್ರವಾಗಿರ್ತದ. ಅವ್ರ ಕಣ್ಣನ್ನ ಇದು ಮಾಡೋದು ಅಥವಾ ಕೈಗಳಿಂದ ಏನೇ ಸನ್ನೆ ಮೂಲಕ ಮಾಡುವುದು ಸಹ ಇದನ್ನು ಸಹ ದೌರ್ಜನ್ಯದೊಳಗೆ ಬರುತ್ತೆ. ಇದು ಇದನ್ನ ಯಾರಿಗೆ ಗೊತ್ತಾಗೋದಿಲ್ಲ, ಆದ್ರೆ ಅನುಭವಿಸುವಂತ ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತಾಗುತ್ತೆ, ಅದನ್ನು ಸಹ ದೌರ್ಜನ್ಯಕ್ಕೆ ಒಳಗಾಗುವಂತ ವಿಷಯನೇ ಮೇಡಮ್, ಇದರಲ್ಲಿ ಯಾವುದೇ ರೀತಿಯಿಂದ ಡೌಟ್ ಇಲ್ಲ.
1: ಅಂದ್ರೆ ಇದು ಈಗ ನೀವು ಆಫೀಸ್ ಒಳಗೆ ಒಂದು ಕಮಿಟಿ ಆತರ ಮಾಡಿ ಇವ್ರ ದೂರುಗಳನ್ನ ಇದು ಮಾಡ್ತಾರೆ, ಅಲ್ಲಿಗೆ ಅವ್ರು ಕಂಪ್ಲೇಂಟ್ ಕೊಡ್ಬೋದಾ ಇಲ್ಲ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗು ಹೋಗ್ಬೋದಾ?
0: ಇಲ್ಲಿ ಬಹಳ ಇಂಪಾರ್ಟೆಂಟ್ ಅದು, ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಕೊಡಬೇಕಾದ್ರೆ ಅವಳು ಅತಿಯಾದ ಹೂನತೆಯನ್ನ ಹೊಂದಿರಬಹುದು ಅಥವಾ ಆ ಕಮಿಟಿಯ ಮೇಲೆ ವಿಶ್ವಾಸ ಇಲ್ಲ ಅನ್ನುವ ಒಂದು ವಿಚಾರವನ್ನ ತಿಳಿಸಬಹುದು. ಮೊಟ್ಟ ಮೊದಲಿಗೆ ಕಮಿಟಿ ಮಾಡುವ ಉದ್ದೇಶ ಏನಂದರೆ ಅವರಿಬ್ಬರಿಗೂ ಯಾವುದೇ ರೀತಿಯಿಂದ ತೊಂದರೆ ಆಗ್ಬಾರ್ದು, ಅಂದ್ರೆ ಫೈನಾನ್ಸಿಯಲ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಅವ್ರ ತೊಂದರೆ ಆಗ್ಬಾರ್ದು. ಕೆಲವರು ತಿಳಿಸಿ ಹೇಳಿದಾಗ ತಿಳ್ಕೊಂತಾರ, ಇಮಿಡಿಯೇಟ್ ನಮ್ದು ಏನೋ ತಪ್ಪದ ಅಂತ ಹಿಂದಕ್ಕೆ ಸರ್ಕೋತಾರ. ಅಂತ ಉದ್ದೇಶಕ್ಕಾಗಿ ಆ ಕಮಿಟಿಯನ್ನ ರಚನೆ ಮಾಡಬೇಕು ಅಂತ ಕಾನೂನನ್ನ ಬಂತು. ಮೊಟ್ಟ ಮೊದಲಿಗೆ ಕಮಿಟಿಗೆ ಅಲ್ಲಿ ನಾವು ದೂರನ್ನು ಸಲ್ಲಿಸಬೇಕು, ಯಾಕಂದ್ರೆ ಅಲ್ಲಿ ಬರೀ ಕೆಲಸದವರಷ್ಟೇ ಇರೋಲ್ಲ, ಹೊರಗಿನವರು ಸಹ ಇಬ್ಬರು ಹೆಣ್ಮಕ್ಳು ಅದ್ರಾಗ ಇರ್ತಾರ, ಒಬ್ರು ಸೋಷಿಯಲ್ ವರ್ಕರ್, ಇನ್ನೊಬ್ರು ಅಡ್ವೊಕೇಟ್ಸ್ ಅಥವಾ ಡಾಕ್ಟರ್ಸ್, ಎನಿವೆ ಅಂದ್ರೆ ಸೋಷಿಯಲ್ ಆಗಿ ಇರುವಂತ ಮಹಿಳೆಯರಿಗೆ ಆ ಒಂದು ಕಮಿಟಿಯಲ್ಲಿ ಒಂದು ಮೆಂಬರ್ ಅಂತ ಹೋಗ್ತಾರ, ಅವರನ್ನ ಸುಳ್ಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್
1: ಯಾವುದೇ ದೌರ್ಜನ್ಯ ಆದ್ರೂ ಮೊದಲು ಅಲ್ಲಿ ಏನ್ ಕಮಿಟಿ ಇರ್ತದೆ ಅಲ್ಲಿಗೆ ಅವರು ದೂರು ಕೊಡ್ಬೇಕು.
0: ಆದ್ರೆ ಅವಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಆಗಿತ್ತು ಅಂದ್ರೆ ಅಲ್ಲಿ ಕೊಡ್ಬೇಕಂತ ಏನಿಲ್ಲ ರೀ, ಇಮಿಡಿಯೇಟ್ ಆಗಿ ಅವಳಿಗೆ ಬಹಳಷ್ಟು ತೊಂದರೆ ಆಗ್ಯದ. ಫಸ್ಟ್ ಇಲ್ಲಿ ಕಮಿಟಿ ಕೊಟ್ಟು ಆಮೇಲೆ ಕೊಡ್ಬೇಕಂತ ಏನಿಲ್ಲ, ತುಂಬಾ ನೋವಿನಲ್ಲಿದ್ಲು, ಇವತ್ತೇನೋ ಆಗ್ಲಿಕ್ಕತ್ತದ, ಅವಳ ಜೀವಕ್ಕೆ ಪ್ರಾಬ್ಲಮ್ ಅದ, ಅವಳ ಜಾಬಿಗೆ ಪ್ರಾಬ್ಲಮ್ ಅದ, ಅಂತ ಸಮಯದಲ್ಲಿ ಇಮಿಡಿಯೇಟ್ ಆಗಿ FIR ಅನ್ನು ಮಾಡಬಹುದು ಅಥವಾ FIR ಮಾಡ್ಲಕ್ಕ ಯಾವುದೇ ಹತ್ತಿರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಅದು ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತ ಏನಿಲ್ಲ. ಆ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಡೇ ನೈಟ್ ಅಂತಿಲ್ಲ, 24/7 ಎನಿ ಟೈಮ್ ಅವಳು ಮಾಡಬಹುದು. ಪೊಲೀಸರು ಸಹ ಅವಳು ಹೇಳಿದ್ದು ಬರ್ಕೊಂಡು ಓದಿ ಅವಳಿಗೆ ಫ್ರೀ ಆದಂತ ಒಂದು FIR ಕಾಪಿಯನ್ನು ಸಹ ಕೊಡಬಹುದು. ಒಂದು ವೇಳೆ ಪೊಲೀಸರು ನೀವು ಕಂಪ್ಲೇಂಟ್ ಕೊಟ್ಟಿರಿ ಅವಳಿಗೆ ಮೇಲಿಂದ ಮೇಲೆ ಪೊಲೀಸ್ ಸ್ಟೇಷನ್ ಬಾ ಅಂತೂ ಸಹ ಹೇಳ್ಬಾರ್ದು. ಅಲ್ಲಿ ಮಹಿಳಾ ಸಿಬ್ಬಂದಿಯವರಿಂದಲೇ ಈ ಒಂದು ಕಂಪ್ಲೇಂಟ್ ಅನ್ನ ರೇಸ್ ಮಾಡಿ ಮಾಡುವಂತ ಅವಕಾಶವನ್ನ ಆ ಮಹಿಳೆ ಪಡ್ಕೊಂಡಳ ಅಂತ ಹೇಳ್ಬಹುದು.
1: ಹಾ, ಈಗ ಆಫೀಸ್ ಇಂದ ಆಯ್ತು ಮೇಡಮ್, ಈಗ ಮನೆಯಲ್ಲಿ ಅಂತ ತಿಳ್ಕೊಳ್ಳಿ, ಗಂಡ ಹೆಂಡತಿಗೆ ಜಗಳ ಬರುತ್ತೆ, ಇಬ್ರು ಬೇಡ ಅಂತ ಹೇಳಿ ವಿಚ್ಛೇದನವನ್ನ ತಗೋತಾರೆ. ಆ ಮಹಿಳೆಯರಿಗಾಗಿನೇ ಏನಾರ ವಿಚ್ಛೇದನ ತಗೊಂಡಾಗ ಅವ್ರ ಸಲುವಾಗಿ ಏನೇನು ಕಾನೂನಿನಲ್ಲಿ ಅಂತ?
0: ಹೌದಲ್ಲ, ಯಾವುದೇ ಒಬ್ಬ ಮಹಿಳೆ ವಿಚ್ಛೇದನ ಆದ ತಕ್ಷಣನೇ ಅವಳಿಗೆ ಕೆಲವು ಕಾನೂನುಗಳನ್ನ ಇದೆ. ವಿಚ್ಛೇದನ ಆದ ತಕ್ಷಣ ಒಂದು ಮಹಿಳೆ ಜೀವನಾಂಶವನ್ನ ತೆಗೆದುಕೊಳ್ಬಹುದು, ಯಾಕಂದ್ರೆ ಮದುವೆ ಆಗಿಂದ ವಿಚ್ಛೇದನ ಆದ ಬಳಿಕ ಆ ಹೆಣ್ಮಗಳಿಗೆ ಯಾವುದೇ ಒಂದು ಸೋರ್ಸ್ ಆಫ್ ಇನ್ಕಮ್ ಇರೋದಿಲ್ಲ. ಆದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಸಂಸ್ಕಾರದಿಂದ ಕೂಡಿದಂತ ಒಂದು ದೇಶ, ಇಲ್ಲಿ ಮೊದಲಿಗೆ ಪುರುಷನು ದುಡಿಯುವಂತ ಒಂದು ವ್ಯವಸ್ಥೆ ಇತ್ತು, ಅದಕ್ಕಾಗಿ ಮಹಿಳೆ ದುರ್ಬಲಳಾಗಿರ್ತಾಳ. ಅವಳು ಜೀವನಾಂಶವನ್ನು ಯಾವುದೇ ಒಂದು ಕೆಲಸ ಇರಲಿಲ್ಲ, ಅವಳು ಎಜುಕೇಷನ್ನು ಸಹ ಅಷ್ಟು ಕರೆಕ್ಟ್ ಇರಲಿಲ್ಲ, ಅವಳಿಗೆ ಯಾವುದೇ ಕೆಲಸ ಬರಲ್ಲ ಅಂದ್ರೆ ಜೀವನಾಂಶವನ್ನ ಗಂಡನಿಂದೆ ತೆಗೆದುಕೊಳ್ಳಬಹುದು. ಎರಡನೇದು ಆಸ್ತಿಯಲ್ಲಿ ಅವಳನ್ನು ಪಾಲನ್ನು ಕೇಳ್ಬೋದು, ಅಥವಾ ಮೂರನೇದು ಅವಳು ಅವ್ರ ಮನೆಯಲ್ಲೇ ವಾಸಿಸುವಂತ ಹಕ್ಕನ್ನು ಅವಳು ಪಡೆದಾಳ.
1: ಅಂದ್ರೆ ವಿಚ್ಛೇದನ ಆದ್ರೂ ಕೂಡ ಅವ್ರ ಮನೆಯಲ್ಲಿ ಆಕೆ ವಾಸ ಮಾಡಬಹುದು.
0: ದೊಡ್ಡ ಮನೆ ಇದ್ದಾಗ ಒಂದ್ ರೂಮ್ ಅನ್ನ, ಅಂದ್ರೆ ಕೆಲವರಿಗೆ ಇಲ್ಲಿ ಹೆಂಗಿರ್ತದೆ ನಮ್ಮ ಭಾರತ ದೇಶದಾಗ ಅಂದ್ರ, ಒಬ್ಬ ಹೆಣ್ಣು ಮಗಳು ಕೊಟ್ಟ ಹೆಣ್ಣು ಕುಲಕ್ಕೊರಗ, ಅದು ಹಿಂದಿನ ಒಂದು ನಾಣ್ಣುಡಿ. ಬಟ್ ಇನ್ನೂ ಸಹ ಆ ಒಂದು ವಿಷಯದಾಗ ಇವತ್ತಿಗೂ ಹೆಣ್ಮಕ್ಳು ಬದುಕ್ಲಕತ್ತಾರ. ಆ ಹೆಣ್ಣು ಮಗಳು ಇವತ್ತು ತಂದಿ ಮನೆಗ ತಂದಿ ತಾಯಿ ಮನ್ಯಾಗ ಇಟ್ಕೊಂಡ್ರೆ ಮುಂದಿನ ಒಂದು ಒಂದು ಕಲ್ಪನೆ ನಮ್ಮ ಒಂದು ಹಿರಿಯರಲ್ಲಿ, ಮನ್ಯಾಗ ಹೆಣ್ಮಗಳು ಬಂದಾಳ ಅಂದ್ರೆ ಒಂದು ಹಿಂಸೆ ಅವರಿಗೆ, ಒಂದು ಏನೋ ಮರ್ಯಾದೆಗೆ

0: ಧಕ್ಕೆ ಉಂಟಾಗ್ತದ ಅನ್ನೋ ಉದ್ದೇಶದಿಂದ ಆ ಹೆಣ್ಮಗಳಿಗೆ ನೀನು ಏನ ಹೆಂಗ್ ಮಾಡ್ತಿ ಅಂದಾಗ ಆ ಹೆಣ್ಮಗಳು ಇಲ್ಲ ನನ್ನ ಗಂಡ ವಿಚ್ಛೇದನ ಆದರೂ ಸಹ ಅವಳು ವಾಸಿಸುವಂತ ಹಕ್ಕನ್ನ ಅವಳು ಪಡ್ಕೊಂಡಾಳ. ಒಂದು ವೇಳೆ ಮಕ್ಕಳಿದ್ರೂ ಸಹ ಮಕ್ಕಳನ್ನ ಲಾಲನೆ ಮಾಡುವಂತ ವ್ಯವಸ್ಥೆಯನ್ನು ಸಹ ಇವತ್ತ ಏನು ಡೈವರ್ಸ್ ಆದಂತ ಅಂದ್ರೆ ವಿಚ್ಛೇದನ ಆದಂತ ಮಹಿಳೆಯನ್ನು ಪಡ್ಕೊಳ್ಬಹುದು ಅನ್ನುವ ಉದ್ದೇಶ ಇವತ್ತಿಗೆ ಗಂಡನಿಂತ ಇವೆಲ್ಲವನ್ನು ಅವಳು ಅಪೇಕ್ಷೆ ಪಡಬಹುದು.
1: ಅಂದ್ರೆ ಇದು ಅವಿದ್ಯಾವಂತ ಅಥವಾ ಮನೆಯಲ್ಲೇ ಇರುವಂತಹ ಹೆಣ್ಣು ಮಕ್ಕಳಿಗಾಗಿ ಆಯ್ತು. ಆದ್ರೆ ಈಗ ದೊಡ್ಡ ದೊಡ್ಡ ಉದ್ಯೋಗ ಮಾಡ್ತಾರೆ ಅಂದ್ರೆ ಗಂಡಸರಿಗೆ ಸರಿ ಸಮಾನವಾಗಿ ಮಾಡ್ತಿರ್ತಾರೆ, ಇಲ್ಲ ಗಂಡನ್ಕಿಂತ ಸಂಪಾದನೆಯನ್ನು ಜಾಸ್ತಿ ಮಾಡ್ತಾ ಇರ್ತಾರೆ, ಅಂತಹ ಸಂದರ್ಭದಲ್ಲಿ ಅವರಿಗೆ ವಿಚ್ಛೇದನ ಆದಾಗ ಈ ಕಾನೂನು ಅನ್ವಯಿಸ್ತದ?
0: ಇವಾಗ ಗಂಡ ಸರಿ ಸಮಾನವಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಇವತ್ತು ಅಂದ್ರೆ ಈಗ ಕೆಲವು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಮೊನ್ನೆ ಸುಪ್ರೀಂ ಕೋರ್ಟ್ ಅವರು ಒಂದು ಆರ್ಡರ್ ಮಾಡಿದ್ದಾರೆ, ಒಂದು ರೂಲಿಂಗ್ ಅಂದ್ರೆ ಯಾವುದೇ ಒಬ್ಬ ಮಹಿಳೆ ಕೆಲಸ ಮಾಡುವಂತ ಆ ಒಂದು ಎಜುಕೇಶನ್ ಶಿಕ್ಷಣ ಇದ್ರೆ ಅವಳಿಗೆ ಯಾವುದೇ ರೀತಿಯಿಂದ ಜೀವನಾಂಶ ಕೊಡೋದಿಲ್ಲ. ಕೆಲವು ಪುರುಷರು ಮದುವೆ ಆದ ತಕ್ಷಣ ಅವಳಿಗೆ ಹೇಳ್ಬಿಡ್ತಾರ ಇಲ್ಲ ನೀನ್ ನೌಕರಿ ಮಾಡೋದಿಲ್ಲ ಅಂತ. ಅವಳಿಗೆ 40-45 ವಯಸ್ಸಾಗುತ್ತೆ, ಆದ್ರೆ ಅವಳು ಜಾಬಿಗೆ ಹೋಗ್ತಿರಲ್ಲ. 45 ವಯಸ್ಸಾದ್ಗಳೇ ಆಕೆ ಏನು ವಿವಾಹ ವಿಚ್ಛೇದನ ಆದಾಗ 45 ವಯಸ್ಸಾದ್ಗಳೇ ಅವಳು ಯಾವ ಕೆಲಸಕ್ಕೆ ಹೋಗ್ಬೇಕು? ಆ ಒಂದು ಪ್ರೂವ್ ಮಾಡಿದ್ರೆ ಅಂದ್ರೆ ಅವಳು ಆ ಒಂದು ಏಜುಕೆ ಅವಳು ನೌಕರಿ ಮಾಡೋದು ಯಾಕೆ ಬಿಟ್ಲು ಅಂತ ಎವಿಡೆನ್ಸ್ ಪ್ರಕಾರ ಅವರು ಪ್ರೂವ್ ಮಾಡಿದ್ರೆ ಅವಳಿಗೆ ಜೀವನಾಂಶ ಕೊಡ್ಬೇಕು.
1: ಅಂದ್ರೆ ಎಜುಕೇಟೆಡ್ ಇದ್ದು ಜಾಬ್ ಮಾಡ್ಲಿಲ್ಲ ಅಂತಂದ್ರೆ ಅವಾಗ
0: ಆ ಒಂದು ಪ್ರೂವ್ ಮಾಡಿದಾಗ ಮಾತ್ರ ಸ್ತ್ರೀಧನವನ್ನ ಪಡಿಬಹುದು, ಮತ್ತೆ ಆಸ್ತಿ ಹಕ್ಕುನು ಇರ್ಬೋದು, ವಾಸಿಸುವ ಹಕ್ಕನ್ನು ಅವಳಿಗೆ ಇರ್ತದೆ. ಆದ್ರೆ ಜೀವನಾಂಶ ಅಂತ ಬಂದಾಗ ಕೆಲವನ್ನ ಡಿಫ್ರೆನ್ಸ್ ಅನ್ನಾಗಿ ನಾವು ಕಾಣಬಹುದು.
1: ಅಂದ್ರೆ ಆ ಮಹಿಳೆಯ ಎಜುಕೇಶನ್ ಅವರ ವೃತ್ತಿ ಅದರ ಮೇಲೆ ಇವರಿಗೆ ಜೀವನಾಂಶ ನೀಡಲಾಗ್ತದೆ. ಇನ್ನ ಈ ಅತ್ಯಾಚಾರ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಮೇಡಮ್. ಈಗ ಅತ್ಯಾಚಾರಕ್ಕೆ ಒಳಗಾದಂತಹ ಮಹಿಳೆಯರಿಗಾಗಿ ಯಾವ್ಯಾವ ಕಾನೂನುಗಳಿದೆ?
0: ಇವತ್ತು ಅತ್ಯಾಚಾರ ಆದಾಗ ಫೋಸ್ಕೋ ಆಕ್ಟ್ ಅಂತ ನಾವು ಹೇಳ್ಬೋದು. ಇವತ್ತ ಸಣ್ಣ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು, ವಯಸ್ಸಾದಂತ ಒಂದು ಮಹಿಳೆಗೆ ಇವತ್ತ ಇಳಿ ವಯಸ್ಸಿನಲ್ಲಿ ಇರುವಂತ 65-70 ವಯಸ್ಸಿನವರಿಗೆ ಅಂದ್ರೆ 3 ವರ್ಷದ ಮಕ್ಕಳನ್ನ ಹಿಡ್ಕೊಂಡು, 2 ವರ್ಷ ಅನ್ಬೇಕು, ನಾನು 1 ವರ್ಷ ಹೆಚ್ಚಿಗೆ ಮಾಡ್ಕೊಲಿಕತ್ತೀನಿ, ಆ ಮಕ್ಕಳನ್ನ ಹಿಡ್ಕೊಂಡು 75ರವರೆಗೂ ಸಹ ನಾವು ಇವತ್ತ ಏನು ಅತ್ಯಾಚಾರಕ್ಕೊಳಗಾಗ್ತಾರ ಅಂದ್ರ ಬಹಳ ಒಂದು ಹಿಂಸೆ, ಇವತ್ತ ದೌರ್ಜನ್ಯಕ್ಕೆ ಒಳಗಾಗುವಂತ ಮಹಿಳೆಗೆ ತುಂಬಾ ಕಾನೂನುಗಳನ್ನ ನಾವು ನೋಡ್ತೀವಿ. ಯಾಕಂದ್ರೆ ಇಮಿಡಿಯೇಟ್ ಆಗಿ FIR ಆಗ್ತದ, ಹಾಸ್ಪಿಟಲ್ಗೆ ಹೋಗ್ತಾರ, ಅದಕ್ಕೆ ಚೆಕಪ್ ಆಗ್ತದ, ಮತ್ತೆ ಯಾರ್ ನಿಂತಾಯ್ತು, ತುಂಬಾ ಸ್ಟ್ರಾಂಗ್ ಆದಂತ ಕಾನೂನನ್ನ ಫೋಕ್ಸೋ ಕಾನೂನಲ್ಲಿ ಇದೆ. ಯಾವ ಮಹಿಳೆ ದೌರ್ಜನ್ಯಕ್ಕೊಳಗಾಗ್ತಾಳ, ಯಾವ ಮಹಿಳೆ ಅಂತ ಫೋಕ್ಸೋ ಆಕ್ಟ್ನಲ್ಲಿ ಒಳಗಾಗ್ತಾಳ, ಇಮಿಡಿಯೇಟ್ ಆಗಿ ಅದನ್ನ ಕೇಸನ್ನ ದಾಖಲಿಸಿ ಮಾಡಿಕೊಂಡು ಅವಳನ್ನ ಒಂದು ಆರೋಗ್ಯ ತಪಾಸಣವನ್ನು ಮಾಡಿ ಆ ಒಂದು ಕೇಸನ್ನ ದಾಖಲಿಸಿ ಇಮಿಡಿಯೇಟ್ ಆಗಿ ಚಾರ್ಜ್ ಶೀಟ್ ಅನ್ನ ಹಾಕಿ ಮತ್ತೆ ಇಮಿಡಿಯೇಟ್ ಆಗಿ 6 ಮಂತ್ನೊಳಗಡೆ ಆ ಕೇಸನ್ನ ಮುಗಿಸ್ಬೇಕು. ಅವಳೇ ಯಾರ ಆ ದೌರ್ಜನ್ಯ ಮಾಡ್ತಾರ ಅವರಿಗೆ 20 ವರ್ಷಗಳ ವರೆಗೆ ಇವತ್ತು ಸಜಾವನ್ನು ಮಾಡುವಂತ ವ್ಯವಸ್ಥೆ ನಮ್ಮ ಈಗ ಸ್ಪೆಷಲ್ ಕಾನೂನಲ್ಲಿ ಮಾಡಲಾಗಿದೆ. ಆ ದೌರ್ಜನ್ಯಕ್ಕೆ ಒಳಗಾದಂತ ಮಹಿಳೆಯ ವ್ಯವಸ್ಥೆ ಹೇಗಿರುತ್ತೆ ಅಂತಂದಾಗ ಬಹಳ ಸೂಚನೆಯ ವಿಷಯ ಮೇಡಮ್ ಇದು.
1: ಈಗ ಅತ್ಯಾಚಾರಕ್ಕೂ ಒಳಗಾದ ಮಹಿಳೆಯರನ್ನ ಗೌಪ್ಯತೆ ಕಾಪಾಡಬೇಕು ಅನ್ನೋದೇನಾದ್ರ ಕಾನೂನು ಇದೆನಾ?
0: ಹೌದು, ತುಂಬಾ ಗೌಪ್ಯತೆ ಇರುತ್ತೆ ಮೇಡಮ್. ಅಲ್ಲಿ ಯಾರು ಬೇರೆಯವರಿಗೆ ಅವಕಾಶ ಇರೋದಿಲ್ಲ, ಓನ್ಲಿ ಯಾರು ಕೇಸ್ ನಡೆಸ್ತಾರಲ್ಲ ಆ ವಕೀಲರು ಮತ್ತೆ ಎದುರಿನ ಒಂದು ಸರ್ಕಾರಿ ವಕೀಲರು ಮತ್ತೆ ನ್ಯಾಯಾಧೀಶರು ಮಾತ್ರ ಆ ಒಂದು ನ್ಯಾಯಾಲಯದಲ್ಲಿ ಇರ್ತಾರ. ಮತ್ತೆ ಬೇರೆ ಕಡೆ ಅವ್ರ ಹೆಸರಾಗ್ಲಿ ಅವ್ರ ಮುಖ ಆಗ್ಲಿ ಯಾವುದೇ ರೀತಿಯಿಂದ ಪ್ರದರ್ಶನ ಮಾಡೋದಿಲ್ಲ. ಅಲ್ಲದೆ ಅವಳಿಗೆ ಯಾವ ರೀತಿಯಿಂದ ಗಾಯ ಆಗಿದೆ ಅದಕ್ಕೂ ಸಹ ಸರ್ಕಾರ ಕೆಲವನ್ನ ಹಣದ ವ್ಯವಸ್ಥೆಯನ್ನು ಸಹ ಇವತ್ತ ಲೀಗಲ್ ಏಡ್ ಕಡೆ ನಿಂತ ಕಾನೂನು ಸೇವೆಗಳ ಪ್ರಾಧಿಕಾರ ಕಡೆ ನಿಂತ ಆ ಮಹಿಳೆ ಇಷ್ಟೊಂದು ಊನತೆ ಒಳಗಾಗಿದ್ದಾಳ ಆ ಒಂದು ಪರ್ಸೆಂಟೇಜ್ ಮೇಲ 1 ಲಕ್ಷದಿಂದ 5 ಲಕ್ಷದವರೆಗೆ ಆ ಒಂದು ಮಹಿಳೆಗೆ ಹಣದ ಸಹಾಯವನ್ನು ಮಾಡುವಂತ ವ್ಯವಸ್ಥೆಯನ್ನ ಇವತ್ತ ಮಾಡ್ತಾ ಇದ್ದಾರೆ. ಯಾಸಿಡ್ ದಾಳಿಗೆ ಒಳಗಾಗ್ತಾರ, ದೌರ್ಜನ್ಯಕ್ಕೆ ಒಳಗಾಗ್ತಾರ, ಅಂಗಾಂಗಗಳನ್ನ ಕಳ್ಕೊಂಡಿರ್ತಾರ ಅಂಥವರಿಗೆ. ಆಮೇಲೆ ಆರೋಗ್ಯ ಅಂದ್ರೆ ಹಾಸ್ಪಿಟಲ್ ಚಾರ್ಜ್ ಆಗಿರ್ಬೋದು, ಅವಳ ಮುಂದಿನ ಜೀವನಕ್ಕಾಗಿರ್ಬೋದು, ಅದಕ್ಕೂ ಸಹ ಇವತ್ತ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಹಣದ ವ್ಯವಸ್ಥೆಯನ್ನು ಸಹ ಇವತ್ತ ಮಾಡ್ತಾ ಇದ್ದಾರೆ. ಮೊದಲಿಂದಲೂ ಈ ಕಾನೂನು ಜಾರಿಗೆ ಇರುತ್ತದೆ.
1: ಇನ್ನು ಈಗ ತಂದೆಯ ಆಸ್ತಿಯಲ್ಲಿ ಹೆಣ್ಮಕ್ಕಳಿಗೆ ಪಾಲು ಅಂತ ಹೇಳಿದ್ದು ಕೇಳಿವಿ. ಎಂಥ ಹೆಣ್ಮಕ್ಕಳಿಗೆ ಅಂದ್ರೆ ಮದುವೆ ಆಗದ ಹೆಣ್ಮಕ್ಕಳಿಗೆ ಅಷ್ಟೇ ಪಾಲು ಇರುತ್ತೋ ಅಥವಾ ಮದುವೆ ಆದವರಿಗೂ ಪಾಲು ಸಿಗ್ತದೋ ಅದರೊಳಗೆ?
0: ನಿಜವಾಗ್ಲೂ ಬಹಳ ಒಳ್ಳೆಯ ಒಂದು ಪ್ರಶ್ನೆ ಅಂತ ಹೇಳ್ಬಹುದು. ಇದು 1935ರಿಂದಲೂ ಸಹ ಮಹಿಳೆಯರಿಗೆ ಒಂದು ಆಸ್ತಿಯಲ್ಲಿ ಹಕ್ಕನ್ನು ಜಾರಿಯದ, ಆದರೆ ಪರ್ಸೆಂಟೇಜ್ ಯಾವ ರೀ ಮಹಿಳೆಗೆ ಕೊಡಬೇಕು ಅಂತ ಅದನ್ನ ಸ್ಲ್ಯಾಬಿನ ಮೂಲಕ ಇತ್ತು. ಆದರೆ ಈವಾಗ 2015ರಲ್ಲಿ ಯಾರೇ ಮಹಿಳೆಯಾದರೂ ಪುರುಷರಷ್ಟೇ ಅವಳು ಸಮಾನಳು. ಇವತ್ತು ಇಬ್ರು ಗಂಡಸ್ ಮಕ್ಕಳಿದ್ರೆ ಕಾಮನ್ ಆಗಿ ಮನೆಯಲ್ಲಿ ಹಳ್ಳಿಯಲ್ಲಿ ನೋಡ್ಬೇಕಂದ್ರೆ ಎಲ್ಲರೂ ಕೋರ್ಟಿಗೆ ಬಂದು ಪಾರ್ಟಿಷನ್ ಹಾಕೊಂಡು ಬೇರೆ ಆಗ್ಬೇಕಂತ ಏನಿಲ್ಲ. ಆದ್ರೆ ಎಷ್ಟೋ ಪಂಚರು ಅಂದ್ರೆ ಊರಿನ ಹಿರಿಯರು ಇವತ್ತ ಮೊದಲು ಎಷ್ಟೋ ಬಡವ್ರು ಇರ್ತಾರ, 4 ಚರಿಗೆ ಇದ್ರೆ 2 ಗಂಡಸ್ಮಕ್ಕಳು 2 ಹೆಣ್ಮಕ್ಕಳು, 4 ಕ್ಲಾಸ್ ಇದ್ರೆ 2 ಅವರಿಗೆ 2 ಇವರಿಗೆ, 2 ಗಂಡಸ್ಮಕ್ಕಳಿದ್ರೆ, ಅಥವಾ ತಾಯಿ ಒಬ್ಳು ಇದ್ಲಂದ್ರೆ ತಾಯಿಗೆ ಒಂದು ಭಾಗ, ತಂದೆ ಇದ್ನಂದ್ರೆ ತಂದೆ ತಾಯಿ ಇಬ್ರು ಒತ್ತಟ್ಟಿದ್ರೆ ಅವ್ರಿಗೆ ಒಂದು ಭಾಗ. ಈ ತರ ಆದಂತ ಒಂದು ವ್ಯವಸ್ಥೆ ಇವತ್ತು ಕುರುಪಿ ಕುಡುಗೋಲ. ಆಮೇಲೆ ಮನೆಯಲ್ಲಿ ಅವಾಗ ಹಿಂದಕ್ಕೆಲ್ಲ ಆಕಳು ಎಮ್ಮೆ ಕುರಿ ಮತ್ತೆ ಕೋಳಿ ಇವೆಲ್ಲ ಪಾಲ ಮಾಡ್ಕೋತಿದ್ರು, ಈ ತರ ಒಂದು ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇದ್ರು. ಅದೇ ರೀತಿಯಿಂದ ಇವತ್ತ ಮಹಿಳೆಗೂ ಸಹ ಪ್ರತಿ ಒಂದರಲ್ಲೂ ಗಂಡಸ್ ಮಕ್ಕಳಷ್ಟೇ ಅವಳು ಬಯಸಿದರೆ ತಗೊಳ್ಳುವಂತ ಕಾನೂನು ಇದೆ. ಆದರೆ ವಾಸಿಸುವಂತ ಮನೆ ಮಾತ್ರ ಇಲ್ಲ, ಸಾಮಾಜಿಕವಾಗಿ ಯಾಕೆ ವಾಸಿಸುವ ಮನೆ ಕೊಟ್ಟಿಲ್ಲ ಅಂದ್ರೆ, ನನ್ನ ಉದ್ದೇಶ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಬ್ಬ ಮಹಿಳೆ ಕೊಟ್ಟ ತಕ್ಷಣ ಗಂಡನ್ ಮನೆಗೆ ಹೋಗ್ತಾಳ. ಆದ್ರೆ ಗಂಡನ್ ಮನೆಯಲ್ಲಿ ಅವಳಿಗೆ ಮನಿ ಇದೆ, ಆದರೆ ತವ್ರ ಮನೆಯಲ್ಲಿ ವಾಸಿಸುವಂತ ಮನೆಗೆ ಮಾತ್ರ ಅವಳು ಪಾಲನ್ನ ಕೇಳುವಂತ ಹಕ್ಕನ್ನ ಇಲ್ಲ. ಅಂದ್ರೆ ಪ್ಲಾಟ್ ಇದ್ರೆ ಕೇಳ್ಬಹುದು,
1: ಕಟ್ಟಿದ ಮನೆ
0: ಅವ್ರು ವಾಸ್ತಿದ್ರು ಅಪ್ಪ ಅಮ್ಮ ಅಣ್ಣ ತಮ್ಮ ಆ ಮನೆಯಲ್ಲಿ ಮಾತ್ರ ಕೇಳ್ಬಾರ್ದು. ತೋಟ ಪಟ್ಟಿ ಬಲ ಎಗ್ ಗೋಲ್ಡ್ ಎನಿವೆ ಅವಳು ತಗೊಳ್ಳುವಂತಹ ವಸ್ತುವನ್ನ ಇವತ್ತ ಮಹಿಳೆಗೆ ಪೂರ್ಣವಾದಂತಹ ಸ್ವಾತಂತ್ರ್ಯ ಇದೆ.
1: ಈಗ ಕೊನೆಯಲ್ಲಿ ಒಂದು, ಈಗ ಮಹಿಳೆಯರಾಯ್ತು ಗಂಡಸರಾಯ್ತು, ಈಗ ತಂದೆ ತಾಯಿ ಇರ್ತಾರೆ ಮನೆಯಲ್ಲಿ ವೃದ್ಧರು, ಏನು ಕೊಡದೆ ತಂದೆ ತಾಯಿಗೆ ಹೊರಗೆ ಹಾಕ್ಬಿಡ್ತಾರೆ, ಅವರಿಗೆ ನೋಡ್ಕೊಳ್ಳಲ್ಲ, ಅಂತ ಸಂದರ್ಭದೊಳಗೆ ಇವ್ರು ಏನ್ ಮಾಡ್ಬೇಕು?
0: ಸೀನಿಯರ್ ಸಿಟಿಜನ್ ಆಕ್ಟ್ ಅಂತೆ 2017ರಲ್ಲಿ ಬಂತು. ತಂದೆ ತಾಯಿಯ ಮಕ್ಕಳಿಗೆ ನನಗ ಅಷ್ಟು ಕೊಡಪ್ಪ ಇಷ್ಟು ಕೊಡಪ್ಪ, ನನ್ನ ಊಟಕ್ಕಿಲ್ಲ ನನ್ನ ಬಟ್ಟೆಗಿಲ್ಲ ನನ್ಗಿರ್ಲಿಕ್ಕಿಲ್ಲ ಅಂದಾಗ ಎಷ್ಟು ಹಿಂಸೆ ಆಗ್ತದಲ್ಲ. ಆ ತಂದೆ ತಾಯಿಗಳು ನಾನು ಗೊಡ್ಡಿ ಇರ್ಬೇಕಾಗಿತ್ತು, ನನಗ್ ಮಕ್ಕಳು ಬೇಡ ಅನ್ನೋ ಎಷ್ಟೋ ಹೆಣ್ಣು ಮಕ್ಕಳು.
1: ಇಂಥ ಮಕ್ಕಳು ಹುಟ್ಟೋದಕ್ಕಿಂತ ಇರ್ಲಾರ್ದೇನೆ ಚೆನ್ನಾಗಿರ್ತಿತ್ತು.
0: ಅದಕ್ಕಾಗಿ ಇವತ್ತು ಸೀನಿಯರ್ ಸಿಟಿಜನ್ ಆಕ್ಟ್ ಅಂದ್ರೆ ಏನ್ ಗೊತ್ತಾ, ಈ ಭಾಗ ಮಾಡಿ ಕೊಟ್ಟಿರ್ತಾರಲ್ಲ ಆಸ್ತಿಯನ್ನ, ಮತ್ತೆ ಅವಳು 1 ಲೆಟರ್ ಇವತ್ತ ಎಸಿ ಬಲ್ಲಿ ಆಗಿರ್ಬೋದು ಎಸಿ ಅವ್ರ ಬಲ್ಲಿ ನನ್ನ ಆಸ್ತಿಯನ್ನ ತಗೊಂಡು ನನಗೆ ಹೊರಗಾಕಿ ನಾನು ಊಟಕ್ಕೆ ಮಲಗಲಿಕ್ಕೆ ಹಾಸ್ಪಿಟಲ್ಗೆ ನನ್ಗೆ ಯಾವುದೇ ರೀತಿಯಿಂದ ಇಲ್ಲ, ನನ್ನ ಆಸ್ತಿಯನ್ನ ನನಗೆ ವಾಪಸ್ ಕೊಡಬೇಕು ಅಂತ 1 ಲೆಟರ್ ಅಲ್ಲೇ ನನಗೆ ವಕೀಲರು ಬೇಡ ಇರಲ್ಲ. ಅವಾಗ ಎಲ್ಲ ವಿಚಾರಣೆ ಮಾಡ್ತಾರೆ ಅವರೇ ಯಾವ್ದು ಆಸ್ತಿ ಏನ್ ಕತಿ ಅಂತ ಎಲ್ಲ ನೋಡಿ ತಿಳ್ಕೊಂಡು ಓಹೋ ಇವ್ರ ಹೆಸರಲ್ಲೇ ಅಂತಂದ್ರೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರ. ಅಲ್ಲೇನೇ ನೀವು ಹೋಗಿ ಸಹಿ ಮಾಡೋದ್ ಬೇಡ, ರಿಜಿಸ್ಟರ್ ಆಫೀಸ್ಗೆ ಹೋಗೋದ್ ಬೇಡ, ಇಮಿಡಿಯೇಟ್ ಆಗಿ ಅಷ್ಟೊಂದು ಪವರ್ ಅನ್ನ ಸೀನಿಯರ್ ಸಿಟಿಜನ್ ಆಕ್ಟ್ ನಲ್ಲಿ ಇದೆ. ಬಹಳ ತುಂಬಾ ಪವರ್ಫುಲ್ ಆದಂತ ಒಂದು ಆಕ್ಟ್ ಅನ್ಬಹುದು. ಅವ್ರ ಮನಿ ನಿಂತ ಹೊರಗಾಕಿ ಆ ಒಂದು ತಂದೆ ತಾಯಿಗಳಿಗೆ, ವಯಸ್ಸಾದಂತ ತಂದೆ ತಾಯಿಗಳಿಗೆ ಆ ಮನೆಯಲ್ಲಿ ಇರುವಂತ, ಅಥವಾ ಬಾಡಿಗೆ ತಗೋತಿದ್ರಂದ್ರೆ ಬಾಡಿಗೆ ಇವರಿಗೆ ಕೊಡಬಹುದು, ಅಥವಾ ಹೊಲದ ಲೀಸ್ ಅನ್ನ ತಗೋತಿದ್ರಂದ್ರೆ ಹೊಲದ ಲೀಸ್ ಅನ್ನ ಇವರಿಗೆ ಕೊಡಬೇಕು ಅನ್ನೋ ಉದ್ದೇಶವನ್ನ ಇವತ್ತ ಆ ಸೀನಿಯರ್ ಸಿಟಿಜನ್ ಆಕ್ಟ್ ನಲ್ಲಿ ಆಗಿದೆ ಅಂತ ಹೇಳ್ಬಹುದು. ಮೇಡಮ್
1: ಮಾಲತಿ ಮೇಡಮ್ ಅವರು, ಇಷ್ಟರವರೆಗೂ ಮಹಿಳೆಯರಿಗಾಗಿ ಇರುವ ಕಾನೂನುಗಳು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
2: ಇದುವರೆಗೆ ಮಹಿಳಾ ಕಾನೂನುಗಳು ಕುರಿತು ಕಲಬುರ್ಗಿಯ ವಕೀಲೆ ಮಾಲತಿ ರೇಷ್ಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನೀರಜಾ ಕಾರಟಗಿ.

0: ವನಿತಾ ವಿಹಾರ ಕಾರ್ಯಕ್ರಮ ಮೂಡಿ ಬಂತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಇನ್ನು ಮುಂದೆ ಹಾಗೂ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆಯ ಕಾರ್ಯಕ್ರಮ ಕೇಳುತ್ತೀರಿ. 1 ಗಂಟೆಗೆ ಪ್ರಗತಿಪಥ ಪಿಎಂ ಸ್ಟಾರ್ಟ್ಅಪ್ ಇಂಡಿಯಾದ ಬಗ್ಗೆ ಮಾಹಿತಿ ಕೇಳಬಹುದು ಬೆಂಗಳೂರು ಕೇಂದ್ರದಿಂದ. 1:10 ಚಿತ್ರಗೀತೆಗಳು, 1:30 ಚೈತ್ರವನ್ನ ಲಕ್ಷ್ಮೇಶ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ ಪ್ರಸಾರವಾಗಲಿದೆ. 3:00-5:00 ಎಫ್ ಎಂ 101.3 MHz ಕಾರ್ಯಕ್ರಮಗಳು ಪ್ರಸಾರವಾಗ್ತವೆ. ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ ಕೇಳಬಹುದು. ಇನ್ನು ಇಂದು ಸಂಜೆ 5:00 ಕನ್ನಡ ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. 5:30 ಯುವವಾಣಿಯಲ್ಲಿ ಮೂಢನಂಬಿಕೆಗಳು ಕುರಿತು ಮಾತನಾಡುತ್ತಾರೆ ಜಯಶ್ರೀ. ಅನಂತರ ಭಾವಗೀತೆಗಳನ್ನು ಕೇಳುತ್ತೀರಿ ಸಿರಿವಾರದ ಎನ್ಕೆ ಶಂಕರಪ್ಪ ಅವರಿಂದ. ಸಂಜೆ 6:15 ವಿಜ್ಞಾನ ರಶ್ಮಿಯಲ್ಲಿ ಜೀವಕೋಶಗಳು ಮತ್ತು ಅದರ ಕಾರ್ಯಚಟುವಟಿಕೆಗಳು ಈ ಕುರಿತು ಮಾಹಿತಿ ನೀಡುತ್ತಾರೆ ವಿಜಯಶ್ರೀ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಇನ್ನು ಇಂದು ಸಂಜೆ 6:51 ಹಲೋ ಕೃಷಿರಂಗ, ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುತ್ತಾರೆ ಬೀಜ ನಿಗಮದ ರಾಜ್ಯ ಜಂಟಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಎಲ್. ಇದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿಬರಲಿದೆ. ಇಂದು ರಾತ್ರಿ 7:20 ಜನಪದ ಸಂಗೀತದಲ್ಲಿ ತಿಮ್ಮರಗುಡಿಯ ಮಾರ್ಯಪ್ಪ ದಾಸರ್ ವೆಂಕಪ್ಪ ದಾಸರ್ ಅವರಿಂದ ದತ್ತ ಪದಗಳು. 7:45 8:30 ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ. ಜಾನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ನರಸಪ್ಪ ಸೋನಾರ್ ಮತ್ತು ಸಂಗಡಿಗರಿಂದ ರಂಗಗೀತೆಗಳನ್ನು ಕೇಳ್ತೀರಿ. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದಿಂದ ಕರೆಂಟ್ ಅಫೈರ್ಸ್. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಿರಿಜಾದೇವಿ ಅವರ ಗಾಯನ ನಮ್ಮ ನೆಲದಿಂದ. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆ ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ. ಇವು ಇಂದು ಸಂಜೆ ಕೇಳಿ ಬರಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 12:35. ನಮ್ಮ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.

0: ಮತ್ತು ಚಿಕಿತ್ಸೆ. ಈ ಕುರಿತು ನರರೋಗ ತಜ್ಞರಾದ ಹಾಸನದ ಡಾಕ್ಟರ್ ವತ್ಸಲ ಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನರರೋಗ ತಜ್ಞರಾಗಿರುವಂತಹ ಡಾಕ್ಟರ್ ವತ್ಸಲ ಲಕ್ಷ್ಮಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಮೇಡಮ್,
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು ಮೇಡಮ್.
1: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಫಿಟ್ಸ್ ಮತ್ತೆ ಸ್ಟ್ರೋಕ್ ಈ ಕುರಿತಂಗೆ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಏನು ಮೇಡಮ್ ಫಿಟ್ಸ್ ಅಂದ್ರೆ?
2: ಫಿಟ್ಸ್ ಇಲ್ಲಾಂದ್ರೆ ಅಪಸ್ಮಾರ, ಕೈ ಕಾಲು ಶೇಕ್ ಆಗಿ ಸಡನ್ ಆಗಿ ಪೇಷಂಟ್ ಬಿದ್ದೋಗೋದು. ಅಂದ್ರೆ ಮೆದಳಲ್ಲಿ ಯಾವಾಗ್ಲೂ ನಮ್ಗೆ ಕಂಟಿನ್ಯೂಸ್ ಆಗಿ ವೋಲ್ಟೇಜ್ ಹೋಗ್ತಾನೆ ಇರುತ್ತೆ. ನಾವು ನಾರ್ಮಲ್ ಜನರಿಗೂ ನಾವು ಯೋಚನೆ ಮಾಡುವಾಗ, ಸುಮ್ನೆ ಆರಾಮಾಗಿರುವಾಗ, ಮಲಗಿರುವಾಗ ಮೆದಳಲ್ಲಿ ವೋಲ್ಟೇಜಸ್ ಹೋಗ್ತಾ ಇರತ್ತೆ
1: ಎಲ್ಲಾ ಕಾಲದಲ್ಲೂ.
2: ಎಲ್ಲ
1: 24 ಗಂಟೆ
2: ಯಾರಾದ್ರೂ ಬದುಕಿದ್ದಾರೆ ಅಂದ್ರೆ ಮೆದಳಲ್ಲಿ ವೋಲ್ಟೇಜ್ ಹೋಗ್ತಾ ಇದೆ ಅಂತ. ಓಕೆ, ಫಿಟ್ಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಈ ವೋಲ್ಟೇಜ್ ಸಡನ್ ಆಗಿ ಬರ್ಸ್ಟ್ ಆಗ್ಬಿಡತ್ತೆ, ಹೈ ವೋಲ್ಟೇಜ್ ಆಗ್ಬಿಡತ್ತೆ. ಯಾವ ಕಾರಣಕ್ಕೆ ಈ ತರ ವೋಲ್ಟೇಜ್ ಹೈ ಆಗತ್ತೆ ಅಂದ್ರೆ ಮೆದಳಲ್ಲಿ ಏನಾದ್ರೂ ಮೈನರ್ ಚೇಂಜಸ್ ಆದ್ರೂ, ಅಂದ್ರೆ ಮೆದಳಲ್ಲಿ ಏನಾದ್ರೂ ಮಚ್ಚೆ, ಚಿಕ್ಕ ಗುಲ್ಲೆ, ಇಲ್ಲ ಮೆದಳಲ್ಲಿ ನೀರ್ ಸೇರ್ಕೊಳ್ಳೋದು, ಇನ್ಫೆಕ್ಷನ್ ಆಗೋದು, ಕೆಳಗಡೆ ಬಿದ್ದು ಆಕ್ಸಿಡೆಂಟ್ ಆಗಿ ಮೆದಳಿಗೆ ಏಟ್ ಆಗೋದು, ಇಲ್ಲ ಚಿಕ್ಕ ವಯಸ್ಸಲ್ಲಿ ಏನಾದ್ರೂ ಬಿದ್ದು ಮಚ್ಚೆ ಆಗೋದು, ಒಬ್ಬೊಬ್ಬರಿಗೂ ಹುಟ್ಟಕ್ಕೆ ಮುಂಚೆನೆ ಮೆದಳಲ್ಲಿ ಮಚ್ಚೆ, ನಮ್ಗೆ ಸ್ಕಿನ್ ಮೇಲೆ ಹೆಂಗೆ ಮಚ್ಚೆ ಆಗುತ್ತೋ ಅದೇ ತರ ಮೆದಳಲ್ಲೂ ಮಚ್ಚೆ ಆಗ್ಬೋದು. ಈ ಕಾರಣಗಳೆಲ್ಲಿಂದ ಒಬ್ಬೊಬ್ಬರಿಗೂ ಮೆದಳಲ್ಲಿ ಅಲರ್ಜಿನೂ ಆಗಬಹುದು. ಸೊ ಆ ಮೆದಳಲ್ಲಿ ಆ ಚೇಂಜಸ್ ಇಂದ ಏನಾಗುತ್ತೆ, ವೋಲ್ಟೇಜ್ ಸಡನ್ ಆಗಿ ಹೈ ಆಗ್ಬಿಟ್ಟು ಬ್ರೈನ್ ಶಾರ್ಟ್ ಸರ್ಕ್ಯೂಟ್ ತರ ಆಗ್ಬಿಡತ್ತೆ. ಸೊ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಏನಾಗುತ್ತೆ, ಪೇಷಂಟ್ ಬಿದ್ದೋಗ್ತಾರೆ, ಕೈ ಕಾಲೆಲ್ಲ ಅನ್ಕಂಟ್ರೋಲ್ಡ್ ಆಗಿ ಶೇಕಿಂಗ್ ಸ್ಟಾರ್ಟ್ ಆಗುತ್ತೆ, ಪೇಷಂಟ್ ಬಿದ್ದೋಗ್ತಾರೆ. ಇದನ್ನ ಸೀಜರ್ ಅಂತೀವಿ.
1: ಇದನ್ನ ಸೀಜರ್ ಅಥವಾ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳ್ತಾರೆ ಫಿಟ್ಸ್ ಆಗಿ,
2: ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಫಿಟ್ಸ್ ಅಂತ ಹೇಳ್ತೇವೆ.
1: ಸೊ ಎಲ್ಲಾ ವಯಸ್ಸಿನವರೆಗೂ ಆಗ್ಬಹುದು,
2: ಎಲ್ಲಾ ವಯಸ್ಸಲ್ಲೂ ಬರಬಹುದು.
1: ನೀವು ಹೇಳಿದ ಹಾಗೆ ಇದಕ್ಕೆ ಕಾರಣಗಳಂದ್ರೆ ಮೆದುಳಲ್ಲಿ ಏನಾದ್ರೂ ಬದಲಾವಣೆಗಳಾದಾಗ.
2: ಸೊ ಫಸ್ಟ್ ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಫಿಟ್ಸ್ ಬರ್ತಾ ಇದೆ ಅಂದ್ರೆ ಮೆದುಳಲ್ಲಿ ಏನೋ ಚೇಂಜ್ ಬಂದು ಈ ತರ ಆಗ್ತಾ ಇದೆ ಅಂತ. ಇದೇನು ದೆವ್ವ ಇದು ಆಗಿರೋದು, ದೇವರಾಗಿರೋದು, ದೇವಸ್ಥಾನ ಕರ್ಕೊಂಡೋಗೋದು ಈ ತರದ್ದಲ್ಲ, ಮೆದುಳಲ್ಲಿ ಏನೋ ಚೇಂಜ್ ಬದಲಾವಣೆ ಆಗಿ ಈ ತರ ಆಗ್ತಿರೋದು. ಸೊ ಅದಕ್ಕೂ ತಕ್ಕ ಟ್ರೀಟ್ಮೆಂಟ್ ನಾವು ಶುರು ಮಾಡಬೇಕು.
1: ಟ್ರೀಟ್ಮೆಂಟ್ ಅಂತೂ ಇದೆ,
2: ಟ್ರೀಟ್ಮೆಂಟ್ ಇದೆ.
1: ಈಗ ಮಕ್ಕಳಿಗೆ ತುಂಬಾ ಜ್ವರ ಬಂದಾಗ, ದೊಡ್ಡವ್ರಿಗೆ ಆಗ್ಲಿ ಜ್ವರ ಬಂದಾಗ ಫಿಟ್ಸ್ ಕಾಣಿಸ್ಕೊಳುತ್ತೆ.
2: ಮೆದಳ ಜ್ವರ ಬಂದ್ರೆ, ಇಲ್ಲ ಚಿಕ್ಕ ಮಕ್ಕಳಲ್ಲಿ ಹೈ ಜ್ವರ ಬಂದ್ರು ಒಬ್ಬೊಬ್ಬರಿಗೂ ಫಿಟ್ಸ್ ಕಾಯಿಲೆ ಬರಕ್ಕೆ ಚಾನ್ಸ್ ಇದೆ. ದೊಡ್ಡವರಿಗೆ ಏನಂದ್ರೆ ಮೆದಳು ಜ್ವರ ಬಂದು, ಇಲ್ಲ ಬಾಡಿಯಲ್ಲಿ ಬೇರೆ ಇನ್ಫೆಕ್ಷನ್ಸ್ ಏನಾದ್ರೂ ಬಂದು, ಒಬ್ಬೊಬ್ಬರಿಗೂ ಆಲ್ಕೋಹಾಲ್ ಜಾಸ್ತಿ ತಗೊಂಡು, ಇಲ್ಲ ಡ್ರಗ್ಸ್ ತಗೊಂಡು ಈ ಕಾರಣದಿಂದ, ಇಲ್ಲ ಆಕ್ಸಿಡೆಂಟ್ ಆಗಿ ತಲೆಗೆ ಏಟಾಗಿ ಈ ಕಾರಣದಿಂದ, ಮೆದಳಲ್ಲಿ ಅಲರ್ಜಿ ತರ ಕಾರಣಗಳು ಆ ತರ ಏನಾದ್ರೂ ಆಗಿ, ಒಬ್ಬೊಬ್ಬರಿಗೂ ಮೆದಳಿಗೆ ಟಿಬಿ, ಡೆಂಗು, ಮಲೇರಿಯಾ ಇದೆಲ್ಲ ಆಗಿ ಈ ಕಾರಣದಿಂದ ಎಲ್ಲ ಫಿಟ್ಸ್ ಬರ್ಬೋದು.
1: ಆದ್ರೆ ಕೈ ನೋವು, ಕಾಲು ನೋವು, ನೆಗಡಿ, ಕೆಮ್ಮು, ಜ್ವರ, ಕಣ್ಣಿಗೆ ಏನಾದ್ರು ಸಮಸ್ಯೆ ಆದ್ರೆ ಅದೆಲ್ಲ ಕಾಣಿಸ್ಕೊಳ್ಳುತ್ತೆ ಸಿಂಪ್ಟಮ್ಸ್ ಅಲ್ಲ. ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಡೌಟ್ ಬರುತ್ತೆ, ಏನೋ ಆಗ್ತಿದೆ ಅಂತ ಅನ್ಸುತ್ತೆ, ಅವಾಗ ಆಸ್ಪತ್ರೆಗೆ ಹೋಗ್ತಾರೆ. ಆದ್ರೆ ಈ ಫಿಟ್ಸ್ ಬರೋವಾಗ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಅದಕ್ಕಿಂತ ಏನು ಲಕ್ಷಣಗಳು ಇರೋದಿಲ್ಲ ಅಲ್ವಾ?
2: ಇಲ್ಲ, ಫಿಟ್ಸ್ ಕಾಣಿಸುವಾಗ್ಲೇ ನಮ್ಗೆ ಗೊತ್ತಾಗೋದು. ಫಿಟ್ಸ್ ಅಂದ್ರೆ ಎಲ್ರಿಗೂ ಕೈ ಕಾಲು ಕಂಪಲ್ಸರಿ ಹೊಡ್ಕೋಬೇಕು ಅಂತ ಇಲ್ಲ. ಟೆಂಪರರಿ ಅಂದ್ರೆ ಒಂದು 5 ಮಿನಿಟ್ಸ್ ತನಕ ಪ್ರಜ್ಞೆ ಹೋಗ್ತಾ ಇದೆ ಅಂದ್ರೆ ಅದು ಫಿಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ.
1: ಇದಕ್ಕೆ ಚಿಕಿತ್ಸೆ ಇದೆ?
2: ಚಿಕಿತ್ಸೆ ಇದೆ.
1: ಮರಣಾಂತಿಕ ಕಾಯಿಲೆ ಅಲ್ಲ.
2: ಅಲ್ಲ, ತುಂಬಾ ಸೀರಿಯಸ್ ಆದ್ರೆ ಪ್ರಾಣಕ್ಕೆ ತೊಂದರೆ ಆಗಬಹುದು, ಬಟ್ ಎರ್ಲಿ ಸ್ಟೇಜಸ್ ಅಲ್ಲೇ ನಾವು ಕಂಡುಹಿಡಿದ್ರೆ ಇದಕ್ಕೂ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ಅಂದ್ರೆ ಫಿಟ್ಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು, ಮಾತ್ರೆ ತಗೊಳ್ಳೇಬೇಕು, ಮಾತ್ರೆ ತಗೊಂಡ್ರೆ ಫಿಟ್ಸ್ ಕಂಟ್ರೋಲ್ಗೆ.
1: ಅಂದ್ರೆ ಹೇಗೆ, ಒಂದ್ಸರ್ತಿ ಶುರು ಮಾಡಿದ್ರೆ ಜೀವನ ಪೂರ್ತಿ ತಗೋಬೇಕಾ?
2: ಅದು ಡಿಪೆಂಡ್ಸ್, ಮೆದಳಲ್ಲಿ ಏನ್ ಕಾಯಿಲೆ ಇದೆ ಅದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಬರೀ ಆಕ್ಸಿಡೆಂಟ್ ಇಂದ ಫಿಟ್ಸ್ ಆಗಿದೆ, ಮಚ್ಚೆಯಿಂದ ಆಗಿದೆ ಅಂದ್ರೆ ಬರೀ ಒಂದು 6 ಮಂತ್ಸ್, ಆಕ್ಸಿಡೆಂಟ್ ಪೇಷಂಟ್ಸ್ ಗೆ ಒಂದು 6 ಮಂತ್ಸ್ ತನಕ ಫಿಟ್ಸ್ ಬರಕ್ಕೆ ರಿಸ್ಕ್ ಇರುತ್ತೆ. ಇಲ್ಲ ಏನಾದ್ರೂ ಬ್ರೈನ್ ಗೆ ಇನ್ಫೆಕ್ಷನ್ ಆಗಿ ಫಿಟ್ಸ್ ಬಂದಿದೆ ಅಂದ್ರೆ, ತುಂಬಾ ಚಿಕ್ಕ ಮಚ್ಚೆ ಆಗಿ ಫಿಟ್ಸ್ ಬಂದಿದೆ ಅಂದ್ರೆ ಒಂದು 6 ಮಂತ್ಸ್ ಅಷ್ಟು ಫಿಟ್ಸ್ ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು, ಆಮೇಲೆ ಅವರಿಗೆ ರಿಸ್ಕ್ ಇರಲ್ಲ.
1: ಹೇಗ್ ಗೊತ್ತಾಗುತ್ತೆ ಅದು ಮೆದುಳಲ್ಲಿ ಮಚ್ಚೆ?
2: ಅದು ನಾವು MRI, CT ಸ್ಕ್ಯಾನ್ ಈ ತರ ಮೆದಳಿಗೆ ಸ್ಕ್ಯಾನ್ ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಮೆದಳಲ್ಲಿ ಮಚ್ಚೆ ಇದೆಯಾ, ಗುಲ್ಲೆ ಇದೆಯಾ, ಊತ ಇದೆಯಾ, ಇನ್ನೇನಾದ್ರೂ ಕಾಯಿಲೆ ಇದೆಯಾ, ಇನ್ಫೆಕ್ಷನ್ಸ್ ಏನಾದ್ರೂ ಇದೆಯಾ ಅಂತ ಸ್ಕ್ಯಾನಿಂಗ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ, CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್.
1: ಒಂದ್ಸರ್ತಿ ಫಿಟ್ಸ್ ಆಗಿ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದಾಗ ಸಾಮಾನ್ಯವಾಗಿ ಯಾರು ಹತ್ತಿರದಲ್ಲಿ ಡಾಕ್ಟರ್ಸ್ ಇರ್ತಾರೋ ಅವ್ರ ಹತ್ರ ಹೋಗ್ತಾರೆ, ಆಮೇಲೆ ನೀವು ನರರೋಗ ತಜ್ಞರ ಹತ್ರ ಬರ್ತಾರೆ, ಆವಾಗ ತಕ್ಷಣಕ್ಕೆ ಏನ್ ಮಾಡ್ತೀರಾ? ಅದ ಕಾಯಿಲೆ ಆಗ ಹೋಗ್ಬಿಟ್ಟಿರುತ್ತೆ, ಅದೊಂದ್ 5 ನಿಮಿಷ 10 ನಿಮಿಷ ನೀವ್ ಹೇಳಿದ ಹಾಗೆ ಪ್ರಜ್ಞೆ ತಪ್ಪಿರ್ತಾರೆ, ಮತ್ತೆ ಸಹಜ ಸ್ಥಿತಿಗೆ ಬರ್ತಾರೆ.
2: ಸೊ ಫಿಟ್ಸ್ ಬಂದ ತಕ್ಷಣ ನಾವು ಯೂಶ್ವಲಿ ಏನ್ ಮಾಡ್ತಾರೆ ಅಂದ್ರೆ ಕೈಗೆ ಕಬ್ಬಿಣ ಕೊಡೋದು ಇಲ್ಲ ಕೀಸ್ ಏನಾದ್ರೂ ಕೊಡೋದು ಈ ತರ ಮಾಡ್ತಾರೆ. ಅದು ಯಾವುದು ಯೂಸ್ ಆಗಲ್ಲ. ಯಾರಿಗಾದ್ರೂ ಫಿಟ್ಸ್ ಬಂದಿದೆ, ಕೈ ಕಾಲೆಲ್ಲ ಹೊಡ್ಕೋತಿದ್ದಾರೆ, ಕೆಳಗಡೆ ಬಿದ್ದು ಒದ್ದಾಡ್ತಿದ್ದಾರೆ, ನಾಲ್ಕೆ ಕಚ್ಕೋತಿದ್ದಾರೆ ಅಂದ್ರೆ ತಕ್ಷಣ ಸೈಡ್ಗೆ ಒಂದು ಸೈಡ್ಗೆ ಮಲಗಿಸ್ಬೇಕು. ಕಾಲು ಮಡಿಸ್ಬಿಟ್ಟು ಮಂಡಿ ಹತ್ರ ಮಡಿಸ್ಬಿಟ್ಟು ಒಂದು ಸೈಡ್ಗೆ ಮಲಗಿಸ್ಬೇಕು. ತುಂಬಾ ಹತ್ರ ಎಲ್ಲರೂ ಬಂದು ಜನ ಗುಮಿಗೂಡೋದು ಈ ತರ ಮಾಡಬಾರ್ದು. ದೂರ ಇರಬೇಕು. ಪೇಷಂಟ್ಗೆ ಚೂರು ಉಸಿರಾಡಂಗೆ ಆತರ ಫ್ರೀಯಾಗಿ ಏರ್ ಸರ್ಕ್ಯುಲೇಷನ್ ಇರೋ ತರ ಫ್ರೀಯಾಗಿ ಮಲಗಿಸ್ಬೇಕು. ಸೊ ಆಫ್ಟರ್ 5 ಮಿನಿಟ್ಸ್ ಅದೇ ಕಡಿಮೆ ಆಗ್ಬಿಡುತ್ತೆ. ಇಫ್ ಇಟ್ ಈಸ್ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ತಕ್ಷಣ ಎಮರ್ಜೆನ್ಸಿಗೆ ಕರ್ಕೊಂಡು ಹೋಗ್ಬೇಕು. ಇಂಜೆಕ್ಷನ್ಸ್ ಕೊಟ್ರೇನೆ ಒಂದೊಂದ್ಸಲ ಫಿಟ್ಸ್ ಕಂಟ್ರೋಲ್ಗೆ ಬರುತ್ತೆ.
1: ಇದಕ್ಕೆ ಚಿಕಿತ್ಸೆ ಇಷ್ಟೇ, ಅದನ್ನ ವೈದ್ಯರು ನಿರ್ಧಾರ ಮಾಡ್ತಾರೆ.
2: ಅದು ಯಾವ ತರ ಫಿಟ್ಸ್, ಯಾವ ಕಾರಣದಿಂದ ಬಂದಿದೆ ಫಿಟ್ಸ್ ಅಂತ. ಫಿಟ್ಸ್ ಅಲ್ಲೂ 1000 ಟೈಪ್ಸ್ ಇರುತ್ತೆ. ಅದು ಪೇಷಂಟ್ ಜೊತೆ ಇದ್ದಿರವರು ನೋಡಿರವರು ಹೇಳ್ತಾರಲ್ವಾ, ಅಂದ್ರೆ ಕೈ ಹೊಡ್ಕೊಂಡಿದೆ, ಒಂದು ಸೈಡ್ ಹೊಡ್ಕೊಂಡಿದ್ಯಾ, ಎರಡು ಸೈಡ್ ಹೊಡ್ಕೊಂಡಿದ್ಯಾ, ಕಣ್ಣು ಮೇಲೆ ಹೋಗಿದ್ಯಾ, ತಲೆ ಸೈಡ್ಗೆ ಹೋಗಿದ್ಯಾ, ಈ ಲಕ್ಷಣಗಳೆಲ್ಲ ಅವ್ರಿಗೆ ಎಷ್ಟು ನೆನಪಿರುತ್ತೋ ಅಷ್ಟು ನಾವು ಕೇಳ್ತೀವಿ. ಕೇಳ್ಬಿಟ್ಟು ಅದು ಪ್ರಕಾರ ಯಾವ ತರ ಫಿಟ್ಸ್ ಅಂತ ಡಿಸೈಡ್ ಮಾಡ್ಬಿಟ್ಟು ಅದಕ್ಕೂ ತಕ್ಕ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ತೀವಿ. ಚಿಕ್ಕ ವಯಸ್ಸಲ್ಲೇ ಬರೀ ಜ್ವರದ ಜೊತೆ ಫಿಟ್ಸ್ ಬಂದಿದೆ ಅಂದ್ರೆ ಜ್ವರ ಬರುವಾಗ ಮಾತ್ರ ಫಿಟ್ಸ್ ಬರುತ್ತೆ, ವಯಸ್ಸಾಗ್ತಾ ಆಗ್ತಾ ಇರುವಾಗ ಅದು ಸರಿ ಹೋಗ್ಬಿಡತ್ತೆ. ಬಟ್ ಹೋಗ್ತಾ ಹೋಗ್ತಾ ಇರುವಾಗ ಫಿಟ್ಸ್ ಒಂದು 20 ಇಯರ್ಸ್ 25 ಇಯರ್ಸ್ ಅಲ್ಲಿ ಅವಾಗ ಫಿಟ್ಸ್ ಏನಾದ್ರೂ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಯಾವ ಕಾರಣದಿಂದ ಬಂದಿದೆ ಅಂತ ಮೆದುಳಿಗೆ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಮೆದುಳಲ್ಲಿ ಮಚ್ಚೆ ಗುಳ್ಳೆ ಆತರ ಇದೆ ಅಂದ್ರೆ ಅವ್ರಿಗೂ ತುಂಬಾ ದಿನ ಮೆಡಿಕೇಶನ್ ಬೇಕಾಗತ್ತೆ. ಮೆದುಳಲ್ಲಿ ಏನಿಲ್ಲ, ಸ್ಕ್ಯಾನ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ರೆ ಇಜಿ ಟೆಸ್ಟ್ ಮಾಡಿ ನೋಡ್ತೀವಿ. ಇಜಿ ಅಂದ್ರೆ ಮೆದುಳಲ್ಲಿ ಹೇಳಿದಿನಲ್ವಾ ಕರೆಂಟ್ ಬರ್ತಾ ಇರುತ್ತೆ ಅಂತ. ಇಜಿ ಅಲ್ಲಿ ನಮ್ಗೆ ಕರೆಂಟ್ಗಳು ಕಾಣಿಸ್ತಾ ಇರುತ್ತೆ, ಅದರಲ್ಲಿ ವೋಲ್ಟೇಜ್ ಚೇಂಜಸ್ ಏನಾದ್ರೂ ಇದೆ ಅಂದ್ರೆ ಅವಾಗವಾಗ ಇಜಿ ಮಾಡಿ ನೋಡ್ತೀವಿ, ಒಂದು ವರ್ಷಕ್ಕೊಂದ್ಸಲ. ಆಮೇಲೆ 3 ಇಯರ್ಸ್ ಆದ್ಮೇಲೆ, ಯೂಶ್ವಲಿ 3 ಇಯರ್ಸ್ ನಾವು ಮಾತ್ರೆ ಕೊಡ್ತೀವಿ, 3 ಇಯರ್ಸ್ ಆದ್ಮೇಲೆ ಮಾತ್ರೆ ಬಿಡ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಒಬ್ಬೊಬ್ರಿಗೂ ಮಾತ್ರೆ ಬಿಡಿಸಿದ ಮೇಲೆ ಮತ್ತೆ ಫಿಟ್ಸ್ ಬರಲ್ಲ, ಒಬ್ಬೊಬ್ರಿಗೂ ಮಾತ್ರೆ ಬಿಡಿಸಿದ ಮೇಲೆ ಮತ್ತೆ 1-3 ತಿಂಗಳಾದ್ಮೇಲೆ ಮತ್ತೆ ಶುರು ಆಗತ್ತೆ. ಸೊ ಕಂಪ್ಲೀಟ್ ಆಗಿ ಹೇಳಕ್ಕಾಗಲ್ಲ, ಇವ್ರಿಗಿನ್ನು ಬರದೇ ಇಲ್ಲ ಅಂತ ಹೇಳಕ್ಕಾಗಲ್ಲ.
1: ಈಗ ನೀವು ಹೇಳಿದ್ರಿ ಮೆದುಳಿನಲ್ಲಿ ಏನಾದ್ರೂ ತೊಂದರೆಗಳಿದ್ದಾಗ ಈ ಫಿಟ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂತ. ಅದನ್ನು ಬಿಟ್ಟು ಬೇರೆ ಏನಾದ್ರು ಕಾರಣಗಳಿದೆಯಾ ಇದು ಬರ್ಲಿಕ್ಕೆ? ಅಂದ್ರೆ ವಾತಾವರಣದಲ್ಲಿ ಆಗುವಂತಹ ಬದಲಾವಣೆಗಳಿರ್ಬೋದು, ಎಲ್ಲ ಓದಿದ್ದೆ ನಾನು, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ತೊಂದರೆಗಳು ಫಿಟ್ಸ್ಗೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ, ನಿಜನಾ ಅದು?
2: ವಾತಾವರಣ ಚೇಂಜಸ್ಗೆ ಏನು ಬರಲ್ಲ. ಮೇನ್ ಕಾರಣ ಫಿಟ್ಸ್ ಟ್ರಿಗ್ಗರ್ ಆಗಕ್ಕೆ ಏನು ಅಂದ್ರೆ ಬ್ರೈನ್ಗೆ ರೆಸ್ಟ್ ಕೊಡಲ್ಲ. ನಾವು ತುಂಬಾ ನಿದ್ದೆ ಕಡಿಮೆ ಮಾಡ್ತಾ ಇದೀವಿ ಅಂದ್ರೆ ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಆಮೇಲೆ ಟೈಮ್ಗೂ ತಿಂಡಿ ಊಟ, ಒಬ್ಬೊಬ್ರಿಗೂ ಒಂದೊಂದು ಫುಡ್ಸ್ ಅಂದ್ರೆ ಕಾರ್ಬೋಹೈಡ್ರೇಟ್ ಹೈ ಕಾರ್ಬೋಹೈಡ್ರೇಟ್ ಫುಡ್ಸ್, ಒಂದೊಂದು ತರ ಫಿಟ್ಸ್ಗೆ ಲೋ ಕಾರ್ಬೋಹೈಡ್ರೇಟ್ ಅಂದ್ರೆ ರೈಸ್ ಐಟಮ್ಸ್ ಜಾಸ್ತಿ ಇರುವ ಫುಡ್ಸ್ ಒಬ್ಬೊಬ್ರಿಗೂ ಟ್ರಿಗ್ಗರ್ ಮಾಡುತ್ತೆ. ಒಬ್ಬೊಬ್ರಿಗೂ ರೈಸ್ ಕಡಿಮೆ ಮಾಡಿದ್ರೆ ಫಿಟ್ಸ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಕೀಟೋಜೆನಿಕ್ ಡಯಟ್ ಅಂತಾರೆ. ಅದು ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಫಿಟ್ಸ್, ಈ ತರ ಡಯಟ್ರಿ ಟ್ರಿಗ್ಗರ್ಸ್ ಇರುತ್ತೆ, ನಿದ್ದೆ, ಆಮೇಲೆ ಬ್ರೈಟ್ ಲೈಟ್ಸ್, ಡಿಸ್ಕೋ ಲೈಟ್ಸ್ ಅಂತಾರಲ್ಲ ಆ ತರ ಬ್ರೈಟ್ ಬ್ರೈಟ್ ಲೈಟ್ಸ್ ಬಿಟ್ಟು ಬಿಟ್ಟು ಆನ್ ಆಫ್ ಆಗೋದು, ಈ ತರ ಸ್ಕ್ರೀನ್ಸ್ ಅದು ತುಂಬತ್ತು ನೋಡ್ತಾ ಇದ್ರೆ ಅದು ಒಬ್ಬೊಬ್ರಿಗೆ ಫಿಟ್ಸ್ ಟ್ರಿಗರ್ ಆಗತ್ತೆ. ರೇರ್ಲಿ ಏನಂದ್ರೆ ಸನ್ಲೈಟ್, ತುಂಬಾ ಬಿಸಿಲಿಗೆ ಹೋಗುವಾಗ ಒಂದೊಂದ್ ತರ ಟೈಪ್ ಫಿಟ್ಸ್ ಅಲ್ಲಿ ಸನ್ಲೈಟ್ ನೋಡಿದ್ರು ಫಿಟ್ಸ್ ಟ್ರಿಗರ್ ಆಗತ್ತೆ.
1: ಹಂಗಾದ್ರೆ ಆ ತರ ಫಿಟ್ಸ್ ಬಂದಿರೋರು ಹೋಗ್ಬಾರ್ದು ಬ್ರೈಟ್ ಲೈಟ್ಸ್ ಗೆ?
2: ಅಂದ್ರೆ ಬ್ರೈಟ್ ಲೈಟ್ಸ್ ಅವಾಯ್ಡ್ ಮಾಡ್ಬೋದು. ಡಾರ್ಕ್ ಗ್ಲಾಸಸ್ ಇರುತ್ತಲ್ವಾ, ಗಾಗಲ್ಸ್ ಹಾಕೊಂಡು ಓಡಾಡ್ಬೋದು, ಇಲ್ಲ ಹ್ಯಾಟ್ ಹಾಕೊಂಡು ಓಡಾಡ್ಬೋದು, ನೆರಳಲ್ಲಿ ಹೋಗ್ಬೋದು, ಸನ್ಶೇಡ್ ಅಲ್ಲಿ ಹೋಗ್ಬೋದು, ಬ್ರೈಟ್ ಲೈಟ್ಸ್ ಅವಾಯ್ಡ್ ಮಾಡ್ಬೋದು. ಅಂಡ್ ತುಂಬಾ ಫೋಟೋ ಸೆನ್ಸಿಟಿವ್ ಇರುವವರು ಏನಂದ್ರೆ ಬ್ರೈಟ್ ಆನ್ ಆಫ್ ಲೈಟ್ಸ್ ಆನ್ ಆಫ್ ಆಗೋದು, ಡಿಸ್ಕೋ ಲೈಟ್ಸ್ ತರ ಇರುವ ಎನ್ವೈರನ್ಮೆಂಟ್ಸ್ ಅವಾಯ್ಡ್ ಮಾಡ್ಬೋದು.
1: ಇದಿಷ್ಟು ಅವರು ತೆಗೆದುಕೊಳ್ಳಬೇಕಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮಗಳು. ಒಂದ್ಸರ್ತಿ ನೀವು ಹೇಳಿದ ಹಾಗೆ ವೈದ್ಯರು ಎಷ್ಟು ದಿನಗಳವರೆಗೆ ಅವ್ರಿಗೆ ಔಷಧಿ ಬೇಕು ಅಂತ ಹೇಳ್ತೀರಾ, ಅದನ್ನ ಅವರು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ, ಅಕಸ್ಮಾತ್ ಬಿಟ್ರೆ ಮತ್ತೆ ಶುರು ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ, ನಿಜನಾದ?
2: ಹೌದು ಮೇಡಮ್, ಫಿಟ್ಸ್ ಇರುವರು ಅವಾಗವಾಗ ನ್ಯೂರಾಲಜಿಸ್ಟ್ ಇಲ್ಲ ಫಿಸಿಷಿಯನ್ ಹತ್ರ ಫಾಲೋ ಅಪ್ ಅಲ್ಲಿ ಇರಬೇಕಾಗತ್ತೆ. ಒನ್ಸ್ ಎ ಮಂತ್ ಇಲ್ಲ ಒನ್ಸ್ ಇನ್ 3 ಮಂತ್ಸ್ ಬಂದು ಡಾಕ್ಟರ್ ಹತ್ರ ತೋರಿಸ್ಬೇಕು, ಅವ್ರ ಮೆಡಿಕೇಶನ್ಸ್ ಅದೆಲ್ಲ ಕರೆಕ್ಟ್ ಆಗಿದೆಯಾ, ಅದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಬರ್ತಾ ಇದೆಯಾ ಅದು ನೋಡ್ಕೋಬೇಕಾಗತ್ತೆ. ಅಂಡ್ ಮೆಡಿಕೇಶನ್ ಕೊಡೋದು ಬೇಸ್ಡ್ ಆನ್ ಬಾಡಿ ವೈಟ್, ಅಂದ್ರೆ ವೈಟ್ ಏನಾದ್ರೂ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ನೋಡ್ಕೊಂಡು ಟ್ಯಾಬ್ಲೆಟ್ಸ್ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಒಬ್ಬೊಬ್ರು ಏನಂದ್ರೆ ಎಸ್ಪೆಷಲಿ ಮಕ್ಕಳಲ್ಲಿ ಬೆಳವಣಿಗೆ ಆಗ್ತಾ ಇರುವಾಗ ವೈಟ್ ಜಾಸ್ತಿ ಆಗ್ತಾ ಇರುತ್ತೆ, ಈ ವರ್ಷ ಕೊಡುವ ಮೆಡಿಸಿನ್ ನೆಕ್ಸ್ಟ್ ಇಯರ್ಗೂ ಸೆಟ್ ಆಗಲ್ಲ. ಸೊ ವಯಸ್ಸು ಬೆಳವಣಿಗೆ ಆಗ್ತಾ ಇರುವಾಗ ಅದಕ್ಕೂ ತಕ್ಕ ಮೆಡಿಸಿನ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಡೋಸ್ ಅಡ್ಜಸ್ಟ್ ಮಾಡ್ಬೇಕಾಗತ್ತೆ. ಕಂಟಿನ್ಯೂಸ್ ಅಟ್ ಲೀಸ್ಟ್ ಒನ್ಸ್ ಇನ್ 6 ಮಂತ್ಸ್ ಫಾಲೋ ಅಪ್ ಅಂದ್ರೆ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಂಡು ನಾರ್ಮಲ್ ಆಗಿ ಇದ್ರೂ ತೋರಿಸ್ಕೊಂಡು ಹೋಗ್ಬೇಕಾಗತ್ತೆ. ಅಂಡ್ ಸೆಕೆಂಡ್ ಥಿಂಗ್, ಇವರು ನಿದ್ದೆ ಇದೆಲ್ಲ ಖಂಡಿತ ಟೈಮ್ ಟೈಮ್ಗೂ ಮಾತ್ರೆ ತಗೊಳ್ಳೋದು, ನಿದ್ದೆ ಕಡಿಮೆ ಮಾಡಂಗಿಲ್ಲ. ಮೂರನೇದು ಫಿಟ್ಸ್ ಅವರ್ನ ಡ್ರೈವಿಂಗ್ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಡ್ರೈವಿಂಗ್ ಏನಕ್ಕೆ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ ಅಂದ್ರೆ ಡ್ರೈವ್ ಮಾಡ್ತಾ ಇರುವಾಗ ಸಡನ್ ಆಗಿ ಫಿಟ್ಸ್ ಬಂದ್ರೆ ಅವ್ರಿಗೂ ಡೇಂಜರ್ ಪ್ಲಸ್ ಪಬ್ಲಿಕ್ಕು ಡೇಂಜರ್ ಇರುತ್ತೆ. ಸೊ ಫಿಟ್ಸ್ ಪೇಷಂಟ್ಸ್ ಆದಷ್ಟು ಡ್ರೈವಿಂಗ್ ಅವಾಯ್ಡ್ ಮಾಡೋದು ಒಳ್ಳೆಯದು. ಆ್ಯಂಡ್ ಫೋರ್ತ್, ತುಂಬಾ ನೀರು ಇರುವ ಕಡೆ ಅಂದರೆ ಸಡನ್ ಆಗಿ ಸ್ವಿಮ್ಮಿಂಗ್ ಮಾಡ್ತಾ ಇರುವಾಗ ಫಿಟ್ಸ್ ಬಂದರೆ ಅವ್ರ ಪ್ರಾಣಕ್ಕೆ ತೊಂದರೆ ಆಗುತ್ತೆ. ಆಮೇಲೆ ಬೆಂಕಿ ಹತ್ರ ಕೆಲಸ ಮಾಡೋದು ಅಂದರೆ ಫೈರ್ ಹತ್ರ ಸ್ಟವ್ ಹತ್ರ ತುಂಬತ್ತು ನಿಂತ್ಕೊಳ್ಳೋದು, ಅದರಿಂದ ಏನಂದ್ರೆ ಸಡನ್ ಆಗಿ ಬೆಂಕಿ ಹತ್ರ ಇರುವಾಗ ಫಿಟ್ಸ್ ಬಂದಿದೆ ಅಂದರೆ ಅದ ಮೇಲೆ ಬಿದ್ದರೆ ಅವ್ರಿಗೂ ಪ್ರಾಣಕ್ಕೆ ತೊಂದರೆ ಆಗುತ್ತೆ ಅಂತ. ಇನ್ನೊಂದು ತುಂಬಾ ಹೈಟ್ಸ್ ಬಿಲ್ಡಿಂಗ್, ತುಂಬಾ ಹೈಟ್ಸ್ ಇರುವ ಬಿಲ್ಡಿಂಗ್ ಹತ್ರ ನಿಂತ್ಕೊಂಡ್ರೆ ಸಡನ್ ಆಗಿ ಫಿಟ್ಸ್ ಬಂದರೆ ಬಿದ್ದು ಹೋಗ್ತಾರೆ ಅಂತ. ಸೊ ಇದು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಇದರಿಂದ ಫಿಟ್ಸ್ ಬರುತ್ತೆ ಅಂತ ಅಲ್ಲ, ಈ ಸಿಚುವೇಶನ್ಸ್ ಅಲ್ಲಿ ಸಡನ್ ಆಗಿ ಫಿಟ್ಸ್ ಬಂದ್ರೆ
1: ಹೇಳ್ತೀರಾ ಅಥವಾ ಹತ್ತಿದ್ರೆ ಬಂದ್ಬಿಡುತ್ತೆ. ಕೆಲವರು ಯಾರದೋ ಒಂದು ಕೇಳ್ತಾ ಇದ್ದೆ ನಾನು, ಚಿಕ್ಕವರು ಇದ್ದವಾಗ ಹೇಳಿರೋದನ್ನ ಅವ್ರು ಇದುವರೆಗೂ ಬೆಟ್ಟನೇ ಹತ್ತಿಲ್ಲ ಅಂತ ಹೇಳ್ತಾ ಇದ್ರು.
2: ಹಂಗೆ ಹತ್ತರಿಂದ ಏನ್ ಆಗಲ್ಲ, ಸಡನ್ ಆಗಿ ಬಿದ್ದ್ಬಿಟ್ರೆ ಅವ್ರ ಲೈಫ್ಗೆ ಡೇಂಜರ್ ಅಂತ ಅಷ್ಟೇ.
1: ಇದರಿಂದ ಮತ್ತೆ ಮೆದುಳಿಗೇನು ತೊಂದರೆ ಇಲ್ಲ ಅಂದ್ರೆ, ವೈದ್ಯರು ಹೇಳಿದ ಹಾಗೆ ಔಷಧಿ ಉಪಚಾರ ಮಾಡ್ಕೊಳ್ಳೋದ್ರಿಂದ ಮೆದುಳಿಗೆ ಇನ್ನು ಹೆಚ್ಚಿನ ತೊಂದರೆ ಏನು ಆಗಲ್ಲ.
2: ಅದರಿಂದ ಸೈಡ್ ಎಫೆಕ್ಟ್ಸ್ ಎಲ್ಲ ಮೆಡಿಸಿನ್ಸ್ಗೂ ಇರುತ್ತೆ. ಪ್ಯಾರಾಸೆಟಮಾಲ್ ತಗೊಂಡ್ರು ಸೈಡ್ ಎಫೆಕ್ಟ್ ಇರುತ್ತೆ, ಬಟ್ ಸೈಡ್ ಎಫೆಕ್ಟ್ಗಿಂತ ಬೆನಿಫಿಟ್ ಜಾಸ್ತಿ ಇರುತ್ತೆ. ಸೊ ಆ ತರ ಮೆಡಿಸಿನ್ಸ್ ಪೇಷಂಟ್ಗೆ ಯಾವ ತರ ಮೆಡಿಸಿನ್ ಸೂಟ್ ಆಗುತ್ತೋ ನೋಡಿಕೊಂಡು ವೈದ್ಯರು ಕೊಡ್ತಾರೆ. ಸೊ ಅದು ಸೈಡ್ ಎಫೆಕ್ಟ್ಸ್ ಅವಾಗ ಅವಾಗ ಚೆಕ್ ಮಾಡಿಸ್ಕೊತಾ ಇರಬೇಕು. ಒಂದೊಂದು ಫಿಟ್ಸ್ ಟ್ಯಾಬ್ಲೆಟ್ ಚೂರು ಲಿವರ್ ಡ್ಯಾಮೇಜ್ ಬರ್ಬೋದು, ಒಂದೊಂದಕ್ಕೂ ಕಿಡ್ನಿ ಡ್ಯಾಮೇಜ್ ಬರ್ಬೋದು, ಬಟ್ ಅಪರೂಪ. ಆದ್ರೂ ವೈದ್ಯರ ಹತ್ರ 6 ತಿಂಗಳಿಗೆ ಒಂದ್ಸಲ ತೋರಿಸೋದ್ರಿಂದ ಬ್ಲಡ್ ಟೆಸ್ಟ್ ಮಾಡಿ ಚೆಕಪ್ ಮಾಡಿಸ್ಕೊಂಡು ಏನಾದ್ರೂ ಚೇಂಜಸ್ ಇದ್ರೆ ಮಾತ್ರ ಚೇಂಜ್ ಮಾಡ್ಕೋಬೇಕಾಗತ್ತೆ. ಫಿಟ್ಸ್ ಟ್ಯಾಬ್ಲೆಟ್ ಇಂದ ಮೆದುಳಿಗೆ ಏನು ಡ್ಯಾಮೇಜ್ ಆಗಲ್ಲ.
1: ಈಗ ಸ್ಟ್ರೋಕ್ ಬಗ್ಗೆ ಮಾತಾಡೋಣ.
2: ಸ್ಟ್ರೋಕ್ ಅಂದ್ರೆ ಏನಂದ್ರೆ ಸಡನ್ ಆಗಿ ಬಾಡಿಯಲ್ಲಿ ಏನಾದ್ರೂ ಬಾಡಿ ಪಾರ್ಟ್ ಕೆಲಸ ಮಾಡ್ತಿಲ್ಲ, ಸಡನ್ ಆಗಿ ಬರ್ತಾ ಇರೋ ಚೇಂಜ್ ನ ನಾವು ಸ್ಟ್ರೋಕ್ ಅಂತ ಲಕ್ವೆ ಅಂತ ಹೇಳ್ತೀವಿ.
1: ಲಕ್ವ.
2: ಸೊ ಸಡನ್ ಆಗಿ ಕೈ ಬಿದ್ದೋಗೋದು, ಸಡನ್ ಆಗಿ ಕಾಲ್ ಬಿದ್ದೋಗೋದು, ಇಲ್ಲ ಬಾಯಿ ಒಂದು ಸೈಡ್ಗೆ ಹೋಗೋದು, ಇಲ್ಲ ಮಾತು ತೊದ್ಲು ಬರೋದು, ಇಲ್ಲ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗೋದು, ಈ ತರ ಆಗ್ತಾ ಇದೆ ಅಂದ್ರೆ ಏನಾದ್ರೂ ತುಂಬಾ ದಿನ ಇಲ್ಲ, ಸಡನ್ ಆಗಿ ಈ ಒಂದೇ ನಿಮಿಷ ಚೆನ್ನಾಗಿದ್ರು ನೆಕ್ಸ್ಟ್ ನಿಮಿಷ ಚೆನ್ನಾಗಿಲ್ಲ, ಈ ತರ ಕೈ ಕಾಲ್ ಬಿದ್ದೋಗಿದೆ ಅಂದ್ರೆ ಸ್ಟ್ರೋಕ್ ಅಂತ ಅನ್ಕೋಬೇಕು.
1: ತಕ್ಷಣ ಆಗ್ಬಿಡುತ್ತಾ?
2: ತಕ್ಷಣ ಸಡನ್ ಆಗಿ ಏನಾಗುತ್ತೆ, ಮೆದುಳಲ್ಲಿ ಬ್ಲಡ್ ಕ್ಲಾಟ್ ಆಗ್ಬಿಡತ್ತೆ. ಸೊ ರಕ್ತ ಹೆಬ್ಬು ಕಟ್ಟಿ ಮೆದುಳಲ್ಲಿ ನರಗಳೆಲ್ಲ ಬ್ಲಾಕ್ ಆಗ್ಬಿಡತ್ತೆ. ಬ್ಲಾಕ್ ಆಗೋದ್ರಿಂದ ಏನಾಗುತ್ತೆ, ಆ ಪಾರ್ಟ್ ಡ್ಯಾಮೇಜ್ ಆಗ್ಬಿಡತ್ತೆ. ಸೊ ಮೆದುಳಿಗೆ ಯಾವಾಗ್ಲೂ ರಕ್ತ ಹೋಗ್ತಾನೆ ಇರಬೇಕು. ನಮ್ಮ ಹಾರ್ಟ್ ಇಂದ ಮೆದುಳಿಗೆ ರಕ್ತನಾಳಗಳು ಯಾವಾಗ್ಲೂ ಫ್ರೀ ಆಗಿ ರಕ್ತ ಸರಫರ ನಡೀತಾನೆ ಇರಬೇಕು. ಸೊ ಸಡನ್ ಆಗಿ ಬ್ಲಾಕ್ ಆಗ್ಬಿಟ್ರೆ ಏನಾಗುತ್ತೆ, ಬ್ರೈನ್ಗೆ ಆಕ್ಸಿಜನ್ ಹೋಗಲ್ಲ. ಬ್ರೈನ್ಗೆ ಆಕ್ಸಿಜನ್ ಹೋಗಲ್ಲ ಅಂದ್ರೆ ವಿತಿನ್ 5 ಮಿನಿಟ್ಸ್ ಅಲ್ಲಿ ಇರುವ ನರಗಳು, ನ್ಯೂರಾನ್ಸ್ ಅಂತೀವಿ, ಅದೆಲ್ಲ ಡ್ಯಾಮೇಜ್ ಆಗೋದು ಶುರು ಆಗ್ಬಿಡತ್ತೆ. ಸ್ಟ್ರೋಕ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ರಕ್ತ ಸ್ರಾವ ಆಗೋದು ಅಂದ್ರೆ ರಕ್ತನಾಳ ಡ್ಯಾಮೇಜ್ ಆಗ್ಬಿಟ್ಟು ರಕ್ತ ಹೋಗೋದು. ಇನ್ನೊಂದು ರಕ್ತ ಹೆಬ್ಬು ಕಟ್ಟೋದು ಅಂದ್ರೆ ರಕ್ತ ಬ್ಲಾಕ್ ಆಗ್ಬಿಟ್ಟಿದೆ. ನಮ್ಗೆ ನೋಡಕ್ಕೆ ಎರಡು ಒಂದೇ ತರನೇ ಇರುತ್ತೆ, ಕೈ ಬಿದ್ದೋಗೋದು, ಕಾಲ್ ಬಿದ್ದೋಗೋದು, ಬಾಯಿ ಸೈಡ್ಗೆ ಹೋಗೋದು, ಮಾತು ತೊದ್ಲು ಬರೋದು. ಸೊ ಆತರ ಸಡನ್ ಆಗಿ ಏನ್ ಲಕ್ಷಣ ಬಂದ್ರು ತಕ್ಷಣ ಡಾಕ್ಟರ್ ಹತ್ರ ತೋರಿಸ್ಬೇಕು. ವಿತಿನ್ 4.5 hours ಬಂದಿದ್ರೆ ಅಡ್ವಾಂಟೇಜ್ ಏನು ಅಂದ್ರೆ ಡ್ಯಾಮೇಜ್ ನ ನಾವು ರಿವರ್ಸ್ ಮಾಡಬಹುದು. ಅಂದ್ರೆ ನರಗಳು ಏನೇನು ಡ್ಯಾಮೇಜ್ ಆಗ್ತಾ ಇದೆಯೋ ಅದನ್ನ ರಿವರ್ಸ್ ಮಾಡಬಹುದು. ಅದಕ್ಕೊಂದು ಇಂಜೆಕ್ಷನ್ ಇದೆ, ಥ್ರಾಂಬೋಲೈಸಿಸ್ ಅಂತೀವಿ. ಆ ಇಂಜೆಕ್ಷನ್ ಕೊಟ್ರೆ ಏನಾಗುತ್ತೆ, ರಕ್ತ ಹೆಬ್ಬಲ ಕರಗ್ ಬಿಡತ್ತೆ. ಬಟ್ ಇದೇನಂದ್ರೆ ವಿತಿನ್ 4.5 hours, 4.5 ಗಂಟೆ ಒಳಗೆ ಬಂದ್ರೆ ಇದು ಕೊಡುವ ಗೋಲ್ಡನ್ ಅವರ್ ಒಳಗೆ ಬಂದ್ರೆ ಇದು ಮಾಡಕ್ಕೆ ಅವಕಾಶ ಇದೆ. ಇದು ರಕ್ತ ಹೆಬ್ಬು ಕಟ್ಟಿರೋವರಿಗೆ. ಬ್ಲೀಡಿಂಗ್ ಜಾಸ್ತಿ ಆಗಿರೋವರಿಗೆ ಬಿ ಪಿ ಕಂಟ್ರೋಲ್ ಮಾಡಿಕೊಂಡು ಆ ರಕ್ತ.
1: ಏನೇನು ಕಾರಣಗಳು ಮೇಡಮ್ ಈ ಸ್ಟ್ರೋಕ್?
2: ಸ್ಟ್ರೋಕ್ಗೆ ಬಿ ಪಿ ಜಾಸ್ತಿ ಆಗೋದು, ರಕ್ತ ಸ್ರಾವ ಆಗ್ತಿದೆ ಅಂದ್ರೆ ಬಿ ಪಿ ಜಾಸ್ತಿ ಆಗೋದರಿಂದ ಆಗತ್ತೆ. ರಕ್ತ ಹೆಬ್ಬು ಕಟ್ಟಿದೆ ಅಂದ್ರೆ ಅದು ಬಿ ಪಿ, ಶುಗರ್, ಇಲ್ಲ ಹಾರ್ಟ್ ಪ್ರಾಬ್ಲಮ್, ಇಲ್ಲ ಸ್ಮೋಕ್ ಮಾಡೋರು, ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಈ 5 ಕಾರಣದಿಂದ ರಕ್ತ ಹೆಬ್ಬು ಕಟ್ತಾ ಇರುತ್ತೆ. ಸೊ ಶುಗರ್ ಬಿ ಪಿ ಇರುವರು ಮಂತ್ಲಿ ಚೆಕಪ್ ಮಾಡಿಸ್ಕೋಬೇಕು. ಶುಗರ್ ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇರಬೇಕು, ಬಿ ಪಿ ಕಂಟ್ರೋಲ್ ಅಲ್ಲಿ ಇರಬೇಕು. ಸ್ಮೋಕ್ ಮಾಡೋರು ಸ್ಮೋಕಿಂಗ್ ನಿಲ್ಲಿಸಬೇಕು. ಹಾರ್ಟ್ ಪ್ರಾಬ್ಲಮ್ ಇರುವರು ಹಾರ್ಟ್ ಯಾವಾಗ್ಲೂ ಚೆಕಪ್, ಮಂತ್ಲಿ ಚೆಕಪ್ಸ್ ಹಾರ್ಟ್ ಡಾಕ್ಟರ್ ಹತ್ರ ಮಾಡಿಸ್ಕೋತಾ ಇರಬೇಕು. ಕೊಲೆಸ್ಟ್ರಾಲ್ ಇರುವರು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಕ್ಕೆ ಡಯಟ್ ಚೇಂಜಸ್ ಫಾಲೋ ಆಗಬೇಕು, ಎಕ್ಸಸೈಸ್ ಮಾಡಬೇಕು, ಅಂಡ್ ಕೊಲೆಸ್ಟ್ರಾಲ್ ಗೆ ಟ್ಯಾಬ್ಲೆಟ್ಸ್ ತಗೋಬೇಕು.
1: ಇದು ವೈದ್ಯರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೋಬೇಕು. ಇದಕ್ಕೂ ಸಹ ಯಾವ ಲಕ್ಷಣಗಳು ಇರೋದಿಲ್ಲ ಬರೋದಕ್ಕೂ ಮೊದಲು.
2: ಇದು ಬರಕ್ ಮುಂಚೆ ಒಬ್ಬೊಬ್ಬರಿಗೂ ಗೊತ್ತಾಗ್ತಿರುತ್ತೆ, ಮೈನರ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಇದು ಅಪರೂಪ. ಈ ತರ ಸಡನ್ ಆಗಿ ಕೈ ಬಿದ್ದೋಗುತ್ತೆ, 5 ಮಿನಿಟ್ಸ್ ಆದ್ಮೇಲೆ ಇಂಪ್ರೂವ್ ಆಗ್ಬಿಡತ್ತೆ. ಈ ತರ ಆಗ್ತಾ ಇದೆ ಅಂದ್ರೆ ನೆಕ್ಸ್ಟ್ 1-2 ಡೇಸ್ ಅಲ್ಲಿ ದೊಡ್ಡ ಸ್ಟ್ರೋಕ್ ಬರಕ್ಕೆ ಇದು ರೆಡಿ ಆಗ್ತಾ ಇದೆ ಅಂತ. ಇವಾಗ ಒಬ್ಬೊಬ್ರು ನಾವು ನೋಡ್ತಿರ್ತೀವಿ, 1 hour ಕೈ ಎತ್ತಕ್ಕೆ ಆಗ್ತಾ ಇರ್ಲಿಲ್ಲ, ಆಮೇಲೆ ಇಂಪ್ರೂವ್ಮೆಂಟ್ ಅದೇ ಬಂದ್ಬಿಟ್ಟಿದೆ, ಅವರು ನಾರ್ಮಲ್ ಆಗ್ಬಿಟ್ಟಿದೆ ಅಂತ ಇಗ್ನೋರ್ ಮಾಡಿದ್ರು, ನೆಕ್ಸ್ಟ್ ವಿತಿನ್ 24 hours ದೊಡ್ಡ ಸ್ಟ್ರೋಕ್ ಆಗ್ಬಿಟ್ಟು ಕೈ ಕಾಲು ಫುಲ್ ಪ್ಯಾರಾಲಿಸಿಸ್ ಆಗ್ಬಿಟ್ಟಿದೆ. ಆ ಸ್ಟೇಜ್ ಅಲ್ಲಿ ಏನ್ ಮಾಡಕ್ಕಾಗಲ್ಲ. ಈ ತರ ಸ್ಟ್ರೋಕ್ ಲಕ್ಷಣಗಳು ಅಂದ್ರೆ ಇವಾಗ ಕೈ ಬಿದ್ದೋಗಿದೆ ಅಂದ್ರೆ ತಕ್ಷಣ ವೈದ್ಯರ ಹತ್ರ ತೋರಿಸ್ಬೇಕು. ಈವನ್ ಇಫ್ ಇಟ್ ಈಸ್ ಇಂಪ್ರೂವಿಂಗ್, ಇಂಪ್ರೂವ್ ಆಗ್ತಾ ಇದ್ರೂ ನಾವು ಟ್ಯಾಬ್ಲೆಟ್ಸ್ ಶುರು ಮಾಡ್ತೇವೆ. ರಕ್ತ ಕರೆಸೋ ಇಂಜೆಕ್ಷನ್ ಕೊಡಲ್ಲ, MRI ಮಾಡಿಸ್ಬಿಟ್ಟು ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಮತ್ತೆ ಆ ರಕ್ತ ಹೆಬ್ಬೆಲ್ಲ ಅದೇ ಕರಗ್ಬಿಡತ್ತೆ, ಮತ್ತೆ ಮತ್ತೆ ಆತರ ರಕ್ತ ಹೆಬ್ಬು ಫಾರ್ಮ್ ಆಗದಂಗೆ ಮಾತ್ರೆ ಕೊಡ್ತೀವಿ. ಸೊ ಸ್ಟ್ರೋಕ್ ಟ್ರೀಟ್ಮೆಂಟ್ ವಿತಿನ್ 4.5 hours ಬಂದ್ರೆ ರಕ್ತ ಹೆಬ್ಬು ಕರಗ್ಸಕ್ಕೆ ಇಂಜೆಕ್ಷನ್ ಕೊಡ್ತೀವಿ. ಚೂರು ಲೇಟ್ ಆಗಿ ಬಂದ್ರೆ ಏನಂದ್ರೆ ಮತ್ತೆ ಮತ್ತೆ ರಕ್ತ ಹೆಬ್ಬ ಆಗದಂಗೆ ಮಾತ್ರೆ ಕೊಡ್ತೀವಿ. ಫಸ್ಟ್ 1 week ಅಲ್ಲಿ ಮೆದಡಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಸ್ಟ್ರೋಕ್ ಆದ್ಮೇಲೆ, ತಲೆಯಲ್ಲಿ ಊತ ಆಗೋದು, ಯಾಕಂದ್ರೆ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ. ಬ್ರೈನ್ ಡ್ಯಾಮೇಜ್ ಇವಾಗ ಸ್ಟ್ರೋಕ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೆಕ್ಸ್ಟ್ 24 hours ತನಕ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ಆ ಬ್ರೈನ್ ಡ್ಯಾಮೇಜ್ ನ ಕಡಿಮೆ ಮಾಡೋದು ಎಷ್ಟು ಹೆಂಗೆ ಅಂತ ನಾವು ಟ್ರೈ ಮಾಡ್ತೀವಿ. ಒಬ್ಬೊಬ್ರಿಗೂ ಸ್ವೆಲ್ಲಿಂಗ್ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ಅನ್ಕಾನ್ಶಿಯಸ್ ಆಗ್ಬಿಟ್ಟು ಕೋಮಾಗ್ ಹೋಗ್ಬಿಡ್ತಾರೆ, ಆ ಸ್ಟೇಜ್ಗೆ ಹೋಗದಂಗೆ ಇಂಜೆಕ್ಷನ್ಸ್ ಕೊಡ್ಬೋದು. ಕೊಟ್ರು ಕೋಮಾಗ್ ಹೋಗ್ತಾ ಇದ್ದಾರೆ ಅಂದ್ರೆ ಸರ್ಜರಿ ಮಾಡಿಸ್ಬಿಟ್ಟು ಮೆದಳಲ್ಲಿ ಆ ಪ್ರೆಷರ್ನ ಕಡಿಮೆ ಮಾಡಿ ಪ್ರಾಣ ಉಳಿಸ್ತೀವಿ. ಸೊ ವಿತಿನ್ 4.5 hours ಬಂದ್ರೆ ಕೈ ಕಾಲು ಉಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಆಫ್ಟರ್ 4.5 hours ಏನಂದ್ರೆ ಪ್ರಾಣ ಉಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ.
1: ಇದು ಮೊದಲೇ ಅಂತೂ ಯಾರಿಗೂ ಗೊತ್ತಾಗಲ್ಲ,
2: ಗೊತ್ತಾಗಲ್ಲ. ಮೈನರ್ ಸ್ಟ್ರೋಕ್ಸ್ ಏನಾದ್ರೂ ಬಂದ್ರೆ ಅವರು ತಕ್ಷಣ ಬಂದು ವೈದ್ಯರಿಗೆ ತೋರಿಸಿದ್ರೆ ಒಳ್ಳೇದು.
1: ಒಳ್ಳೇದು. ಈಗ ಬಂದ ನಂತರ ನೀವು ಔಷಧಿಗಳನ್ನು ಕೊಡ್ತೀರಾ, ಅದರ ಜೊತೆಗೆ ಬೇರೆ ಬೇರೆ ಏನ್ ಟ್ರೀಟ್ಮೆಂಟ್ ಇದೆ ಇದಕ್ಕೆ?
2: ಸ್ಟ್ರೋಕ್ಸ್ಗೆ ಗೋಲ್ಡನ್ ಅವರ್ ಆದ್ಮೇಲೆ ಬಂದ್ರೆ ಫಸ್ಟ್ 1 week ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ, 3-4 days. ಯಾಕಂದ್ರೆ ಶುಗರ್ BP ಚೇಂಜಸ್ ಆಗ್ತಾ ಇರುತ್ತೆ, ಬಾಡಿ ಎಲ್ಲ ಸ್ಟ್ರೆಸ್ ಆಗ್ಬಿಡತ್ತೆ. ಸೊ ಶುಗರ್ BP ಚೇಂಜಸ್ ಜೊತೆಗೆ ಬ್ರೈನ್ ಸ್ವೆಲ್ಲಿಂಗ್ ಇದೆಲ್ಲ ಇರುತ್ತೆ. ಇದೆಲ್ಲ ಆದ್ಮೇಲೆ ಡಿಸ್ಚಾರ್ಜ್ ಆಗಿ ಬಂದ್ಮೇಲೆ ಸ್ಟ್ರೋಕ್ ಟ್ಯಾಬ್ಲೆಟ್ಸ್ 2 ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಬ್ಲಡ್ ರಕ್ತ ಹೆಬ್ಬು ಮತ್ತೆ ಮತ್ತೆ ಹೆಬ್ಬು ಕಟ್ಟದಂಗೆ ಬ್ಲಡ್ ಥಿನ್ನರ್ಸ್ ಕೊಡ್ತೀವಿ, ಅದು ಲೈಫ್ ಲಾಂಗ್ ತಗೋಬೇಕು. ತುಂಬಾ ಜನ ಮಾಡೋ ತಪ್ಪೇನು ಅಂದ್ರೆ ಒಂದ್ಸಲ ಸ್ಟ್ರೋಕ್ ಬಂದಿರುತ್ತೆ, ಅದು 1 week 10 days ಅಲ್ಲಿ ಇಂಪ್ರೂವ್ ಆಗಿರುತ್ತೆ, ಸರಿ ಆಯ್ತು ಅಂತ ಮಾತ್ರೆ ಬಿಟ್ಬಿಡ್ತಾರೆ. 2 years ಆದ್ಮೇಲೆ ಮತ್ತೆ ಸ್ಟ್ರೋಕ್ ಆಗತ್ತೆ, ದಿಸ್ ಟೈಮ್ ಇಟ್ ವಿಲ್ ಬಿ ಬಿಗ್ ಸ್ಟ್ರೋಕ್, ಇನ್ನು ದೊಡ್ಡ ಸ್ಟ್ರೋಕ್ ಆಗ್ಬಿಡತ್ತೆ. ಸೊ ಸ್ಟ್ರೋಕ್ ಒಂದ್ಸಲ ಲೈಫ್ ಅಲ್ಲಿ ಬಂದಿದೆ ಅಂದ್ರೆ ಜೀವನ ಫುಲ್ ಮಾತ್ರೆ ತಗೋಬೇಕು. 2 ಮಾತ್ರೆ ಅದು ಎಲ್ಲಾ ಕಡೆ ಸಿಗುತ್ತೆ, ಎಲ್ಲಾ ಹಾಸ್ಪಿಟಲ್ಸ್ ಅಲ್ಲೂ, ಎಲ್ಲಾ ಕ್ಲಿನಿಕ್ಸ್ ಅಲ್ಲೂ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲೂ ಎಲ್ಲಾ ಕಡೆ ಸಿಗುತ್ತೆ. ಅದು ತುಂಬಾ ಚೀಪ್ ಟ್ಯಾಬ್ಲೆಟ್, ಅದರಿಂದ ಯಾವ ತರ ಸೈಡ್ ಎಫೆಕ್ಟ್ಸ್ ಇರಲ್ಲ. ಆ 2 ಮಾತ್ರೆಗಳು ಲೈಫ್ ಲಾಂಗ್ ತಗೋಬೇಕಾಗತ್ತೆ. ಅಂಡ್ ಸ್ಟ್ರೋಕ್ಗೆ ಇದು ರಕ್ತ ಹೆಬ್ಬು ಪ್ರಿವೆಂಟ್ ಮಾಡಕ್ಕೆ, ಇದನ್ನ ನಾವು ಪ್ರಿವೆಂಟಿವ್ ಮೆಡಿಸಿನ್ ಅಂತೀವಿ. ಸೊ ಮತ್ತೆ ಸ್ಟ್ರೋಕ್ ಬರದಂಗೆ ಈ ಮಾತ್ರೆ ಲೈಫ್ ಲಾಂಗ್ ತಗೋಬೇಕಾಗತ್ತೆ. ಇದು ಜೊತೆಗೆ ಕೈ ಕಾಲು ಬಿದ್ದಿರುತ್ತಲ್ವಾ, ಆಲ್ರೆಡಿ ಡ್ಯಾಮೇಜ್ ಆಗಿರೋದು, ಅದನ್ನ ಫಿಸಿಯೋಥೆರಪಿ ಮಾಡಿಸ್ಬೇಕಾಗತ್ತೆ. ಫಿಸಿಯೋಥೆರಪಿ ಅಂದ್ರೆ ವ್ಯಾಯಾಮ ಮಾಡಿಸೋದು. ಸೊ ಕೈನ ನಾವೇನಂದ್ರೆ ಸ್ಟಿಮ್ಯುಲೇಟ್ ಮಾಡ್ತಾ ಇರ್ತೀವಿ. ಸೊ ಕೈನ ಅಲ್ಲಾಡಿಸ್ತಾ ಕೈಗೆ ಎಕ್ಸಸೈಸ್ ಕೊಟ್ರೆ ಏನಂದ್ರೆ ಬ್ರೈನ್ಗೆ ಚೂರು ನಾವು ಸ್ಟಿಮ್ಯುಲಸ್ ಕೊಟ್ಟದಂಗ ಆಗತ್ತೆ, ಅಂದ್ರೆ ಮೆದಳಿಗೆ ಇನ್ಚೂರು ನಾವು ರಿಕವರ್ ಆಗ್ಬೇಕು ಆಗ್ಬೇಕು ಆಗ್ಬೇಕು ಅನ್ಸುತ್ತೆ. ಆವಾಗ ಕೈ ಹಗುರವಾಗುತ್ತೆ, ಪ್ಲಸ್ ಅದ್ರ ಜೊತೆಗೆ ಇಂಪ್ರೂವ್ಮೆಂಟ್ ಇರುತ್ತೆ. ಸೊ ಫಿಸಿಯೋಥೆರಪಿ, ಕೈಗೆ ಕಾಲಿಗೆ ಫಿಸಿಯೋಥೆರಪಿ, ಮಾತು ತೊದಲಿರುವವರಿಗೆ ಸ್ಪೀಚ್ ಥೆರಪಿ, ಅಂದ್ರೆ ನಾವು ಚಿಕ್ಕ ಮಕ್ಕಳಿಗೆ ಹೆಂಗ್ ಮಾತು ಹೇಳ್ಕೊಡ್ತೀವೋ ಸ್ಪೀಚ್ ಥೆರಪಿಸ್ಟ್ ಅಂತ ಇರ್ತಾರೆ, ಅವರು ಇದೇ ತರ ಮಾತಾಡಿಸ್ತಾ ಮಾತಾ ಹೆಂಗೆ ಮಾತಾಡಿಸ್ಬೇಕೋ ಹೇಳ್ಕೊಡ್ತಾರೆ. ಮಾತಾಡಿಸ್ತಾ ಮಾತಾಡಿಸ್ತಾ ಇದ್ರೆ ಮಾತನ್ನು ಇಂಪ್ರೂವ್ ಆಗತ್ತೆ. ಒಬ್ಬೊಬ್ರಿಗೂ ನುಂಗದು ತೊಂದರೆ ಇರುತ್ತೆ, ನುಂಗದಕ್ಕೂ ಹೆಂಗೆ ಸೇಫ್ ಆಗಿ ನುಂಗ್ಸೋದು ಇದೆಲ್ಲ ಹೇಳ್ಕೊಡ್ತೀವಿ, ಇದೆಲ್ಲ ಫಾಲೋ ಆಗ್ಬೇಕಾಗತ್ತೆ.
1: ಇದು ಹೆರಿಡಿಟಿನಲ್ಲಿ ಬರುತ್ತೆ ಮೇಡಮ್ ಕಾಯಿಲೆ?
2: ಹೆರಿಡಿಟಿಯಿಂದ ಸ್ಟ್ರೋಕ್ ಬರೋದು ತುಂಬಾ ಅಪರೂಪ, ವೆರಿ ರೇರ್. ಯೂಶ್ವಲಿ ನಾನು 5 causes ಹೇಳಿದಿನಲ್ವಾ, BP, ಶುಗರ್, ಕೊಲೆಸ್ಟ್ರಾಲ್, ಹಾರ್ಟ್ ಪ್ರಾಬ್ಲಮ್, ಸ್ಮೋಕಿಂಗ್. ಸೊ ನಾವು ಸ್ಟ್ರೋಕ್ ಯೂಶ್ವಲಿ ನೋಡೋದು 45-50 years ಅವರಲ್ಲಿ, ಯಾಕಂದ್ರೆ ನಮ್ಗೆ ಶುಗರ್ BP ಎಲ್ಲ ಶುರು ಆಗೋದು ಆಗ ಇದೆ. ಅಪರೂಪಕ್ಕೆ ಚಿಕ್ಕ ಮಕ್ಕಳಲ್ಲೂ ಸ್ಟ್ರೋಕ್ ಬರಬಹುದು. ಚಿಕ್ಕ ಮಕ್ಕಳಿಗೆ ಬರ್ತಾ ಇದೆ ಅಂದ್ರೆ ಸಮ್ ಜೆನೆಟಿಕ್ ಕಾಸ್, ಅಂದ್ರೆ ಅವ್ರಿಗೆ ರಕ್ತನಾಳ ಬೇರೆ ಕಾರಣದಿಂದ ಏನಕ್ಕೋ ಬ್ಲಾಕ್ ಆಗ್ತಿದೆ. ಚಿಕ್ಕ ಮಕ್ಕಳಿಗೆ ಕೊಲೆಸ್ಟ್ರಾಲ್ ಇದೆಲ್ಲ ಏನಿರಲ್ಲ. ಸೊ ಅವರಿಗೆ ಹೆರಿಡಿಟ್ರಿ ಕಾಸ್, ಅಂದ್ರೆ ಅವ್ರ ತಂದೆ ತಾಯಿ ಪೂರ್ವಿಕರು ಯಾರಿಗೋ ಇದ್ದಿರುತ್ತೆ ಆ ಜೀನ್, ಆ ಡಿಫೆಕ್ಟಿವ್ ಜೀನ್ ಇಂದ ಅವ್ರಿಗೂ ರಕ್ತನಾಳ ಬ್ಲಾಕ್ ಆಗ್ತದೆ. ಚಿಕ್ಕ ಮಕ್ಕಳಿಗೆ ಕರಗಿಸುವ ಇಂಜೆಕ್ಷನ್ ಅದಿನ್ನು FDA ಅಪ್ರೂವಲ್ ಬಂದಿಲ್ಲ, ಅಂದ್ರೆ ಅದಿನ್ನು ನಾವು ಯೂಸ್ ಮಾಡ್ತಿಲ್ಲ, ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ. ಚಿಕ್ಕ ಮಕ್ಕಳಿಗೆ ಏನಂದ್ರೆ ಸ್ಟ್ರೋಕ್ ಬಂದಿದೆ ಅಂದ್ರೆ ಯಾವ ಕಾರಣಕ್ಕೆ ಬಂದಿದೆ ಅಂತ ಇನ್ನೂ ಹುಡುಕ್ಬೇಕು, ಅಂದ್ರೆ ರಕ್ತದಲ್ಲಿ ಏನಾದರೂ ಚೇಂಜಸ್ ಇದೆಯಾ, ಬ್ಲಡ್ ಟೆಸ್ಟ್ ಇದೆಯಾ, ಬ್ಲಡ್ ಚೇಂಜಸ್ ಇದೆಯಾ ಅಂತ ನೋಡಿ ಅದು ಮಾಡ್ಬೇಕಾಗತ್ತೆ. ಅವ್ರಿಗೂ ಫಿಸಿಯೋಥೆರಪಿ ಟ್ಯಾಬ್ಲೆಟ್ಸ್ ಇದೆಲ್ಲ ನೋಡಿ ಕೊಡ್ಬೇಕಾಗತ್ತೆ.
1: ಇಷ್ಟೆಲ್ಲ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಒಂದ್ಸರ್ತಿ ಸ್ಟ್ರೋಕ್ ಬಂದ್. ಬಂದಾಗ. ಮೇಡಮ್, ಇದಕ್ಕೇನಾದ್ರೂ ಋತುಗಳು, ಚಳಿಗಾಲ ಜಾಸ್ತಿ ಆದಾಗ ಸ್ಟ್ರೋಕ್ ಆಗೋದು ಹೆಚ್ಚು ಅಂತೆಲ್ಲ ಹೇಳ್ತಾರಲ್ಲ, ಅದ್ನ ಜನ ಅಥವಾ ಮಿತ್ ಅದು ಅಥವಾ ಸ್ಟ್ರೋಕ್ ಬಗ್ಗೆ ಇರುವಂತ ಮಿತ್ಸ್ ಗಳೇನು?
2: ಸ್ಟ್ರೋಕ್ ಕೋಲ್ಡ್ ವೆದರ್ ಅಲ್ಲಿ ನಾವು ನೋಡೋದು ಪ್ರಕಾರ ಸ್ಟ್ರೋಕ್ಸ್ ಜಾಸ್ತಿ ಆಗತ್ತೆ.
1: ಟ್ರಿಗ್ಗರ್
2: ರಕ್ತ ಹೆಬ್ಬು ಕಟ್ಟೋದು ಜಾಸ್ತಿ ಇರುತ್ತೆ. ಅಂಡ್ ಅದು ನಾವು ವಿ ಕಾಂಟ್ ಅವಾಯ್ಡ್ ದಟ್. ನಾವೇನಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತೂ ಈ ಫೈವೇ ಇರುತ್ತೆ, ಈ ಶುಗರ್ ಬಿ ಪಿ ಇದೆಲ್ಲ ಕಂಟ್ರೋಲ್ ಇಟ್ಕೊಳ್ಳೋದೇ ಇರುತ್ತೆ. ಬಟ್ ನಾವು ನೋಡಿದ ಪ್ರಕಾರ ವಿಂಟರ್ ಸೀಸನ್ ಅಲ್ಲಿ ಸ್ಟ್ರೋಕ್ಸ್ ಜಾಸ್ತಿ ಬರುತ್ತೆ. ಅಂಡ್ ನಿದ್ದೆಯಲ್ಲಿ ಎದ್ದಿದ ಮೇಲೇನು ಸ್ಟ್ರೋಕ್ಸ್ ಜಾಸ್ತಿ ಇರುತ್ತೆ. ಅದು ಮಾರ್ನಿಂಗ್ ಟೈಮ್, ರಾತ್ರಿ ಮಲ್ಕೊಳ್ಳುವಾಗ ಚೆನ್ನಾಗಿರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಈ ತರ ಕೈ ಕಾಲು ಬಿದ್ದೋಗೋದು, ಅದು ನೋಟಿಸ್ ಮಾಡಿರ್ತಾರೆ. ಸ್ಟ್ರೋಕ್ಸ್ ಅಲ್ಲಿ ಮಿತ್ತೇನು ಅಂದ್ರೆ ಬಂದ ಮೇಲೆ ಇನ್ನು ಏನು ಮಾಡಕ್ ಆಗಲ್ಲ, ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮಿತ್ಸ್. ಗೋಲ್ಡನ್ ಅವರ್ ಬಗ್ಗೆ ಇನ್ನು ಅವೇರ್ನೆಸ್ ಜಾಸ್ತಿ ಆಗ್ಬೇಕು. ಸೊ ಸ್ಟ್ರೋಕ್ ಆದ ತಕ್ಷಣ ಏನ್ ಮಾಡ್ತಾರೆ, ನಾಟಿ ಔಷಧಿ ಅಂತ ಕೈಗೆ. ಫಸ್ಟ್ ಸ್ಟ್ರೋಕ್ ಬಂದಿದೆ ಅಂದ್ರೆ ಇದು ಮೆದುಳು ಪ್ರಾಬ್ಲಮ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಕೈ ಕಾಲು ಬಿದ್ದಿದೆ ಅಂದ್ರೆ ಕೈ ಉಜ್ಜೋದು ಕಾಲು ಉಜ್ಜೋದ್ರಿಂದ ಏನಾಗಲ್ಲ. ಸೊ ಕೈಗೆ ಕಾಲಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಟ್ರೈ ಮಾಡ್ತಾರೆ, ದಟ್ ಈಸ್ ನಾಟ್ ರೈಟ್.

0: ಸೊ ಸ್ಟ್ರೋಕ್ ಬಂದಿದೆ ಅಂದ್ರೆ ಮೆದುಳಲ್ಲೇ ತೊಂದರೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ನೊಂದೇನಂದ್ರೆ ಎಷ್ಟು ಮಾಡಿದ್ರು ಒಂದೊಂದು ಬಿಗ್ ಸ್ಟ್ರೋಕ್ಸ್ ಇರುತ್ತೆ, ದೊಡ್ಡ ಸ್ಟ್ರೋಕ್ ಆಗಿ ಡ್ಯಾಮೇಜ್ ಜಾಸ್ತಿ ಇರುತ್ತೆ ಮೆದುಳಲ್ಲಿ, ಅವ್ರಿಗೂ ಕೈ ಕಾಲು ಇಂಪ್ರೂವ್ಮೆಂಟ್ ಬರಲ್ಲ. ಮತ್ತೆ ಏನಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಟ್ರೀಟ್ಮೆಂಟ್ ನಿಲ್ಲಿಸ್ಬಿಡ್ತಾರೆ. ಸ್ಟ್ರೋಕ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಆಲ್ರೆಡಿ ಆಗಿರುವ ಸ್ಟ್ರೋಕ್ಗಲ್ಲ, ಫ್ಯೂಚರ್ ಸ್ಟ್ರೋಕ್ಸ್ ಬರದಂಗೆ ಕೊಡೋದು. ಆಲ್ರೆಡಿ ಡ್ಯಾಮೇಜ್ ಆಗಿರೋದು ಕೈ ಕಾಲನ ಅದು ಫಿಸಿಯೋಥೆರಪಿ ಮಾಡಿ ಮಾಡಿ ಮಾಡಿ ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಮಾಡಿಸ್ಬೇಕು. ಅಂಡ್ ಸ್ಟ್ರೋಕ್ ಟ್ಯಾಬ್ಲೆಟ್ಸ್ ಅಂತೂ ಲೈಫ್ ಲಾಂಗ್ ತಗೋಬೇಕು.
1: ಮತ್ತೆ ಇದಲ್ಲದೇನೆ ಮೆದುಳಿನ ಆರೋಗ್ಯ, ಏನಾದ್ರೂ ಮೆದುಳಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನೀವ್ ಹೇಳಿದ ಹಾಗೆ ಕಾರಣಗಳು ಬೇರೆ ಬೇರೆ ಇದೆ, ಆದ್ರೆ ಇದೆಲ್ಲವೂ ಸೇರಿ ಮೆದುಳಿಗೆ ತೊಂದರೆ ಆದಾಗ ಈ ತರದ ಕಾಯಿಲೆಗಳು ಬರುತ್ತೆ. ಮೆದುಳಿನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಎಲ್ರು?
0: ಮೆದುಳಿನ ಆರೋಗ್ಯ ಫಸ್ಟ್ ಥಿಂಗ್ ನಮ್ಮ ಊಟ, ಊಟ ತಿಂಡಿ ಅಲ್ಲಿ ಫಸ್ಟ್ ಟೈಮ್ ಟೈಮ್ಗೂ ಊಟ ಮಾಡೋದು. ಅಂಡ್ ಮೆದುಳಿಗೆ ಏನಂದ್ರೆ ಯಾವಾಗ್ಲೂ ಕಂಟಿನ್ಯೂಸ್ ಗ್ಲೂಕೋಸ್ ಸಪ್ಲೈ ಅನ್ನೋದು ಬೇಕು. ಅಂದ್ರೆ ನಾವು ತಗೊಳ್ಳೋ ಆಹಾರದಿಂದಾನೇ ಅದಕ್ಕೆ ಫುಡ್ ಬರೋದು, ಮೆದುಳಿಗೆ ಎನರ್ಜಿ ಬರೋದು. ಇದಕ್ಕೆ ತುಂಬಾ ಜನರಿಗೂ ಖಾಲಿ ಹೊಟ್ಟೆಯಲ್ಲಿರುವಾಗ ತಲೆನೋವುಗಳು ಶುರು ಆಗುತ್ತೆ. ಸೊ ಟೈಮ್ ಟೈಮ್ಗೂ ಫುಡ್ ತಗೊಳ್ಳೋದು, ಅದು ಫಸ್ಟ್ ಫುಡ್ ಟೈಮಿಂಗ್ಸ್. ಸೆಕೆಂಡ್ ಏನು ಅಂದ್ರೆ ಕ್ವಾಲಿಟಿ ಆಫ್ ಫುಡ್, ನಾವು ತಗೊಳ್ಳೋದು ಆದಷ್ಟು ಫ್ರೆಶ್ ಫುಡ್, ಮೇಡ್ ಅಟ್ ಹೋಮ್ ಮೇಡ್ ಫುಡ್, ಅವಾಯ್ಡ್ ಜಂಕ್ ಫುಡ್. ಫ್ರೆಶ್ ಫುಡ್ ಅಂದ್ರೆ ವೆಜಿಟೇಬಲ್ಸ್, ಫ್ರೂಟ್ಸ್, ಆಮೇಲೆ ಡೈರಿ ಅಂದ್ರೆ ಮಿಲ್ಕ್ ಪ್ರಾಡಕ್ಟ್ಸ್, ಇದು ಇರೋ ತರ ತಗೋಬೇಕು. ಅಂಡ್ ಪ್ರೋಟೀನ್ ರಿಚ್ ಫುಡ್ ತಗೋಬೇಕು. ಡ್ರೈ ಫ್ರೂಟ್ಸ್, ಮೆದುಳಿಗೆ ಡ್ರೈ ಫ್ರೂಟ್ಸ್ ಲೈಕ್ ವಾಲ್ನಟ್ಸ್, ಪಿಸ್ತಾ, ಇದರಲ್ಲಿ ಒಳ್ಳೆ ಫ್ಯಾಟಿ ಆಸಿಡ್ಸ್ ಇದು ಇರುತ್ತೆ. ಅಂಡ್ ಫಿಶ್ ತಗೊಳ್ಳೋವರಿಗೆ ಫಿಶ್ ಇಸ್ ಎ ಗುಡ್ ಸೋರ್ಸ್ ಆಫ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಅದು ಬ್ರೈನ್ ಹೆಲ್ತ್ಗೆ ಇಂಪಾರ್ಟೆಂಟ್. ಫಿಶ್ ತಗೋತಿಲ್ಲ ಅಂದ್ರೆ ದೇ ಕ್ಯಾನ್ ಕನ್ಸ್ಯೂಮ್ ವಾಲ್ನಟ್ಸ್, ಇದು ತಗೋಬಹುದು. ವಾಲ್ನಟ್ಸ್ ಅಂಡ್ ಪಿಸ್ತಾ ಅಂಡ್ ಅದರ್ ಡ್ರೈ ಫ್ರೂಟ್ಸ್. ಸೆಕೆಂಡ್ ಥಿಂಗ್ ಸ್ಲೀಪ್, ನಿದ್ದೆ. ಸೊ ನಿದ್ದೆ ಅನ್ನೋದು ಮೆದುಳು ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್. ನಿದ್ದೆ ಅಲ್ಲಿ ಏನಾಗತ್ತೆ ಅಂದ್ರೆ ನಾವು ನಿದ್ದೆ ಮಾಡ್ತಿರುವಾಗ ಬ್ರೈನ್ ರೆಸ್ಟ್ ತಗೊಳತ್ತೆ. ಸೊ ಬ್ರೈನ್ ಅಲ್ಲಿ ಇರುವ ಮಾಲಿನ ವೇಸ್ಟ್ ಮೆಟೀರಿಯಲ್ಸ್ ಅಲ್ಲ ಅದೆಲ್ಲ ಏನಾಗುತ್ತೆ ನಾವು ನಿದ್ದೆ ಮಾಡ್ತಿರುವಾಗ ಕ್ಲಿಯರ್ ಆಗ್ಬಿಡತ್ತೆ. ಸೊ ಕ್ಲಿಯರ್ ಆಗ್ಬಿಟ್ಟು ಬ್ಲಡ್ ಇಂದ ಯೂರಿನ್ ಅಲ್ಲಿ ಹೋಗ್ಬಿಡತ್ತೆ. ಸೊ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದ್ರೆ ಆ ವೇಸ್ಟ್ ಎಲ್ಲ ಹಂಗಂಗಂಗೆ ಅಕ್ಯುಮುಲೇಟ್ ಆಗತ್ತೆ. ಇದರಿಂದ ಏನು ಗೊತ್ತಾಗಿದೆ ಅಂದ್ರೆ ನಿದ್ದೆ ಕಡಿಮೆ ಮಾಡುವವರಿಗೆ ಡೆಮೆನ್ಷಿಯಾ ಅಂದ್ರೆ ಮರುವಿನ ಕಾಯಿಲೆ ಜಾಸ್ತಿ ಬರಕ್ಕೆ ಚಾನ್ಸ್ ಇದೆ. ಸೊ ನಿದ್ದೆ ಕಡಿಮೆ ಮಾಡಂಗಿಲ್ಲ, ಫುಡ್ ಟೈಮ್ ಟೈಮ್ಗೂ ತಗೋಬೇಕು. ಅಂಡ್ ಎಕ್ಸಸೈಸ್, 35-40 minutes ಆಫ್ ಎಕ್ಸಸೈಸ್. ಎಕ್ಸಸೈಸ್ ಮಾಡೋದರಿಂದ ಏನಾಗುತ್ತೆ ಬ್ರೈನ್ ಆಕ್ಟಿವ್ ಆಗುತ್ತೆ, ಬ್ರೈನ್ಗೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಎಕ್ಸಸೈಸ್ ಇಂದ ಕೊಲೆಸ್ಟ್ರಾಲ್, ಶುಗರ್, ಬಿ ಪಿ ಇದೆಲ್ಲ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಅದರಿಂದನೂ ಬ್ರೈನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನಾವು ಕಾನ್ಸ್ಟೆಂಟ್ ಆಗಿ ಏನಂದ್ರೆ ಬ್ರೈನ್ಗೂ ಸ್ಟಿಮ್ಯುಲಸ್ ಕೊಡಬೇಕು, ಅಂದ್ರೆ ಸುಡೋಕು, ಪಜಲ್ಸ್ ಈ ತರ. ಸುಮ್ನೆ ರೀಲ್ಸ್ ನೋಡೋದು ಬದಲು ಫ್ರೀ ಟೈಮ್ ಸಿಕ್ಕಿದ್ರೆ ಏನಾದ್ರೂ ಬುಕ್ ಓದೋದು, ಎಸ್ಪೆಷಲಿ ಮರುವಿನ ಕಾಯಿಲೆ ಶುರು ಆಗ್ತಿರೋವರೆಗೆ ಇದು ತುಂಬಾ ಹೆಲ್ಪ್ ಆಗತ್ತೆ. ಅಂಡ್ ಒಳ್ಳೆ ಮ್ಯೂಸಿಕ್ ಕೇಳೋದು, ನಮ್ಗೂ ಯಾವ ತರ ಮ್ಯೂಸಿಕ್ ಇಷ್ಟ ಇರುತ್ತೋ, ಮ್ಯೂಸಿಕ್ ಆಲ್ಸೋ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಬ್ರೈನ್ ಹೆಲ್ತ್. ಯೋಗ, ಮೆಡಿಟೇಷನ್ ಇದೆಲ್ಲ ನಾರ್ಮಲ್ ಬ್ರೈನ್ ನಾರ್ಮಲ್ ಹೆಲ್ತ್ ಅಲ್ಲಿ ಇರಕ್ಕೆ ಇಟ್ ವಿಲ್ ಹೆಲ್ಪ್ ಎ ಲಾಟ್.
1: ತುಂಬಾ ಧನ್ಯವಾದಗಳು. ಇದುವರೆಗೆ ಅಪಸ್ಮಾರ ಮತ್ತು ಲಕ್ವ, ಎಪಿಲೆಪ್ಸಿ ಮತ್ತೆ ಸ್ಟ್ರೋಕ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಕುರಿತಂಗೆ, ಮತ್ತು ಉಳಿದಂತೆ ಮೆದುಳಿನ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು.
0: ಥ್ಯಾಂಕ್ಸ್ ಮೇಡಮ್.
2: ಇದುವರೆಗೆ ಅಪಸ್ಮಾರ ಹಾಗೂ ಪಾರ್ಶ್ವವಾಯುವಿಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ನರರೋಗ ತಜ್ಞರಾದ ಹಾಸನದ ಡಾಕ್ಟರ್ ವತ್ಸಲಾ ಲಕ್ಷ್ಮಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಸಮಯ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಯೋಜನೆ ಕುರಿತು ಈಗ ಮಾತನಾಡುವವರು ಮಾರುತಿ ಪ್ರಸನ್ನ ಅವರು.
2: ಇಂದಿನ ಕಾಲದ ಉದ್ಯೋಗ ಪುರುಷ ಲಕ್ಷಣ ಎಂಬ ಮನೋಭಾವನೆಯು ಇಂದು ಉದ್ಯೋಗ ಮಾನವ ಲಕ್ಷಣ ಎಂಬ ನಿರ್ಧಾರಕ್ಕೆ ನಮ್ಮ ಸಾಮಾಜಿಕ ವ್ಯವಸ್ಥೆ ತಲುಪಿದೆ. ಆದರೆ 2010 ನಂತರದ ಕಾಲಘಟ್ಟದಿಂದ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಕೆಲಸ ಹುಡುಕುವವರಾಗುವ ಬದಲು

ಕೆಲಸ ನೀಡುವವರಾಗುವುದು ಮುಖ್ಯ. ಅಂದರೆ ಉದ್ಯಮಿಯಾಗುವುದು ಅತ್ಯಂತ ಗೌರವಾನ್ವಿತ ಮತ್ತು ಲಾಭದಾಯಕ ನಿರ್ಧಾರವಾಗಿದೆ. ಇಂದು ಉದ್ಯೋಗಗಳನ್ನು ಪಡೆಯಲು ಹಲವಾರು ಕಂಪನಿಗಳು ಸಂಸ್ಥೆಗಳು ವಿಪುಲವಾಗಿವೆ. ಯುವಜನರು ಹೊಸ ಆಲೋಚನೆಗಳೊಂದಿಗೆ ಕಡಿಮೆ ಬಂಡವಾಳದೊಂದಿಗೆ ಸ್ವಂತ ಉದ್ಯಮ ಮತ್ತು ಸ್ಟಾರ್ಟ್ಅಪ್ ಆರಂಭಿಸಲು ಬಯಸಿದರೆ ಅವರು ಯಶಸ್ವಿಯಾಗಲು ಅನುಸರಿಸಬೇಕಾದ ಕೌಶಲ್ಯಗಳಿವೆ. ಉದ್ಯಮಶೀಲತೆಯು ಕೇವಲ ಹಣ ಸಂಪಾದನೆಯ ಮಾರ್ಗವಲ್ಲ, ಅದು ದೇಶದ ಆರ್ಥಿಕತೆಯನ್ನು, ಜಿಡಿಪಿ, ರಾಷ್ಟ್ರೀಯ ಆದಾಯಗಳನ್ನು ಬೆಳೆಸುವ ಮತ್ತು ಸಮಾಜಕ್ಕೆ ಹೊಸ ದಿಕ್ಕು ನೀಡುವ ಶಕ್ತಿಯಾಗಿದೆ. ಶಿಸ್ತು, ನಿರಂತರ ಪರಿಶ್ರಮ ಮತ್ತು ಗ್ರಾಹಕರ ಮೇಲಿನ ಗೌರವ ನಿಮ್ಮನ್ನು ಯಶಸ್ವಿ ಉದ್ಯಮಿಯನ್ನಾಗಿ ಮಾಡುತ್ತದೆ. ಸರಿಯಾದ ಆಲೋಚನೆ, ಮಾರುಕಟ್ಟೆಯ ಸರಿಯಾದ ತಿಳುವಳಿಕೆ, ಸಣ್ಣ ಮಟ್ಟದಿಂದ ಉದ್ಯಮ ಆರಂಭ, ಸೋಲನ್ನು ಎದುರಿಸುವ ಧೈರ್ಯ ಮೊದಲಾದ ಮನಸ್ಥಿತಿಗಳು ಉದ್ಯಮಿಯಾಗಲು ಪ್ರೇರಣೆ ಒದಗಿಸುತ್ತದೆ. ಈ ಎಲ್ಲ ಕಾರ್ಯಯೋಜನೆಗಳಿಗೆ 2015 ಕೇಂದ್ರ ಸರ್ಕಾರವು 16 ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಸಿದ್ಧಪಡಿಸಿ ವಿಕಸಿತ ಭಾರತದ ನಿರ್ಮಾಣಕ್ಕೆ ಕಂಕಣಬದ್ಧವಾಗಿ ಆರ್ಥಿಕ ಸ್ವಾವಲಂಬನೆಯನ್ನು ದೇಶದ ಜನತೆಗೆ ನೀಡಲು ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಅವುಗಳಲ್ಲಿ ಪ್ರಮುಖವಾದ ಯೋಜನೆ ಸ್ಟ್ಯಾಂಡ್ ಅಪ್ ಇಂಡಿಯಾ. ಈ ಯೋಜನೆಯು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಒಂದು ಪ್ರಮುಖ ಉಪಕ್ರಮವಾಗಿದೆ. ಸಮಾಜದ ಕೆಳಹಂತದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು ಮತ್ತು ಇದುವರೆಗೆ ಸರಿಯಾದ ಆರ್ಥಿಕ ನೆರವು ಸಿಗದ ಜನರಿಗೆ ತಮ್ಮದೇ ಆದ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಧನಸಹಾಯ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯ ಪ್ರಕಾರ ದೇಶದ ಎಲ್ಲ ಶೆಡ್ಯೂಲ್ ವಾಣಿಜ್ಯ ಬ್ಯಾಂಕ್ಗಳ ಪ್ರತಿಯೊಂದು ಬ್ಯಾಂಕ್ ಶಾಖೆಯು ಕನಿಷ್ಠ ಇಬ್ಬರಿಗೆ ಸಾಲ ಸೌಲಭ್ಯವನ್ನು ನೀಡಬೇಕು. ಒಬ್ಬರು ಮಹಿಳಾ ಉದ್ಯಮಿ ಮತ್ತು ಇನ್ನೊಬ್ಬರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಉದ್ಯಮಿಯೇ ಆಗಿರಬೇಕು ಎಂಬ ಷರತ್ತು ಮಾಡಿ ಮಹಿಳಾ ಮತ್ತು ಶೋಷಿತರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದೇ ಆಗಿದೆ. ಭಾರತದಲ್ಲಿ ಸಮಗ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಭಾರತ ಸರ್ಕಾರವು 5 ಏಪ್ರಿಲ್ 2016 ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನು ಆರಂಭಿಸಿತು. ಈ ಯೋಜನೆಯನ್ನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. ಸಮಾಜದ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಾದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಉದ್ಯಮಿಗಳಿಗೆ ಹೊಸ ಉದ್ಯಮಗಳನ್ನು ಆರಂಭಿಸಲು ಆರ್ಥಿಕ ನೆರವು ಹಾಗೂ ಬ್ಯಾಂಕ್ ಸಾಲವನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ಪ್ರತಿಯೊಂದು ಬ್ಯಾಂಕ್ ಶಾಖೆಯು ಎಸ್ಸಿ ಮತ್ತು ಎಸ್ಟಿ ಉದ್ಯಮಿ ಹಾಗೂ ಮಹಿಳಾ ಉದ್ಯಮಿಗೆ ಸಾಲ ನೀಡಲು ಪ್ರೋತ್ಸಾಹಿಸಲಾಗುತ್ತದೆ. ಹೊಸ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ಸ್ವಯಂ ಉದ್ಯೋಗವನ್ನು ಹೆಚ್ಚಿಸುವುದು, ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದು ಮತ್ತು ದೇಶದ ಆರ್ಥಿಕತೆಗೆ ಕೊಡುಗೆ ನೀಡುವುದು ಈ ಯೋಜನೆಯ ಪ್ರಮುಖ ಆಶಯವಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಎಲ್ಲ ವರ್ಗದ ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದೇ ಈ ಯೋಜನೆಯ ಪ್ರಮುಖ ಸದುದ್ದೇಶ. ಇದರ ಬಹುಮುಖ್ಯವಾಗಿರುವಂತಹ ಉದ್ದೇಶಗಳು ಹೊಸ ಉದ್ಯಮಗಳನ್ನು ಸ್ಥಾಪಿಸಲು ಹಣಕಾಸಿನ ನೆರವು ಒದಗಿಸುವುದು, ಸ್ವಯಂ ಉದ್ಯೋಗ ಮತ್ತು ಉದ್ಯೋಗ ಸೃಷ್ಟಿ ಹೆಚ್ಚಿಸುವುದು, ಬ್ಯಾಂಕ್ ಸಾಲವನ್ನು ಸುಲಭವಾಗಿ ಪಡೆಯಲು ಅವಕಾಶ ಕಲ್ಪಿಸುವುದು, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯಮ ಅಭಿವೃದ್ಧಿಯನ್ನು ಉತ್ತೇಜಿಸುವುದು, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಬಲಪಡಿಸುವುದು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಬೆಳವಣಿಗೆಗೆ ಬೆಂಬಲ ನೀಡುವುದು, ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನು ಉತ್ತೇಜಿಸುವುದು, ದೇಶದಲ್ಲಿ ಉದ್ಯಮಶೀಲತೆ ಮತ್ತು ನವೀನತೆಯನ್ನು ಪ್ರೋತ್ಸಾಹಿಸುವುದು, ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ಬೆಂಬಲ ನೀಡುವುದೇ ಆಗಿದೆ. ಈ ಯೋಜನೆಯಲ್ಲಿ ಹಣಕಾಸು ನೆರವು ಪಡೆಯಲು ಕೆಲವು ನಿರ್ದಿಷ್ಟ ಅರ್ಹತೆಗಳನ್ನು ಕಡ್ಡಾಯಗೊಳಿಸಲಾಗಿದೆ. ಅವುಗಳೆಂದರೆ ಅರ್ಜಿದಾರರ ವಯಸ್ಸು 18 ಅಥವಾ ಅದಕ್ಕಿಂತ ಹೆಚ್ಚು ಇರಬೇಕು. ಅರ್ಜಿದಾರರು ಕಡ್ಡಾಯವಾಗಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯದವರಾಗಿರಬೇಕು ಹಾಗೂ ಮಹಿಳೆಯರಾಗಿರಬೇಕು. ಉದ್ಯಮವು ಮೊದಲ ಬಾರಿಗೆ ಆರಂಭಿಸುವ ಉದ್ಯಮವಾಗಿರಬೇಕು. ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗೆ ಉದ್ದೇಶಪೂರ್ವಕ ಸಾಲ ಬಾಕಿದಾರರಾಗಿರಬಾರದು. ಅಗತ್ಯ ದಾಖಲೆಗಳು ಮತ್ತು ಯೋಜನಾ ವರದಿಯನ್ನು ಸಲ್ಲಿಸಬೇಕು. ಸಾಲದ ಮೊತ್ತ 10 ಲಕ್ಷದಿಂದ 1 ಕೋಟಿವರೆಗೆ ನೀಡಲಾಗುವುದು. ಉತ್ಪಾದನೆ, ಸೇವೆ, ವ್ಯಾಪಾರ ಮತ್ತು ಕೃಷಿ ಸಂಬಂಧಿತ ಉದ್ಯಮಗಳಿಗೆ ಈ ಯೋಜನೆ ಪ್ರಮುಖವಾಗಿ ಅನ್ವಯವಾಗುತ್ತದೆ. ಯೋಜನಾ ವೆಚ್ಚದ ಒಂದು ಭಾಗವನ್ನು ಫಲಾನುಭವಿಯು ಸ್ವಂತ ಬಂಡವಾಳ

0: ನಿರುದ್ಯೋಗ ಸಮಸ್ಯೆ ಕಡಿಮೆಯಾಗಲು ಸಹಾಯ ಮಾಡುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು, ಸ್ಥಳೀಯ ಉತ್ಪಾದನೆ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಪ್ರೇರಣೆ ನೀಡುವುದು, ದೇಶದ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ ನೆರವು ನೀಡುವುದೇ ಈ ಯೋಜನೆಯ ಪ್ರಮುಖ ಉದ್ದೇಶ. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯು ಭಾರತದಲ್ಲಿ ಸಮಗ್ರ ಮತ್ತು ಸಮಾನ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವ ಪ್ರಮುಖ ಯೋಜನೆಯಾಗಿದೆ. ವಿಶೇಷವಾಗಿ ಮಹಿಳೆಯರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಉದ್ಯಮಿಗಳಿಗೆ ಸ್ವಂತ ಉದ್ಯಮ ಆರಂಭಿಸಲು ಈ ಯೋಜನೆ ಉತ್ತಮ ಅವಕಾಶ ಒದಗಿಸುತ್ತದೆ. ಉದ್ಯೋಗ ಸೃಷ್ಟಿ, ಸ್ವಾವಲಂಬನೆ, ಉದ್ಯಮಶೀಲತೆ ಮತ್ತು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಈ ಯೋಜನೆಯ ಮಹತ್ವ ಪಾತ್ರವನ್ನು ವಹಿಸುತ್ತದೆ. ಈ ಯೋಜನೆಯ ಮೂಲಕ ಉದಯೋನ್ಮುಖ ಉದ್ಯಮಿಯಾಗಿ ವೃತ್ತಿಯನ್ನು ರೂಪಿಸಿ ಉದ್ಯೋಗದಾತರಾಗುವುದಕ್ಕೆ ಅವಕಾಶವಿದೆ. ಇನ್ನೇಕೆ ತಡ, ಆತ್ಮವಿಶ್ವಾಸದಿಂದ ನಿಮ್ಮ ಕನಸಿನ ಉದ್ಯಮವನ್ನು ಪ್ರಾರಂಭಿಸಲು ಮನಸ್ಸು ಮಾಡಿ. ಹೆಚ್ಚಿನ ಮಾಹಿತಿಗೆ ಕೇಂದ್ರ ಸರ್ಕಾರದ ಹಣಕಾಸು ಮಂತ್ರಾಲಯದ ವೆಬ್ಸೈಟ್ ಹಾಗೂ ನಿಮ್ಮ ಹತ್ತಿರದ ಶೆಡ್ಯೂಲ್ ವಾಣಿಜ್ಯ ಬ್ಯಾಂಕ್ಗಳನ್ನು ಸಂಪರ್ಕಿಸಿ. ಉದ್ಯೋಗ ನಿರೀಕ್ಷಿಸುವ ನಿರುದ್ಯೋಗಿಗಳಿಗೆ ಉದ್ಯೋಗದಾತರಾಗಿಯೇ ಜೀವನ ನಡೆಸುವುದಕ್ಕೆ ಅವಕಾಶವಿದೆ.
1: ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಮಾರುತಿ ಪ್ರಸನ್ನ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ದುಡಿಮೆಯ ದೇವರು ದುಡಿಮೆ ತವರೂರು.
3: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 1:10. ಈಗ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಹರಿಯಾಣದ ಜಿಂದ್ನಲ್ಲಿ ದೇಶದ ಮೊಟ್ಟಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19ರಂದು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತೀಯ ನಾವಿಕರ ನಿಯೋಜನೆಗೆ ತಾತ್ಕಾಲಿಕ ತಡೆ, ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ. ಪಿಚ್ ಬ್ಲಾಕ್ 2026 ಸಮರಾಭ್ಯಾಸ, ಆಸ್ಟ್ರೇಲಿಯಾ ತಲುಪಿದ ಭಾರತದ ರಫೇಲ್ ಯುದ್ದ ವಿಮಾನಗಳು. ಹಾಗೂ ದೇಶದಲ್ಲಿ ಹಾಕಿ ಕ್ರೀಡಾಭಿವೃದ್ಧಿ ವ್ಯವಸ್ಥೆ ಬಲಪಡಿಸಲು ವಿಶೇಷ ಕಾರ್ಯಾಗಾರಗಳಿಗೆ ನಾಳೆಯಿಂದ ಹಾಕಿ ಇಂಡಿಯಾ ಚಾಲನೆ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊಟ್ಟಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿದೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನಿಂದಾಗಿ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ

0: ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವು ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ಧಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು 3,200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಇಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ರೈಲಿನ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ ಪ್ರವಾಸದ ಭಾಗವಾಗಿ ಜಿನ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಹರಿಯಾಣದ ಜಿನ್ನಲ್ಲಿ ಹೈಡ್ರೋಜನ್ ರೈಲಿನ ಲೋಕಾರ್ಪಣೆಯೊಂದಿಗೆ ಇತಿಹಾಸ ಸೃಷ್ಟಿಸಲಾಗಿದೆ. ಇನ್ನು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಲ್ಲಿ 2 ವೈದ್ಯಕೀಯ ಕಾಲೇಜುಗಳು ಸೇರಿವೆ ಎಂದರು. ಹರಿಯಾಣ ಪ್ರವಾಸದ ಬಳಿಕ ಪ್ರಧಾನಿ ಚಂಡೀಗಢಕ್ಕೆ ಭೇಟಿ ನೀಡಿ 4,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ದಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಪ್ರಧಾನಿ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡ್ ವಿಭಾಗದ ತಿರೂರ್, ತಲಶೇರಿ, ಪರಪ್ಪನಂಗಡಿ ಮತ್ತು ನೀಲಾಂಬೂರ್ ರೋಡ್ ರೈಲು ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಇದೇ 19ರಂದು ಸಂಸತ್ತಿನ ಉಭಯ ಸದನಗಳ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯನ್ನು ಕರೆದಿದೆ. ಅಧಿವೇಶನದ ಅವಧಿಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪಗಳು ಯಾವುದೇ ಅಡ್ಡಿಯಿಲ್ಲದೆ ಸುಗಮವಾಗಿ ನಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಈ ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲಿದೆ. ಸರ್ವಪಕ್ಷ ಸಭೆಯಲ್ಲಿ ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು ಮುಂದಿನ ತಿಂಗಳ 13ರವರೆಗೆ ಮುಂದುವರಿಯಲಿದೆ. ಈ ಬಾರಿಯ ಸುದೀರ್ಘ ಅಧಿವೇಶನದಲ್ಲಿ ಹಲವು ಪ್ರಮುಖ ಮತ್ತು ನಿರ್ಣಾಯಕ ವಿಧೇಯಕಗಳನ್ನು ಚರ್ಚೆಗೆ ಹಾಗೂ ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಳ್ಳಲು ನಿರ್ಧರಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಭಾರತೀಯ ನಾವಿಕರನ್ನು ಮುಂದಿನ ಆದೇಶದವರೆಗೆ ನಿಯೋಜಿಸದಂತೆ ಹಡಗು ಮಾಲೀಕರು ಹಾಗೂ ನಿರ್ವಹಣಾ ಸಂಸ್ಥೆಗಳು ಹಾಗೂ ನೇಮಕಾತಿ ಮತ್ತು ನಿಯೋಜನಾ ಸೇವಾ ಪರವಾನಗಿ ಹೊಂದಿರುವ ಸಂಸ್ಥೆಗಳಿಗೆ ಸಾಗರ ಆಡಳಿತ ಮಹಾನಿರ್ದೇಶನಾಲಯ DGMA ನಿರ್ದೇಶನ ನೀಡಿದೆ. ಗಲ್ಫ್ ಪ್ರದೇಶದಲ್ಲಿ ಉಲ್ಬಣಗೊಂಡಿರುವ ಭದ್ರತಾ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಭದ್ರತೆಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವಂತೆ DGMA ಸಲಹೆ ನೀಡಿದೆ. ಭಾರತೀಯ ನಾವಿಕರ ಸುರಕ್ಷತೆ, ಭದ್ರತೆ ಮತ್ತು ಕಲ್ಯಾಣ ಹಾಗೂ ಭಾರತೀಯ ಹಡಗುಗಳ ರಕ್ಷಣೆ DGMAಗೆ ಅತ್ಯಂತ ಆದ್ಯತೆಯ ವಿಷಯವಾಗಿದೆ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಆಸ್ಟ್ರೇಲಿಯಾ ವಾಯುಪಡೆ ಆಯೋಜಿಸಿರುವ ಬಹುರಾಷ್ಟೀಯ ಜಂಟಿ ಸಮರಾಭ್ಯಾಸ ಪಿಚ್ ಬ್ಲಾಕ್ 2026ರಲ್ಲಿ ಪಾಲ್ಗೊಳ್ಳಲು ಭಾರತೀಯ ವಾಯುಪಡೆಯ ತುಕಡಿಯು ಆಸ್ಟ್ರೇಲಿಯಾ ತಲುಪಿದೆ. ಈ ತುಕಡಿಯು 4 ರಫೇಲ್ ಯುದ್ದ ವಿಮಾನಗಳು, 2 C-17 ಸಾರಿಗೆ ವಿಮಾನಗಳು ಮತ್ತು 120ಕ್ಕೂ ಹೆಚ್ಚು ವಾಯುಯೋಧರನ್ನು ಒಳಗೊಂಡಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ರಕ್ಷಣಾ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಈ ನಿಯೋಜನೆ ಪ್ರಮುಖವಾಗಿದೆ. ಮುಂದಿನ 3 ವಾರಗಳ ಕಾಲ ನಡೆಯಲಿರುವ ಈ ಜಂಟಿ ತರಬೇತಿಯಲ್ಲಿ ಭಾರತೀಯ ವಾಯುಪಡೆಯು ಇಂಡೋ ಪೆಸಿಫಿಕ್ ಮತ್ತು ಯುರೋಪ್ ವಲಯದ ದೇಶಗಳೊಂದಿಗೆ ಪರಸ್ಪರ ಕಾರ್ಯಾಚರಣಾ ಸಾಮರ್ಥ್ಯ ಹಾಗೂ ವೈಮಾನಿಕ ಯುದ್ದ ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳಲಿದೆ. ಈ ಸಮರಾಭ್ಯಾಸವು ಇದೇ 20ರಿಂದ ಆಗಸ್ಟ್ 7ರವರೆಗೆ ಉತ್ತರ ಆಸ್ಟ್ರೇಲಿಯಾದ ವಾಯುನೆಲೆಗಳಲ್ಲಿ ಜರುಗಲಿದೆ. ಗೋವಾ ಸರ್ಕಾರ ಕ್ಯಾಸಿನೋಗಳ ಕಾರ್ಯಾಚರಣೆಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದ್ದು 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಕ್ಯಾಸಿನೋ ಆಟದ ಪ್ರವೇಶಗಳಿಗೆ ಪ್ರವೇಶ ನಿಷೇಧಿಸಿದೆ. ಈ ಸಂಬಂಧ ಗೃಹ ಇಲಾಖೆ ಅಧಿಸೂಚನೆ ಹೊರಡಿಸಿ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಅಧಿಸೂಚನೆಯಲ್ಲಿ ಸಮುದ್ರದಲ್ಲಿರುವ ಕ್ಯಾಸಿನೋ ಹಡಗುಗಳ ಪರವಾನಗಿ ಶುಲ್ಕ ಪಾವತಿಗೆ ಸಂಬಂಧಿಸಿದಂತೆ ಕೂಡ ಕಠಿಣ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ನಿಗದಿತ ಅವಧಿಯೊಳಗೆ ವಾರ್ಷಿಕ ಪರವಾನಗಿ ಶುಲ್ಕ ಪಾವತಿಸಲು ವಿಫಲವಾಗುವ ಕಡಲಾಚೆಯ ಕ್ಯಾಸಿನೋ ನಿರ್ವಾಹಕರು 18%ರಷ್ಟು ದಂಡವನ್ನು ಪಾವತಿಸಬೇಕಾಗುತ್ತದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಕತಾರ್ನ ಅಮೀರ್ ಶೇಖ್ ತಮೀಮ್ ಬಿನ್ ಅಹಮದ್ ಹಾಲ್ ತಾನಿ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತನಾಡಿ, ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ಥಾನಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮಾಜಿ ಅಮೀರ್ ಅವರ ಶಾಶ್ವತ ಪರಂಪರೆ ಭಾರತ ಮತ್ತು ಕತಾರ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಇನ್ನಷ್ಟು ಬಲಪಡಿಸುವಲ್ಲಿ ಮಾರ್ಗದರ್ಶಕವಾಗಲಿದೆ ಎಂದು ಹೇಳಿದ್ದಾರೆ. ಅಂತಾರಾಷ್ಟೀಯ ನ್ಯಾಯ ದಿನವನ್ನು ಇಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. ನ್ಯಾಯವನ್ನು ಬೆಂಬಲಿಸುವುದು, ಅಪರಾಧ ಸಂತ್ರಸ್ತರ ಹಕ್ಕುಗಳನ್ನು ಉತ್ತೇಜಿಸುವುದು ಹಾಗೂ ವಿಶ್ವದ ಶಾಂತಿ ಭದ್ರತೆ ಮತ್ತು ಜನರ ಕಲ್ಯಾಣಕ್ಕೆ ಧಕ್ಕೆ ತರುವ ಅಪರಾಧಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ದೇಶದಲ್ಲಿ ಹಾಕಿ ಕ್ರೀಡೆಯ ಅಭಿವೃದ್ಧಿ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಹಾಕಿ ಇಂಡಿಯಾ ನಾಳೆಯಿಂದ ದೇಶವ್ಯಾಪಿ ತರಬೇತಿ ಮತ್ತು ಕ್ರೀಡಾ ರೆಫ್ರಿಗಳ ಶಿಕ್ಷಣ ಪಥ ಕಾರ್ಯಾಗಾರಗಳನ್ನು ಆರಂಭಿಸಲಿದೆ. ಅಂತಾರಾಷ್ಟೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದ ಕಲಿಕಾ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ರೂಪಿಸಲಾದ ಈ ಕಾರ್ಯಾಗಾರಗಳಲ್ಲಿ ಆಧುನಿಕ ತರಬೇತಿ ವಿಧಾನಗಳು, ತಾಂತ್ರಿಕ ಜ್ಞಾನ ಹಾಗೂ ತೀರ್ಪುಗಾರಿಕೆಯ ನೂತನ ಮಾನದಂಡಗಳ ಕುರಿತು ಭಾಗವಹಿಸುವವರಿಗೆ ತರಬೇತಿ ನೀಡಲಾಗುತ್ತದೆ. ಈ ಉಪಕ್ರಮ ತರಬೇತಿ ಮತ್ತು ತಾಂತ್ರಿಕ ಅಧಿಕಾರಿಗಳ ಜ್ಞಾನ ಹಾಗೂ ಕೌಶಲ್ಯವನ್ನು ವೃದ್ಧಿಸುವುದರ ಜೊತೆಗೆ ದೇಶಾದ್ಯಂತ ವ್ಯವಸ್ಥಿತ ಹಾಕಿ ಶಿಕ್ಷಣವನ್ನು ಉತ್ತೇಜಿಸುವ ಗುರಿ ಹೊಂದಿದೆ. ಕಾರ್ಯಕ್ರಮದಡಿ ಕೋಚ್ಗಳು ಮತ್ತು ತಾಂತ್ರಿಕ ಅಧಿಕಾರಿಗಳಿಗಾಗಿ ಪ್ರತ್ಯೇಕ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹರಿಯಾಣದ ಜಿನ್ನಲ್ಲಿ ದೇಶದ ಮೊಟ್ಟ ಮೊದಲ ಹೈಡ್ರೋಜನ್ ರೈಲು ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ, 19ರಂದು ಸರ್ವಪಕ್ಷ ಸಭೆ ಕರೆದ ಕೇಂದ್ರ ಸರ್ಕಾರ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಭಾರತೀಯ ನಾವಿಕರ ನಿಯೋಜನೆಗೆ ತಾತ್ಕಾಲಿಕ ತಡೆ, ಸಾಗರ ಆಡಳಿತ ಮಹಾನಿರ್ದೇಶನಾಲಯ ಸೂಚನೆ. ಪಿಚ್ ಬ್ಲಾಕ್ 2026 ಸಮರಾಭ್ಯಾಸ, ಆಸ್ಟ್ರೇಲಿಯಾ ತಲುಪಿದ ಭಾರತದ ರಫೇಲ್ ಯುದ್ದ ವಿಮಾನಗಳು. ದೇಶದಲ್ಲಿ ಹಾಕಿ ಕ್ರೀಡಾಭಿವೃದ್ಧಿ ವ್ಯವಸ್ಥೆ ಬಲಪಡಿಸಲು ವಿಶೇಷ ಕಾರ್ಯಾಗಾರಗಳಿಗೆ ನಾಳೆಯಿಂದ ಹಾಕಿ ಇಂಡಿಯಾ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 1:20. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಭಗೀರ ಚಿತ್ರದ ಗೀತೆಯನ್ನು ಅನಿರುದ್ಧ ಶಾಸ್ತ್ರಿಯವರ ದನಿಯಲ್ಲಿ. ಕಿನ್ನಾಳ್ ರಾಜ್ ಅವರ ಗೀತರಚನೆಗೆ ಬಿ ಆಂಜನೇಯ್ ಲೋಕನಾಥ್ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಮುಸ್ಸಂಜೆ ಮಾತು ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ರಾಮ್ ನಾರಾಯಣ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಶ್ರೀಧರ್.

0: ಬರಲು ಅಂತ.
1: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 1:30 ಈಗ ಚೈತ್ರವನ ಕಾರ್ಯಕ್ರಮ ಪ್ರಸಾರವಾಗುವುದು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
2: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ ksu.wssb.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
5: ಪ್ರಿಯ ಕೇಳಿದರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
6: ನಾಗರಾಜ ನೋಡಿ, ನಾವು ಕಷ್ಟದಿಂದ ಪಡೆದ ಮಣಿಯನ್ನು ಮಧ್ಯಮ ಪಾಂಡವನಿಗೆ ನೀಡದಿದ್ದರೆ ಅವರಿಗೇನೂ ನಷ್ಟವಿಲ್ಲ. ಏಕೆಂದರೆ

ಮಮ ಪ್ರಾಣಾಹಿ ಪಾಂಡವ ಎಂದು ಹಂತ ಹಂತದಲ್ಲಿಯೂ ಹರಿಯು ಕೌಂತೆಯನನ್ನು ಕಾಪಾಡಿದ್ದಾನೆ. ಇಂತಹ ಸಂದರ್ಭದಲ್ಲಿ ಹನುಮಧ್ವಜನನ್ನು ಪಾರ್ಥ ಸಾರಥಿಯು ರಕ್ಷಿಸದೇ ಇರುವನೇ? ಆದ್ದರಿಂದ ನಾವು ಮಣಿಯನ್ನು ನೀಡಿ ನಮ್ಮ ಔದಾರ್ಯವನ್ನು ವ್ಯಕ್ತಪಡಿಸುವುದು ಒಳಿತಲ್ಲವೇ ಎಂಬ ವ್ಯಾವಹಾರಿಕ ವಾದವನ್ನು ಲಕ್ಷ್ಮೀಶ ಇಲ್ಲಿ ಸಂಗ್ರಹಿಸಿ ನೀಡಿದ್ದಾನೆ.

ಇಷ್ಟು ಹೇಳುತ್ತಿದ್ದಂತೆ ವಿರೋಧ ಪಕ್ಷದ ಉರಗಗಳಿಗೆ ಮಾರ್ಗ ಸಿಕ್ಕಂತಾಯಿತು. ಅವರೆಲ್ಲರೂ, ನಾಗರಾಜ, ನರನು ನಾರಾಯಣನ ಕೃಪೆಯಿಂದ ಬದುಕುವುದು ನಿಶ್ಚಯವಾದ ಮೇಲೆ ಮತ್ತೆ ನಾವು ಅವರಿಗೆ ಸಹಾಯ ಮಾಡಲು ಹೋಗಿ ನಮ್ಮನ್ನೆಲ್ಲ ಸಂಕಷ್ಟಕ್ಕೆ ಸಿಲುಕಿಸಬೇಡ. ಗರುಡನ ಆಕ್ರಮಣಕ್ಕೆ ಯಾರು ಎಂದು ತುತ್ತಾಗುವರೋ ನಮ್ಮ ಹಿಡಿತವನ್ನು ನಾವು ಮೊದಲು ಕಾಪಾಡಿಕೊಳ್ಳೋಣ. ನಮ್ಮ ಹಿತವನ್ನು ನಾವು ಮೊದಲು ಕಾಯಬೇಕು. ಪುಂಡರೀಕನನ್ನು ತಿರುಗಿ ಕಳಿಸು, ನಿನ್ನ ಮಗಳನ್ನು ಅಳಿಯನನ್ನು ಅಚ್ಯುತನು ಕಾಯುತ್ತಾನೆ ಎಂದು ಹೇಳಿದಾಗ ಉಳಿದ ಸರ್ಪಗಳು ಒಕ್ಕೊರಲಿನಿಂದ ಕೂಗಿದವು, ಬೇಡ ಬೇಡ, ಮಣಿಯನ್ನು ನೀಡದಿರು ಎಂದು.

0: அவம் நரணித ரணபூமி கைதம் தனு.
1: ಅನೇಕ ದೊರೆಗಳು ಪರೋಪಕಾರಿಗಳು ಉದಾರಿಗಳು ಆಗಿರುವುದನ್ನು ಕಾಣುತ್ತೇವೆ. ಅಂತಹ ದೊರೆ ಅರ್ಹರಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಾನೆ. ಆದರೆ ಅವರ ಸುತ್ತಮುತ್ತಲಿರುವ ಭಟ್ಟಂಗಿಗಳು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು ದೊರೆಗೆ ಅಪಕೀರ್ತಿ ತರುವವರು ಇದ್ದಾರೆ. ಮಧ್ಯವರ್ತಿಗಳ ಉಪಟಳ. ಅದೇ ರೀತಿ ನಾಗೇಂದ್ರನಿಗೆ ಮನಸ್ಸಿಗೆ ತುಂಬಾ ಬೇಸರವಾಯಿತು. ಬೇರೆ ದಾರಿಯಿಲ್ಲದೆ ಪುಂಡರೀಕನನ್ನು ಕರೆದು ಪರಿಸ್ಥಿತಿಯನ್ನು ವಿವರಿಸಿ ಅವನನ್ನು ಬರಿಗೈಯಿಂದ ಕಳಿಸುತ್ತಾನೆ.

ಸುತ್ತ ಕೌಂತೆಯನ ಕರ್ಣಜನ ಕಳೆಬರ ವಿರೋಧೆಡೆ ಎಲ್ಲರೂ ಕಾಯುತ್ತಿದ್ದಾರೆ. ಗಂಧದ ಎಣ್ಣೆಯಿಂದ ಉರಿಯುತ್ತಿರುವ ದೀಪ ಜಜ್ವಲ್ಯಮಾನವಾಗಿದೆ. ಕರ್ಪೂರದ ಉರಿಯಿಂದ ಇರುಳೆಲ್ಲ ಹಗಲಾಗಿ ಕಾಣುತ್ತಿದೆ. ಅಂದರೆ ಆಗಿನ ಸಂದರ್ಭದಲ್ಲಿ ಯಾವ ಕೊರತೆಯೂ ಕಾಣುತ್ತಿರಲಿಲ್ಲ. ರಾಜ್ಯವು ಸಮೃದ್ಧಿಯಿಂದ ತುಂಬಿ ತುಳುಕ

ಎಂಬ ಸೂಚನೆ ಇಲ್ಲಿದೆ. ಯಾರಿಗೂ ನಿದ್ದೆ ನೀರಡಿಕೆ ಇಲ್ಲ. ಸ್ಮಶಾನ ಮೌನ ಹೆಪ್ಪುಗಟ್ಟಿದೆ. ಸತಿಸುತರು ಮಾತ್ರವಲ್ಲ, ಸಾಮಂತರು, ಸಚಿವರು, ಸೈನಿಕರು ದುಃಖಭಾಜನರಾಗಿ ಪಾತಾಳ ಲೋಕದಿಂದ ಪುಂಡರೀಕನಿಂದ ತರಲ್ಪಡುವ ದಿವ್ಯ ಮಣಿಯ ನಿರೀಕ್ಷೆಯಲ್ಲಿದ್ದಾರೆ. ದೊರೆಗೆ ತಕ್ಕ ಪ್ರಜೆಗಳಲ್ಲವೇ?

ನಾಗೇಂದ್ರನ ನುಡಿಯಿಂದ ನಿರಾಶನಾದ ಪುಂಡರೀಕ ಬೇಸರದಿಂದ ಉಲೂಪಿಯ ಬಳಿಗೆ ಬಂದು ನಡೆದ ವಿಚಾರವನ್ನು ಅರಹಲು ಆಕೆ ಅತೀವ ದುಃಖದಿಂದ ಚಿತ್ರಾಂಗದೆಗೆ ಈ ಸ್ಫೋಟಕ ಸುದ್ದಿಯನ್ನು ತಿಳಿಸಲು ಚಿತ್ರಾಂಗದೆಗೆ ಎದೆಯೊಡೆದಂತಾಗುತ್ತದೆ. ಇನ್ನು ಪ್ರಾಣಕಾಂತನ ಪ್ರಾಣ ಮರಳಿ ಬರುವುದಿಲ್ಲವೆಂಬ ದಿಟವರಿದ್ದ ಚಿತ್ರಾಂಗದೆ ವೈಧವ್ಯದ ಬೇಗೆಯಲ್ಲಿ ಬೇಯುವುದಿಲ್ಲವೆಂದು ಅಗ್ನಿ ಪ್ರವೇಶಕ್ಕೆ ಸಿದ್ಧತೆ ಮಾಡತೊಡಗಿದಳು. ಚಿತ್ರಾಂಗದೆಯ ನಿರ್ಧಾರವನ್ನು ನೋಡಿದ ಬಬ್ರುವಾಹನ ಸಿಟ್ಟಿನಿಂದ ಗುಡುಗುತ್ತಿದ್ದಾನೆ, ಹೇಳುತ್ತಿದ್ದಾನೆ,

ತ್ರೈಲೋಕ್ಯ ವೀರನ ಮಗನಲ್ಲವೇ? ಆತ ಹೇಳುತ್ತಿದ್ದಾನೆ, ಚಕ್ರಧರನ ಚರಣದಾಸನಾದ ಧರ್ಮಾತ್ಮನಾದ ಧರ್ಮರಾಯನ ತಮ್ಮನಾದ ದೇವತೆಗಳಿಗೊಡೆಯನಾದ ಇಂದ್ರನ ಪುತ್ರನಾದ ಪಾಂಡು ಸುತನು ಯಜ್ಞಾಶ್ವಕ್ಕಾಗಿ ಮೃತಪಟ್ಟಿದ್ದಾನೆ. ಅಂಥವನನ್ನ ಬದುಕಿಸಲು ಮಣಿಯನ್ನು ಬೇಡಿದರೆ ನೀಡದ ನಾಗದೇವತೆಗಳನ್ನೆಲ್ಲ ನಾಶಗೈಯುತ್ತೇನೆ. ಪಾರ್ಥಸುತನ ಪರಾಕ್ರಮವನ್ನು ಪನ್ನಗೇಂದ್ರನಿಗೆ ಪರಿಚಯಿಸುತ್ತೇನೆ. ಪಾತಾಳ ಲೋಕವನ್ನೇ ಧೂಳಿಪಟಮಾಗಿ ಮಾಡುತ್ತೇನೆ. ಸೇನೆ ಸಿದ್ಧವಾಗಲಿ ಎಂದು ರಾಜಾಜ್ಞೆ ನೀಡಿದ. ನಿಜವಾಗಿಯೂ ಪೌರುಷದಲ್ಲಿ, ಪರಾಕ್ರಮದಲ್ಲಿ, ಧೃತಿಯಲ್ಲಿ, ಬಿಲ್ವಿದ್ಯಾ ಪ್ರವೀಣತೆಯಲ್ಲಿ ಪಾರ್ಥಸುತ ಬೇರೆಯವರನ್ನು ಮೀರಿಸುವವರು ಪ್ರಪಂಚದಲ್ಲಿ ಇನ್ನಾರಿದ್ದಾರೆ?

ಮಣಿಪುರದ ಅರಸನಿಗೆ ಮಣಿ ದೊರೆತಿಲ್ಲವೆಂಬ ಕ್ರೋಧ ಒಂದೆಡೆ, ಪಿತನ ಹತ್ಯೆಗೆ ಕಾರಣನಾದನೆಂಬ ಪಾಪ ಪ್ರಜ್ಞೆ ಇನ್ನೊಂದೆಡೆ, ಪಿತನೊಂದಿಗೆ ಮಾತೆಯನ್ನೂ ಕಳೆದುಕೊಳ್ಳುವ ಭೀತಿಯೊಂದೆಡೆ, ಮತ್ತೆ ಹೆತ್ತ ಮಾತೆಗಿಂತ ಹೆಚ್ಚಾಗಿ ಮಮತೆಯಿಂದ ಮಾರ್ಗದರ್ಶನ ನೀಡಿದ ಸಾಕಿ ಸಲಹಿದ ಉಲೂಚಿಯನ್ನು ಅಗ್ನಿಗಾಹುತಿಯಾಗುವ ಕಠೋರ ದುರಂತ ಒಂದೆಡೆ, ಕೌಂತೆಯನ ಕುಮಾರನನ್ನು ಕಾಲರುದ್ರನನ್ನಾಗಿ ಮಾಡಿ ವೀರ ಪಣದಿಂದ ಹರಿಹರ ಬ್ರಹ್ಮಾದಿ ತ್ರಿಮೂರ್ತಿಗಳು ಒಂದಾಗಿ ಬಂದರೂ ಅವರನ್ನು ಎದುರಿಸುತ್ತೇನೆ, ಅಷ್ಟದಿಕ್ಪಾಲಕರಿಗೂ ದಿಕ್ಕು ತಪ್ಪುವಂತೆ ಮಾಡುತ್ತೇನೆ.

ಆದರೆ ನಿಮ್ಮ ಕರ್ತವ್ಯವೆಂದರೆ ವೀರ ವೃಷಕೇತು ಮತ್ತು ಮಹಾಪರಾಕ್ರಮಿ ಪಾರ್ಥನ ದೇಹಗಳನ್ನು ಅತ್ಯಂತ ಜಾಗರೂಕತೆಯಿಂದ ಕಾಯಬೇಕು, ರಕ್ಷಿಸಬೇಕು ಎಂದು ತನಗೆ ಅತ್ಯಂತ ನಂಬಿಕೆಯುಳ್ಳ ಸೇವಕರಿಗೆ ಆಜ್ಞೆ ನೀಡಿದ ಯುದ್ಧಕ್ಕೆ ಸಿದ್ಧರಾಗಿರಂದು.

ಸಾಧ್ಯವನ್ನೇ ಅರಿಯದ ಅರ್ಜುನನ ಸುತ ಮಹಾಸೇನೆಯೊಂದಿಗೆ ಮಹಾಶಸ್ತ್ರಾಸ್ತ್ರಗಳೊಂದಿಗೆ ಅತಳ ವಿತಳ ಸುತಳ ಮುಂತಾದ ಪಾತಾಳ ಲೋಕಕ್ಕೆ ದಾಳಿಯಿಟ್ಟ. ಆತನ ಆಕ್ರಮಣಕ್ಕೆ ತತ್ತರಿಸಿದ ಸರ್ಪಗಳು ಆದಿಶೇಷನಲ್ಲಿ ಧಾವಿಸಿದಾಗ ಆತ ಹೇಳುತ್ತಿದ್ದಾನೆ, ಇಷ್ಟಕ್ಕೆಲ್ಲ ಕಾರಣನಾದ ದುಷ್ಟ ಧೃತರಾಷ್ಟ್ರನನ್ನು ಶಪಿಸುತ್ತ ನೀವು ಮಾಡಿದ ಕರ್ಮವನ್ನು ಅನುಭವಿಸಿ ಬೇರೆ ಮಾರ್ಗವಿಲ್ಲ, ಈಗ ಯುದ್ಧಕ್ಕೆ ಸನ್ನದ್ಧರಾಗಿ ನಡೆಯಿರಿ ಎಂದು ಆಜ್ಞಾಪಿಸಿ.

ಕವಿಯ ಕಲ್ಪನೆಯಂತೆ ಸರ್ಪ ಸಾಮ್ರಾಜ್ಯದ ಸೈನಿಕರು ಬೇರೆ ಬೇರೆ ಯುದ್ಧ ಕೌಶಲ್ಯಗಳನ್ನು ಹೊಂದಿದ್ದರೆಂದು, ಅವರೆಲ್ಲ ಬಬ್ರುವಾಹನನ ಸೈನ್ಯದ ಜೊತೆ ಹೋರಾಟವನ್ನು ಪ್ರಾರಂಭಿಸಿದರೆಂದು ವರ್ಣಿಸುತ್ತಿದ್ದಂತೆ ಒಂದೆರಡಲ್ಲ 5 ಯೋಜನೆಗಳವರೆಗೆ ನಾಗಸೇನೆ ಹರಡಿಕೊಂಡು ಮಣಿಪುರದ ಸೈನ್ಯವನ್ನು ಎದುರಿಸುತ್ತಿತ್ತು. ಹರನ ಉರಿಗಣ್ಣಿನಿಂದ ಹೊರಡುವ ಬೆಂಕಿಯ ಜ್ವಾಲೆಯಂತೆ ಸರ್ಪಗಳು ವಿಷಜ್ವಾಲೆಗಳನ್ನು ಉಗುಳತೊಡಗಿದವು. ಸಂಗ್ರಾಮ ಘೋರವಾಗಿ ಪ್ರಾರಂಭವಾಯಿತು ಎಂದು ವರ್ಣಿಸುತ್ತಿದ್ದಾನೆ.

ಸರ್ಪಸೇನೆಯಲ್ಲಿ ಪ್ರಮುಖರಾದ ತಕ್ಷಕ, ಕರ್ಕೋಟಕ, ಶಂಖ ಮುಂತಾದವರೊಂದಿಗೆ ಧೃತರಾಷ್ಟ್ರ 21,000 ಸೈನಿಕರೊಂದಿಗೆ ಪಾರ್ಥಪುತ್ರನ ಸೈನ್ಯವನ್ನು ತುಡುಕ ಪ್ರಾರಂಭಿಸಿದ. ಇದರಿಂದ ಕೋಪಿತನಾದ ಕುಮಾರನು ಹರಿತವಾದ ದಿವ್ಯ ಬಾಣಗಳಿಂದ ಸರ್ಪಗಳ ಮೇಲೆ ಶಸ್ತ್ರ ಪ್ರಯೋಗಿಸಲು ಅಸಂಖ್ಯ ನಾಗಗಳು ಹೆಡೆಗಳನ್ನು ಕಳೆದುಕೊಂಡು ಉದುರಿ ಉದುರಿ ಬಿದ್ದವು. ಅವು ಯಾವ ತೆರನೆಂದರೆ ಮಹಾಪ್ರಳಯ ಕಾಲದಲ್ಲಿ ಪ್ರಾಣಿಗಳು ಪ್ರಾಣ ಕಳೆದುಕೊಂಡು ಪ್ರಪಾತಕ್ಕೆ ಬೀಳುವಂತೆ ತಡಪಡಿಸಿ ಬಿದ್ದವು ಎಂದು ಕವಿ ವರ್ಣಿಸುತ್ತಿದ್ದಾನೆ.

ದೇವೇಂದ್ರನ ಸುತನ ಶರಾಘಾತಗಳಿಗೆ ರೆಕ್ಕೆ ಕಡಿದ ಪಕ್ಷಿ ಸಂಕುಲಗಳು ನೆಲಕ್ಕುರುಳುವಂತೆ, ಹೆಡೆ ಕಡಿಯಲ್ಪಟ್ಟ ಹಾವು ಕೆಳಕ್ಕೆ ಬಿದ್ದು ಒದ್ದಾಡುವಂತೆ ವಿಷಮ ಪರಿಸ್ಥಿತಿ ಬಂದೊದಗಿದೆ. ಪಾರ್ಥ ಪುತ್ರನೀಗ ಪ್ರಳಯ ರುದ್ರನಂತೆ ಅತ್ಯದ್ಭುತವಾದ ಮಹಾಮಂತ್ರಾಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದಾನೆ. ಕೋಪದಿಂದ ಕೆಂಡಾಮಂಡಲನಾಗಿದ್ದಾನೆ. ಫಣಿರಾಜನೀಗ ಚಿಂತಾಕ್ರಾಂತನಾಗಿದ್ದಾನೆ. ಇಂತಹ ವಿಷಮ ಸಂಗ್ರಾಮವನ್ನು ಹೇಗೆ ಎದುರಿಸುವುದು ಎಂದು ಯೋಚಿಸುತ್ತಿದ್ದಾನೆ.

ಕವಿ ಯುದ್ಧದ ವರ್ಣನೆಯನ್ನು ಮಾಡುತ್ತಾ, ಹಿಂದೆ ಮಂತ್ರಾಸ್ತ್ರಗಳಿಗೆ ಎಂತಹ ಶಕ್ತಿ ಇತ್ತೆಂದರೆ ಕೇವಲ ಮಳೆ, ಮೋಡ, ಗುಡುಗು, ಸಿಡಿಲು, ಬೆಂಕಿಯನ್ನು ಸೃಷ್ಟಿಸುವ ಶಕ್ತಿ ಮಾತ್ರವಲ್ಲ, ಜೀವಿಗಳನ್ನು ಪ್ರಾಣಿಗಳನ್ನೂ ಸೃಷ್ಟಿಸುವ ಸಾಮರ್ಥ್ಯವಿತ್ತೆಂದು ಲಕ್ಷ್ಮೀಶ ವರ್ಣಿಸುತ್ತಾನೆ. ಉತ್ಪ್ರೇಕ್ಷೆಯೂ ಇಲ್ಲದಿಲ್ಲ. ಹಾವಿಗೆ ಗರುಡ ಮಾತ್ರನಲ್ಲ, ಹದ್ದು, ಮುಂಗುಸಿ, ಸಾರಂಗ ಮುಂತಾದೋ ವೈರಿಗಳು ಅವನ್ನೆಲ್ಲ ಮಂತ್ರಾಸ್ತ್ರಗಳಿಂದ ಸೃಷ್ಟಿ ಮಾಡಿ ಶತ್ರು ಸೇನೆಯ ನಾಶಕ್ಕೆ ಪ್ರಯೋಗಿಸಿದ್ದಾನೆ. ಅಲ್ಲದೆ ಜೇನುಹುಳುಗಳು ಅವುಗಳನ್ನು ಕಚ್ಚುತ್ತಿವೆ, ಬಿದ್ದಿರುವ ನಾಗಗಳನ್ನು ಕಟ್ಟಿರುವೆ ಮುಂತಾದೋ ಮುತ್ತಿ ಕಡಿಯುತ್ತಿವೆ, ಕಣ್ಣುಗಳನ್ನು ಕುಕ್ಕುತ್ತಿವೆ ಎಂಬ ಭೀಭತ್ಸ್ಯದ ದೃಶ್ಯವನ್ನು ತೋರಿಸುತ್ತಿದ್ದಾನೆ.

ಕೆಲವೊಮ್ಮೆ ಸತ್ತ ಹಾವು ಚೇಳುಗಳಿಗೆ ಇರುವೆ ಮುತ್ತಿದರೆ ಅವು ಹೇಗೆ ಮಾಂಸ ತಿಂದು ಪೋಲು ಮಾಡುತ್ತವೆಯೋ ಹಾಗೆ ಹಾವುಗಳ ಮಧ್ಯೆ ಮಾಂಸ ಇರುವೆಗಳ ಆಹಾರವಾಗಿ ಅವು ಒಣಗಿದ ಹಳೆಯ ಮರದಲ್ಲಿ ಹೇಗೆ ತಿರುಳು ಇಲ್ಲದೆ ಬರೀ ಓಡು ಕಾಣುತ್ತದೆಯೋ ಹಾಗೆ ಹಾವುಗಳ ಪರಿಸ್ಥಿತಿಯಾಗಿತ್ತು. ಹೀಗೆ ಕಾರ್ಕೋಟ, ಧೃತರಾಷ್ಟ್ರ ಮುಂತಾದ ನಾಗಗಳ ಮೇಲೆ ಸಮರ ಸಾರಿದಾಗ ಬೆಚ್ಚಿ ಬೆದರಿ ಓಡೋಡಿ ಬಂದು ಪನ್ನಗರಾಜನನ್ನು ಬೇಡಿಕೊಳ್ಳತೊಡಗಿದರು ಸರ್ಪಗಳ ಸಂಕುಲ.

0: ನೆಟ್ಟನೆ ಸಮರ್ಥರ್ಗೆ ತನುವನೊಪ್ಪಿಸದೊಡೆ ಉಳಿವರೇ ಕೃಷರೆಂದನು.
1: ನಾಗಗಳು ಹೇಗಾದರೂ ಅಪಾಯದಿಂದ ಪಾರಾಗಲು ನಾಗರಾಜನನ್ನು ವಿನಂತಿಸಿಕೊಳ್ಳುತ್ತಾ, ಪನ್ನಗೇಂದ್ರ, ಸರ್ಪಕುಲವು ಸರ್ವನಾಶವಾಗುವ ಸಮಯ ಸನ್ನಿಹಿತವಾಗಿದೆ. ಇನ್ನು ಆತನನ್ನು ಜಯಿಸುವುದಿರಲಿ, ನಮ್ಮ ಸಂತತಿಯನ್ನು ಉಳಿಸಿಕೊಳ್ಳುವುದೂ ಕಷ್ಟ. ಹಾಗಾಗಿ ಆತನನ್ನು ಕರೆದು ಮಣಿಯನ್ನು ನೀಡಿ ಈ ಹತ್ಯಾಕಾಂಡವನ್ನು ತಪ್ಪಿಸಿ ನಮ್ಮನ್ನು ಕಾಪಾಡಬೇಕೆಂದು ಕಾರ್ಕೋಟಕಾದಿ ಸರ್ಪಗಳು ಬೇಡಿಕೊಂಡವು. ಆಗ ನಾಗರಾಜನಿಗೆ ಸಿಟ್ಟು ನೆತ್ತಿಗೇರಿತು. ಅವಿವೇಕಿ ಮೂರ್ಖರೇ, ವಿವೇಚನೆಯಿಂದ ನಾನು ಹೇಳಿದ ಮಾತನ್ನು ತಿರಸ್ಕರಿಸಿ ಘೋರ ಅಪಾಯವನ್ನು ತಂದುಕೊಂಡಿರಿ. ನರಲೋಕದ ಕೆಲವು ವೀರರು ಮಂತ್ರಾಸ್ತ್ರ ಪ್ರವೀಣರು. ಚಿತ್ರಾಂಗದೆಯ ಪುತ್ರನು ತನ್ನ ಶರಾಘಾತದಿಂದ ನಾಗ ಸಂಕುಲವನ್ನೇ ನಾಶಗೈಯುತ್ತಾನೆ, ಅನುಭವಿಸಿರಿ ಎಂದು ಬುಸುಗುಡುತ್ತ ಹೇಳಿದಾಗ

ಮತ್ತೆ ಸರ್ಪ ಸಂಕುಲವೆಲ್ಲ ಪಣಿರಾಜನನ್ನು ವಂದಿಸುತ್ತಾ, ಮಹಾಪ್ರಭೋ, ನಮ್ಮಿಂದ ಸರ್ವಾಪರಾಧವಾಯಿತು. ಈಗ ಸಮಯಗಳೆಯದೆ ಪಾರ್ಥಸುತೆಗೆ ಮಣಿಯನ್ನು ನೀಡಿ ಕಳಿಸು, ನಮ್ಮ ಸಂತಾನವನ್ನು ಸಂರಕ್ಷಿಸು ಎಂದು ಬೇಡಿಕೊಂಡಾಗ, ಯಾರೋ ದಾನ ಧರ್ಮಗಳಿಗೆ ಸತ್ಕಾರ್ಯಕ್ಕೆ ತನ್ನಲ್ಲಿರುವ ಧನ ಧಾನ್ಯಗಳನ್ನು ವಿನಿಯೋಗಿಸುವುದಿಲ್ಲವೋ ಅಂತಹ ಬಚ್ಚಿಟ್ಟುಕೊಂಡ ದ್ರವ್ಯಗಳು ಅಡವಿಯಲ್ಲಿ ಬಿದ್ದ ಹೆಣವು ಕಾಗೆಗಳ ಪಾಲಾಗುವಂತೆ ವ್ಯರ್ಥವಾಗುತ್ತವೆ ಎಂಬ ನೀತಿಯನ್ನು, ಸತ್ಪಾತ್ರರಿಗೆ ದಾನ ಮಾಡಬೇಕೆಂಬ ಔದಾರ್ಯವನ್ನು ಕವಿ ನಾಗರಾಜನ ಮೂಲಕ ನಮಗೆ ಹೇಳುತ್ತಾನೆ.

ಮತ್ತೆ ನಾಗಸಂಕುಲಗಳು ನಾಗೇಂದ್ರನನ್ನು ವಿನಂತಿಸಿಕೊಳ್ಳುತ್ತವೆ. ಮಹಾರಾಜ, ನಮ್ಮ ದುರುದ್ದೇಶ ದುರ್ಗುಣಗಳನ್ನು ಹೊಟ್ಟೆಗೆ ಹಾಕಿ ಅರಿಯದ ಉರಗರು ಮಾಡಿದ ಈ ಅನಾಹುತಕ್ಕೆ ನಮ್ಮನ್ನು ಕ್ಷಮಿಸು. ನಮ್ಮ ಸಂಕುಲ ಅಳುವಿನ ಅಂಚಿಗೆ ಬಂದಿದೆ. ಹಾಗಾಗಿ ಮುರಾರ್ಯಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಮೆಚ್ಚುಗೆಯಾಗುವಂತೆ ದಿವ್ಯ ಮಣಿಯನ್ನು ನೀಡು, ನಮ್ಮನ್ನು ರಕ್ಷಿಸು ಎಂದು ಒಂದೇ ಸವನೆ ರೋಧಿಸುತ್ತಿರುವಾಗ ನಾಗೇಂದ್ರನು ಹೇಳುತ್ತಾನೆ, ನಾಗ ನಾಗಿಣಿಯರೇ ಕೇಳಿ, ಹರಿಯ ಕರುಣಾ ಸಂಜೀವಿನಿಯ ಬೆಟ್ಟವೇ ಪಾಂಡವರ ಬಳಿ ಇರುವಾಗ ನಮ್ಮ ಬಳಿ ಇರುವ ಸಂಜೀವಕದ ಮಣಿಯ ಯಕ್ಕಶ್ಚಿತ ಎಲ್ಲೆಲ್ಲೂ ಹರಡಿಕೊಂಡಿರುವ ಹಾಲಿನ ಸಮುದ್ರಕ್ಕೆ ನಾವು ಇನ್ನೊಂದಿಷ್ಟು ಹಾಲನ್ನು ಬೆರೆಸಿದಂತೆ ಮತ್ತೆ ಈ ದಿವ್ಯಮಣಿ

ಈ ದಿವ್ಯಮಣಿ ಚಿಂತಾಮಣಿ ಕಾಮಧೇನು ಕಲ್ಪವೃಕ್ಷದಂತೆ, ಆದರೆ ಪುರುಷೋತ್ತಮ ಶ್ರೀಕೃಷ್ಣನ ಕೃಪೆಯ ಮುಂದೆ ಇವೆಲ್ಲವೂ ಗೌಣ. ಕಾಮಧೇನು ಕಲ್ಪವೃಕ್ಷಗಳ ನಿಯಂತ್ರಣವು ಆ ಭಗವಂತನಲ್ಲಿರುವುದಲ್ಲವೇ? ಅದೇನೇ ಇದ್ದರು ನೀವು ಮೊದಲು ಮಣಿಯನ್ನು ನೀಡಲು ವಿರೋಧಿಸಿದ್ದೀರಿ. ಆ ಮಹಾಪಾಪವನ್ನು ಕಳೆಯಲು ವಾಸುದೇವನ ಆಕರ್ಷಕ ರೂಪದ ದರ್ಶನವೇ ಪರಿಹಾರ. ಈಗ ನಿಮಗೆ ಗರುಡನ ಭೀತಿ ಬೇಕಾಗಿಲ್ಲ. ಬನ್ನಿ, ಎಲ್ಲರೂ ಸೇರಿ ಗೌರವದಿಂದ ಮಣಿಯನ್ನು ಅವರಿಗೆ ನೀಡಲು ಪಾರ್ಥನು ಹತನಾಗಿ ಬಿದ್ದಿರುವ ಪ್ರದೇಶಕ್ಕೆ ಹೊರಡೋಣ ಎಂದು ಹೊರಟರು.

ಓದುತ್ತಿರುವವರು ವಿಮಲಾಕ್ಷಿ ನಾರಾಯಣಮೂರ್ತಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ, ತೊಡಕು ನಿವಾರಣೆಗೆ ಪಂಚ ಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ದ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ 1 ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣಗಳನ್ನು ಇಂದು ಉದ್ಘಾಟಿಸಲಿದ್ದಾರೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಮರ್ಪಿಸುತ್ತಿರುವ 75 ನಿಲ್ದಾಣಗಳ ಪೈಕಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17 ಕೋಟಿ 20 ಲಕ್ಷ, ಬಾದಾಮಿ 15 ಕೋಟಿ 10 ಲಕ್ಷ, ಬಂಟ್ವಾಳ 26 ಕೋಟಿ 18 ಲಕ್ಷ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21 ಕೋಟಿ 14 ಲಕ್ಷ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳೊಂದಿಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಪುನರಾಭಿವೃದ್ಧಿಗೊಂಡ ನಿಲ್ದಾಣಗಳಲ್ಲಿ ವಿಸ್ತರಿಸಲಾದ ಹಾಗೂ ಸುಧಾರಿತ ಕಟ್ಟಡ ವ್ಯವಸ್ಥೆ, ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಅನುಕೂಲಕರವಾಗುವ ವಿನ್ಯಾಸ ಮತ್ತು ಸ್ಥಳೀಯ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುವ ಆಧುನಿಕ ಮುಂಭಾಗ ವಿನ್ಯಾಸವನ್ನು ಅಳವಡಿಸಲಾಗಿದೆ. ಎಲ್ಲರಿಗೂ ಸಮಾನ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ದಿವ್ಯಾಂಗ ಸ್ನೇಹಿ ವ್ಯವಸ್ಥೆಗಳಾದ ರ್ಯಾಂಪ್ಗಳು, ಸುಲಭ ಪ್ರವೇಶದ ಟಿಕೆಟ್ ಕೌಂಟರ್ಗಳು, ಮಾರ್ಗದರ್ಶಕ ದಾರಿಗಳು, ಮೀಸಲು ಪಾರ್ಕಿಂಗ್ ಹಾಗೂ ಅನುಕೂಲಕರ ಶೌಚಾಲಯಗಳನ್ನು ಒದಗಿಸಲಾಗಿದೆ. ಹೊಸ ಪ್ಲಾಟ್ಫಾರ್ಮ್ ಶೆಲ್ಟರ್ಗಳು, ಸುಧಾರಿತ ಸಂಚಾರ ಪ್ರದೇಶಗಳು ಹಾಗೂ 12 ಮೀಟರ್ ಅಗಲದ ಪಾದಾಚಾರಿ ಮೇಲ್ಸೇತುವೆ ನಿರ್ಮಾಣದ ಮೂಲಕ ಪ್ರಯಾಣಿಕರ ಅನುಕೂಲವನ್ನು

0: ಹೆಚ್ಚಿಸಲಾಗಿದೆ. ಜೊತೆಗೆ ಎಲ್ಲಾ ನಿಲ್ದಾಣಗಳಲ್ಲಿ ಲಿಫ್ಟ್ಗಳ ವ್ಯವಸ್ಥೆ ಮಾಡಲಾಗಿದ್ದು, ಕೊಪ್ಪಳ ನಿಲ್ದಾಣದಲ್ಲಿ ಲಿಫ್ಟ್ಗಳ ಜೊತೆಗೆ ಎರಡು ಎಸ್ಕಲೇಟರ್ಗಳನ್ನು ಅಳವಡಿಸಲಾಗಿದೆ. ಆಧುನಿಕ ಸೌಲಭ್ಯಗಳಾಗಿ ವಿಶಾಲವಾದ ಹವಾನಿಯಂತ್ರಿತ ಕಾಯುವ ಕೊಠಡಿಗಳು, ಸುಧಾರಿತ ಶೌಚಾಲಯ ವ್ಯವಸ್ಥೆ, ಶಿಶುಗಳಿಗೆ ಆಹಾರ ನೀಡುವ ವ್ಯವಸ್ಥೆಯೊಂದಿಗೆ ಮಹಿಳೆಯರಿಗಾಗಿ ಪ್ರತ್ಯೇಕ ಕಾಯುವ ಕೊಠಡಿ ಮತ್ತು ಉತ್ತಮ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಪ್ರಯಾಣಿಕರ ಸಂಪರ್ಕ ಸುಗಮಗೊಳಿಸಲು ಆಟೋ ಸ್ಟ್ಯಾಂಡ್ ಹಾಗೂ ದ್ವಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನಗಳಿಗಾಗಿ ಬೇರೆ ಬೇರೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ. ಇದಲ್ಲದೆ ಎಲ್ಇಡಿ ಕೋಚ್, ಸೂಚನಾ ಫಲಕಗಳು, ರೈಲು ಸೂಚನಾ ಫಲಕಗಳು, ಡಿಜಿಟಲ್ ಗಡಿಯಾರಗಳು, ಸಿಸಿಟಿವಿ ಹಾಗೂ ಸುಧಾರಿತ ಸಾರ್ವಜನಿಕ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಉಚಿತ ವೈಫೈ ಮತ್ತು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಒದಗಿಸಲಾಗಿದೆ. ನಿಲ್ದಾಣಗಳ ಸೌಂದರ್ಯ ವರ್ಧನೆಗಾಗಿ ಕಲಾಕೃತಿಗಳು ಮತ್ತು ಭಿತ್ತಿಚಿತ್ರಗಳನ್ನು ಬಿಡಿಸಿ ಪ್ರಯಾಣವನ್ನು ಇನ್ನಷ್ಟು ಆಕರ್ಷಕ ಹಾಗೂ ಸುಖಕರವಾಗಿ ಮಾಡಲಾಗಿದೆ. ರಾಜ್ಯದಲ್ಲಿ ಈಸ್ವತ್ತು ದಾಖಲೆ ಪಡೆಯಲು ಸಾರ್ವಜನಿಕರು ಎದುರಿಸುತ್ತಿರುವ ತೊಡಕುಗಳನ್ನು ನಿವಾರಿಸಲು 5 ಸದಸ್ಯರ ಸಮಿತಿ ರಚಿಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಇಲಾಖೆಯ ಕಾರ್ಯದರ್ಶಿಗೆ ಸಚಿವರು ಲಿಖಿತ ಸೂಚನೆ ನೀಡಿದ್ದಾರೆ. ತಂತ್ರಾಂಶ ಮತ್ತು ಸರ್ವರ್ ಸಮಸ್ಯೆಯಿಂದ ಸಾವಿರಾರು ಈಸ್ವತ್ತು ಅರ್ಜಿಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ. ಪಂಚಾಯತ್ ರಾಜ್ ಕಾರ್ಯದರ್ಶಿ ಡಿ ರಮದೀಪ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರು, ಮಂಗಳೂರು, ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಳಗೊಂಡ ಈ ಸಮಿತಿ 10 ದಿನಗಳೊಳಗಾಗಿ ನಿಯಮಗಳಿಗೆ ತರಬಹುದಾದ ಬದಲಾವಣೆಗಳನ್ನು ನಮೂದಿಸಿ ಸ್ಪಷ್ಟ ವರದಿ ನೀಡುವಂತೆ ನಿರ್ದೇಶಿಸಿದ್ದಾರೆ. ದಾಖಲೆಯಿಲ್ಲದ ಗ್ರಾಮಠಾಣ ಆಸ್ತಿಗೂ ಈ ಸ್ವತ್ತು ಪಡೆಯಲು ಅನುಕೂಲವಾಗುವಂತೆ ಮನೆ ಸಮೀಕ್ಷೆ ಮಾಡಿ ಸಮಸ್ಯೆ ಪರಿಹರಿಸಲು ಮಾರ್ಗೋಪಾಯ ಸೂಚಿಸುವಂತೆಯೂ ಸಚಿವರು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಹಿರಿಯ ಬಿಜೆಪಿ ನಾಯಕಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಈ ಯೋಜನೆಯ ವಿರುದ್ದ ಬೆಂಗಳೂರಿನಲ್ಲಿಂದು ಬಿಜೆಪಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದರು. ರಾಜ್ಯದ ರೈತರು ಈಗಾಗಲೇ ಬರಗಾಲದಿಂದ ಪರಿತಪಿಸುವ ಸ್ಥಿತಿ ಇದೆ. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರೇಷ್ಮೆ, ಮಾವು ಹಾಗೂ ರಾಗಿಗೆ ಹೆಸರಾದ ಬಿಡದಿ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಹೊರಟಿದೆ. ಈ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದರು. ರಾಜ್ಯದಲ್ಲಿರುವ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ಟೌನ್ಶಿಪ್ ಹೆಸರಿನಲ್ಲಿ ರೈತರ ಫಲವತ್ತಾದ ಜಮೀನುಗಳನ್ನು ಬಲವಂತವಾಗಿ ಕಸಿದುಕೊಳ್ಳುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬಿಜೆಪಿ ಬಿಡದಿ ಭಾಗದ ರೈತರ ಪರವಾಗಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಅನ್ನ ನೀಡುವ ರೈತರ ಹಿತ ಕಾಯುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕೃಷಿ ಚಟುವಟಿಕೆಯನ್ನೇ ನಂಬಿಕೊಂಡಿರುವ ಬಡ ರೈತರ ಜಮೀನನ್ನು ಯೋಜನೆಗಾಗಿ ಬಳಸಿಕೊಳ್ಳಲಾಗುತ್ತಿದೆ. ಸರ್ಕಾರ ಈ ವಿಚಾರದಲ್ಲಿ ದ್ವಂದ್ವ ನೀತಿ ಅನುಸರಿಸುತ್ತಿದೆ ಎಂದು ಅವರು ಟೀಕಿಸಿದ್ದಾರೆ. ಉತ್ತರ ಕರ್ನಾಟಕದ ರೈತರ ಜ್ವಲಂತ ಸಮಸ್ಯೆಗಳನ್ನು ಮತ್ತು ಅವರ ಸಂಕಷ್ಟಗಳನ್ನು ಪರಿಹರಿಸಲು ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ DCRE ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಇರುವುದರಿಂದ ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿಯಲ್ಲಿಂದು ನಡೆದ ಬರ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು, ಟಾಸ್ಕ್ಫೋರ್ಸ್ ಸಮಿತಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಕಡೆ ಕೊಳವೆಬಾವಿ ಕೊರೆಸಬೇಕು ಹಾಗೂ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶಿಸಿದರು. ಸರ್ಕಾರ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಣೆಗಾಗಿ 5 ಕೋಟಿ ಅನುದಾನ ನೀಡಿದೆ. ಬರಗಾಲದಲ್ಲಿ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ 7ನೇ ಘಟಿಕೋತ್ಸವವು ನಾಳೆ ನಡೆಯಲಿದ್ದು, ಮೊದಲ ಗೌರವ ಡಾಕ್ಟರೇಟ್ ಅನ್ನು ರಾಜ್ಯಸಭಾ ಸದಸ್ಯ ಸುಧಾಮೂರ್ತಿ ಅವರಿಗೆ ನೀಡಲು ನಿರ್ಧರಿಸಲಾಗಿದೆ. ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ,

0: 2016ರಲ್ಲಿ ಆರಂಭಗೊಂಡಿರುವ ಐಐಟಿ ಇದೀಗ ದಶಕದ ಸಂಭ್ರಮದಲ್ಲಿದೆ. ಪ್ರಪ್ರಥಮ ಐಐಟಿ ಗೌರವವನ್ನು ಐಟಿ ಕ್ಷೇತ್ರದ ಜತೆಗೆ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆ ಪರಿಗಣಿಸಿ ಸುಧಾಮೂರ್ತಿ ಅವರಿಗೆ ಪ್ರದಾನ ಮಾಡಲಾಗುವುದು ಎಂದರು. ನಾಳೆ ಮಧ್ಯಾಹ್ನ ನಡೆಯಲಿರುವ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮ್ ಸಿಂಗ್, ಗೌರವ ಅತಿಥಿಗಳಾಗಿ ಟಾಟಾ ಪವರ್ ರಿನ್ಯೂವೇಬಲ್ ಮೈಕ್ರೋಗ್ರಿಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮನೋಜ್ ಗುಪ್ತಾ, ಪ್ಯಾನ್ ಐಐಟಿ ಪೂರ್ವ ಛಾತ್ರಗಣ ಅಧ್ಯಕ್ಷ ಪ್ರಭಾತ ಕುಮಾರ ಭಾಗವಹಿಸಲಿದ್ದಾರೆ. ಧಾರವಾಡ ಐಐಟಿ ಆಡಳಿತ ಮಂಡಳಿ ಅಧ್ಯಕ್ಷ ಡಾ ಶರತ್ ಕುಮಾರ್ ಸರಾಫ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ವಿರುದ್ದ ಜನಜಾಗೃತಿ ಮೂಡಿಸುವ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೂ ಅಭಿಯಾನ 20 ದಿನಗಳವರೆಗೆ ಜರುಗಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೂಡಿ ತಿಳಿಸಿದ್ದಾರೆ. ತಿರಸ್ಕರಿಸಿ ತಿಳಿಸಿ, ಬೆಂಬಲಿಸಿ ಹಾಗೂ ಸಬಲೀಕರಿಸಿ ಎನ್ನುವ ಧ್ಯೇಯವನ್ನು ಈ ಅಭಿಯಾನ ಹೊಂದಿದೆ. ರಾಜ್ಯ ಸರ್ಕಾರವು 2028ರೊಳಗೆ ಮಾದಕ ದ್ರವ್ಯ ಮುಕ್ತ ಕರ್ನಾಟಕ ಮಾಡಲು ಮುಂದಾಗಿದೆ. ಜಿಲ್ಲೆಯಲ್ಲಿ 2 ವರ್ಷಗಳಲ್ಲಿ ಡ್ರಗ್ಸ್ಗೆ ಸಂಬಂಧಿಸಿದಂತೆ 79 ಪ್ರಕರಣ ದಾಖಲಿಸಿ ಸುಮಾರು 27 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯ ಜಪ್ತಿ ಮಾಡಲಾಗಿದೆ. ಮಾದಕ ದ್ರವ್ಯ ವ್ಯಸನಿಗಳನ್ನು ಸನ್ಮಿತ್ರ ವ್ಯವಸ್ಥೆ ಮೂಲಕ ನಿಗಾ ವಹಿಸಲಾಗಿದೆ. ಸಮಾಲೋಚನೆ, ಚಿಕಿತ್ಸೆ ಹಾಗೂ ಪುನರ್ವಸತಿಗೂ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ಲಾಸ್ಟಿಕ್ ನಿಷೇಧವನ್ನು ಸಮರ್ಪಕವಾಗಿ ಜಾರಿಗೊಳಿಸದಿದ್ದರೆ ಉತ್ಪಾದಕರು, ಸಂಬಂಧಿತ ಇಲಾಖೆ ಅಧಿಕಾರಿಗಳು ಹಾಗೂ ನಿಯಮ ಉಲ್ಲಂಘಿಸುವವರ ವಿರುದ್ಧ ಪರಿಸರ ಕಾನೂನಿನಡಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಯಾದಗಿರಿ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಎಚ್ಚರಿಸಿದ್ದಾರೆ. ನಗರದ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯ ಕುರಿತು ವಿವಿಧ ಇಲಾಖೆಗಳು, ವ್ಯಾಪಾರಿಗಳು ಮತ್ತು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಬಳಕೆ ಪರಿಸರ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಗಂಭೀರ ಹಾನಿ ಉಂಟು ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ದಿಗೊಳಿಸಲಾಗಿರುವ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆಗೆ ಕ್ಷಣಗಣನೆ. ರಾಜ್ಯದಲ್ಲಿ ಈ ಸ್ವತ್ತು ದಾಖಲೆ ತೊಡಕು ನಿವಾರಣೆಗೆ ಪಂಚಸದಸ್ಯರ ಸಮಿತಿ ರಚನೆ, 10 ದಿನಗಳಲ್ಲಿ ವರದಿ ಸಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರುದ್ಧ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಿಗೆ ವಾರದಲ್ಲಿ 1 ದಿನ ಕಡ್ಡಾಯ ರಜೆ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಗಾಂಧಿ ಸ್ಮೃತಿ. ಮೊದಲಿಗೆ ಕೆಲವು ಜಾಹೀರಾತುಗಳು.
2: Mysore sandal.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
7: ತಂದೆ ಆರೋಗ್ಯ ಚೆನ್ನಾಗಿರಲಿಲ್ಲ ಅಂತ ಹೇಳಿದ್ದೆ. ಎಲ್ಲ ಸೇವೆಯನ್ನು ಗಾಂಧೀಜಿನೇ ಮಾಡ್ತಾ ಇದ್ರು, ದಾದಿಗಳ ಹಾಗೆ ಮಾಡ್ತಾ ಇದ್ರು. ಗಾಯ ತೊಳೆದು, ಪಟ್ಟಿ ಹಚ್ಚೋದು, ಎಲ್ಲ ಕೆಲಸ ಅವರೇ ಮಾಡೋದು. ಒಂದು ದಿವಸ ಕೂಡ ಉದಾಸೀನದಿಂದ ಮಾಡಿಲ್ಲ ಕೆಲಸ. ಉಳಿದ ಸಮಯ ಶಾಲೆಗೆ ಹೋಗೋದು ಬರೋದು, ಉಳಿದ ಎಲ್ಲ ಸಮಯಗಳನ್ನು ಮಾಡೋದು. ಇದ್ರ ಜೊತೆಗೆ ಕಸ್ತೂರ್ಬಾ ಗರ್ಭವತಿಯಾಗಿದ್ದರು ಅವಾಗ. ನನಗೆ ಯಾಕೆ ಗಾಂಧೀಜಿಯವರ ಜೀವನ ಚರಿತ್ರೆ ಇಷ್ಟ ಆಗತ್ತೆ ಅಂದರೆ ಅತ್ಯಂತ ಪ್ರಾಮಾಣಿಕವಾದದ್ದು. ಅವ್ರು ಹೇಳ್ತಾರೆ, ಹೆಂಡತಿ ಗರ್ಭವತಿ ಆದಾಗಲೂ ನನ್ನ ಕಾಮಾಪೇಕ್ಷೆ ಕಮ್ಮಿ ಆಗಿರಲಿಲ್ಲ. ನಾನು ತಂದೆ ಕಾಲು ಓದ್ತಾ ಇರಬೇಕಾದ್ರೆ ನನ್ನ ಮನಸ್ಸು ಶಯನಗ್ರಹದಲ್ಲಿ ವಿಹರಿಸ್ತಿತ್ತು. ಏನೆಲ್ಲ ಮಾಡಬೇಕಂದ್ರೂ ಕೂಡ, ಎಷ್ಟೆಲ್ಲ ಮನಸ್ಸಿಗೆ ಬಂದರೂ ಕೂಡ, ತಂದೆ ಸೇವೆ ಮಾಡುವಾಗ ಹೆಂಡತಿ ಪ್ರೀತಿ ಸೆಳಿತಾ ಇತ್ತು ನನ್ನ. ಹೀಗೆ ಎಷ್ಟು ಕೆಲಸ ಮಾಡೋದು. ತಂದೆಗಳು, ತಂದೆ ವೈಷ್ಣವರು, ವೈದ್ಯರು ಏನೇನೇ ಹೇಳಿದ್ರು ಕೂಡ ಇಲ್ಲ, ನನ್ನ ಕ್ರಿಯೆಗಳನ್ನು ಮಾಡಬೇಕು, ಅಪೂಜೆ ಮಾಡಬೇಕು, ಪದ್ಧತಿ ಪ್ರಕಾರ ಮಾಡಬೇಕು ಅಂತಿದ್ರು. ಅವ್ರ ಹಠ, ಆ ದೈವ ನಂಬಿಕೆ ಕಂಡು ನನಗೆ ಬಹಳ ಆಶ್ಚರ್ಯ ಆಗ್ತಾ ಇತ್ತು. ಅವ್ರನ್ನ ಸ್ತೋತ್ರ ಮಾಡ್ತಾ ಇದ್ದೆ ನಾನು. ಆ ತಂದೆ ತೀರ್ಕೊಳ್ಳೋಂಥ ಘೋರ ರಾತ್ರಿ ದಿವಸ ಬಂತವತ್ತು. ಗಾಂಧೀಜಿಯವ್ರ ಚಿಕ್ಕಪ್ಪ ಬಂದರು, ರಾಜಕೋಟೆಯಲ್ಲಿ ಬಂದಿದ್ರು. ತಂದೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಕೇಳಿ ಬಂದರು. ಅವರು ಬಂದು ಅಣ್ಣ ತಮ್ಮ ಮಾತಾಡ್ತಾ ಕೂತಿದ್ರು, ಗಾಢ ಪ್ರೇಮ. ಹಾಗಲೆಲ್ಲ ತಂದೆ ಪಕ್ಕದಲ್ಲೇ ಚಿಕ್ಕಪ್ಪ ಕೂತ್ಕೋತಿದ್ರಂತೆ ಇವರಿಗೆ. ಇವರು ಸಾಯಂಕಾಲ ಕಾಲು ಒತ್ತಾ ಕೂತಿದ್ದಾರೆ. ರಾತ್ರಿ ಸುಮಾರು 10:30 ಆಗಿರಬೇಕು. ಆಗ ಚಿಕ್ಕಪ್ಪ, ನೀನು ಹೋಗಿ ಮಲ್ಕೊಳ್ಳೋ, ನಾನು ನೋಡ್ಕೋತೀನಿ ಹೋಗು ಅಂದ್ರೆ ಇವ್ರಿಗೆ ಖುಷಿ ಆಯಿತು. ಸಂತೋಷದಿಂದ ಶಯನಗ್ರಹಕ್ಕೆ ಹೋದರು. ಹೆಂಡತಿ ಪಾಪ ಮಲ್ಕೊಂಡಿದ್ದಾಳೆ ಬಸುರಿ, ಈ ಮಲ್ಕೊಳಿಗೆ ಬಿಡಬೇಕಲ್ಲ, ಎಬ್ಸಿದ್ರಂತಕೇನ. ಒಂದು 7-8 ಆಗಿರಬೇಕು. ನೌಕರ ಬಂದು ಬಾಗಿಲು ತಟ್ಟಿದ, ಮೋಹನ್ದಾಸ್ ಬೇಗ ಬಾಪ, ತಂದೆ ಆರೋಗ್ಯ ತುಂಬ ಕೆಟ್ಟೋಗಿದೆ. ತುಂಬ ಕೆಟ್ಟೋಗಿದೆ ಅಂದರೆ ಏನು ಅಂತ ಅರ್ಥ ಆಯಿತು. ಓಡಿ ಬಂದರು ಹೊರಗಡೆ. ಏನಾಗಿದೆ? ಇಲ್ಲ, ತಂದೆ ತೀರ್ಕೊಂಡ್ರು ಅಂತ ಉತ್ತರ ಬಂತು. ಅಂತೂ ಎಲ್ಲ ಮುಗಿದು ಹೋಯ್ತಲ್ಲ, ಎಷ್ಟು ಪಶ್ಚಾತ್ತಾಪ ಆಯಿತು ಇವರಿಗೆ. ಹೇಳ್ತಾರೆ, ತಂದೆ ಕೊಠಡಿಗೆ ಓಡಿ ಬಂದೆ ನಾನು. ನಾನು ಈ ಕಾಮಾಸಕ್ತಿ ಇಲ್ಲದೆ ಹೋಗಿದ್ರೆ ಅಂತ್ಯಕಾಲದಲ್ಲಿ ತಂದೆ ಕಾಲುಗಳನ್ನು ಒತ್ತಾನೆ ಇರ್ತಿದ್ದೆ. ನನ್ನ ಕೈಗಳ ಮೇಲೆ ಪ್ರಾಣ ಬಿಡ್ತಿದ್ರು ಅವರು. ಅವ್ರ ಬಗ್ಗೆ ಗಾಢ ಭಕ್ತಿ ಹೊಂದಿದ್ರಲ್ಲ ಚಿಕ್ಕಪ್ಪ, ಅವ್ರಿಗೆ ಅಂತಿಮ ಸೇವಾ ಭಾಗ್ಯ ಸಿಕ್ತು. ತಂದೆ ಗೊತ್ತಾಗಿತ್ತು ಅನ್ಸುತ್ತೆ, ತಾ ಸಾಯ್ತೀನಿ ಅಂತ ಕಾಗದಲ್ಲಿ ಬರ್ಕೊಟ್ಟಿದ್ರಂತೆ, ಅಂತ್ಯಕ್ರಿಯೆಗೆ ಸಿದ್ಧ ಮಾಡಿ ಅಂತ ಬರೆದಿಟ್ಟಿದ್ರಂತೆ. ಕರಳಲ್ಲಿದ್ದಂಥ ಆ ಮನಸ್ಸು ತುಳಸಿ ಮಣಿ ಆ ಹಾರ ತೆಗೆದು ಹಾಕಿದ್ರಂತೆ. ಮರುಗಡೆಗೆ ಪ್ರಾಣ ಬಿಟ್ಟಿದ್ರು. ನನಗೆ ಯಾಕೆ ನಾಚಿಕೆ ಆಯಿತು ಅಂತ ಗಾಂಧಿ ಹೇಳ್ತಾರೆ. ನನ್ನ ತಂದೆ ತಾಯಲ್ಲಿ ಅಪಾರವಾದ ಭಕ್ತಿ ಇತ್ತು ನಂದು. ಎಷ್ಟೇ ಭಕ್ತಿ ಇದ್ದರೂ ಕೂಡ ವಿಷಯಾಂಧನಾದ್ರಿಂದ ನನ್ನ ಪಿತೃಭಕ್ತಿ ನ್ಯೂನತೆಯಿಂದ ಕೂಡಿತ್ತು ಅಂತ ಹೇಳ್ತಾರೆ. ಏಕಪತ್ನಿ ವೃತಸ್ಥನಾದರೂ ಕಾಮಾಂಧನಾಗಿದ್ದೆ ಅಂತ ಕಡೆಗೊಂದು ಮಾತು ಹೇಳ್ತಾರೆ. ಈ ಕಾಮದಿಂದ ಬಿಡಿಸ್ಕೊಳ್ಬೇಕಾದ್ರೆ ನಂಗೆ ಸ್ವಲ್ಪ ಸಮಯ ಹಿಡಿಲಿಲ್ಲ, ಸಾಕಷ್ಟು ಸಮಯ ಹಿಡಿತು, ಸಾಕಷ್ಟು ಧರ್ಮ ಪರೀಕ್ಷೆಗೆ ಒಳಗಾಗಿದ್ದೆ. ಇನ್ನೊಂದು ವಿಷಯ ಗಾಂಧಿ ಭಾಳ ಒತ್ತಿ ಹೇಳ್ತಾರೆ, ಆ ಪತ್ನಿ ಹಡದ ಮೇಲೆ ಆ ಹುಟ್ಟಿದಂಥ ಮಗು 3-4 ಸತ್ತೋಯ್ತಂತೆ. ಗಾಂಧೀಜಿ ಮನಸ್ಸಲ್ಲಿ ಬಂದಂಥ ಪ್ರಾಯಶ್ಚಿತ್ತ ಭಾವನೆ ಹೇಗಿದೆ ಗೊತ್ತಾ? ಅವ್ರು ಹೇಳ್ತಾರೆ, ಇನ್ನೇನಾಗಿತ್ತು ಇಂಥ ಕಾಮಭಾವನೆಯಿಂದ ಆದಂಥದ್ದು ಶಿಶು, ಇನ್ನೇಕಾಗ ಸಾಧ್ಯ? ಈ ಉದಾಹರಣೆಯಿಂದ ದಂಪತಿಗಳಾಗೋರು ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತಾರೆ. ಜೀವನದ ಅಂಥ ಪ್ರತಿಯೊಂದು ಘಟನೆಯಿಂದ ಕಲಿಯುವಂಥ ಪಾಠ ಗಾಂಧೀಜಿ ಜೀವನದಲ್ಲಿ ಪ್ರತಿ ಕ್ಷಣಕ್ಕೆ ಸಿಗ್ತದೆ. ಗಾಂಧೀಜಿಯವರ 7ನೇ ವಯಸ್ಸಿಂದ 16ನೇ ವಯಸ್ಸು ತನಕ ಶಾಲೆಗೆ ಹೋಗಿ ಪಾಠ ಕಲಿತರು. ಸ್ಕೂಲಲ್ಲಿ ಧಾರ್ಮಿಕ ಶಿಕ್ಷಣ ಸಿಗಲಿಲ್ಲ ಅವರಿಗೆ. ಯಾವುದು ಸುಲಭವಾಗಿ ಸಿಗಬೇಕಾಗಿತ್ತೋ ಶಾಲೆಯಲ್ಲಿ ಅದು ಸಿಗಲಿಲ್ಲ, ಆದರೆ ಮನೆಯಲ್ಲಿ ವಾತಾವರಣ ಸಿಕ್ತು. ವೈಷ್ಣವ ಸಂಪ್ರದಾಯದವರಾದ್ದರಿಂದ ದೇವಾಲಯಕ್ಕೆ ಹೋಗ್ತಾ ಇದ್ರು ದೊಡ್ಡವ್ರ ಜೊತೆಗೆ. ಪ್ರಾಮಾಣಿಕವಾಗಿ ಹೇಳ್ತಾರೆ, ಅಷ್ಟು ಸಲ ದೇವಸ್ಥಾನಕ್ಕೆ ಹೋಗಿದ್ದೇನೆ ನಾನು, ಶ್ರದ್ಧೆ ಏನು ಉತ್ಪನ್ನ ಆಗಲಿಲ್ಲ ನನಗೆ. ಯಾಕಂದರೆ ದೇವಾಲಯದ ವೈಭವ ಇದೆಯಲ್ಲ, ಆ ಪುರೋಹಿತರ ಅಟ್ಟಹಾಸ ನನಗೆ ಹಿಡಿಸಲಿಲ್ಲ. ಅಲ್ಲಿ ಮಾಡುವಂಥ ಜನರ ಅನಾಚಾರ ಕೇಳಿ ಕೇಳಿ ನನಗೆ ಉದಾಸೀನತೆ ಹುಟ್ಟುಬಿಡ್ತು, ಧರ್ಮ ಭಾವನೆ ಬರಲೇ ಇಲ್ಲ. ಆದ್ದರಿಂದ ದೇವಸ್ಥಾನದಲ್ಲಿ ಕಲಿಯಿರಾರ್ದನ್ನು, ನಮ್ಮ ಮನೆಯಲ್ಲಿ ಒಬ್ಬಳು ದಾಸಿ ಇದ್ಲು ರಂಭೆ ಅಂತ, ಆಕೆಯಿಂದ ಕಲ್ತಿದ್ದೀನಿ. ಆಕೆ ಎಷ್ಟು ಚಂದ ಹೇಳಿದ್ಲು ಅಂದರೆ, ರಾಮನಾಮ ಔಷಧಿ ಅಂತ ಹೇಳಿದ್ಲು. ನಿನಗೇನು ಭಯ ಇದೆಯೋ, ಇವರು ದೇವದ ಬಗ್ಗೆ ಭಯ, ಹಾವಿನ ಬಗ್ಗೆ ಭಯ, ಭಾಳ ಅಂಜುಬುರುಕ, ಅಂಜಬೇಡ, ಏನಾದರೂ ರಾಮನಾಮ ಅನ್ನು, ರಾಮನಾಮ ಜಪ ಮಾಡು ಅಂತ ಕಲಿಸ್ಕೊಟ್ಲಂತೆ. ಸಣ್ಣಂದಿರುವಾಗಲೇ ರಂಭೆ ಅವರಿಗೆ ರಾಮನಾಮ ರಾಮನಾಮ ಹೇಳಿ ಹೇಳಿ ಹೇಳಿ ಗಾಂಧೀಜಿ ಕೊನೆವರೆಗೂ ರಾಮನಾಮ ಬಾಯಲ್ಲಿತ್ತು. ಅವ್ರು ಹೇಳ್ತಾರೆ, ರಾಮನಾಮ ನನಗೊಂದು ಅಮೋಘ ಶಕ್ತಿಯಾಗಿ ನನ್ನನ್ನು ಕಾಪಾಡಿದೆ ಅಂತ. ಗಾಂಧೀಜಿಯವ್ರ ಚಿಕ್ಕಪ್ಪನ ಮಗ ಬಹಳ ರಾಮಾಯಣದ ಅಭಿಮಾನಿ ಆತ, ಪ್ರೇಮಿ. ಅವನು ಮತ್ತು ಇವರು 2ನೇ ಅಣ್ಣ ಇಬ್ಬರೂ ಸೇರಿ ರಾಮರಕ್ಷಾ ಸ್ತೋತ್ರ ಕಲಿಯೋಕೆ ಶುರು ಮಾಡಿದ್ರಂತೆ. ಚಿಕ್ಕಪ್ಪ ಕಲಿಸಿದ್ರು, ಇವ್ರು ಕಲ್ಕೊಂಡ್ರು, ಚೆನ್ನಾಗಿ ಕಲ್ಕೊಂಡ್ರು. ಪೋರ್ ಬಂದರದಲ್ಲಿ ಇರೋ ತನಕ ರಾಮರಕ್ಷಾ ಸ್ತೋತ್ರ ಬಾಯಿಗೆ ಬರ್ತಿತ್ತು. ಅವ್ರು ಹೇಳ್ತಾರೆ, ರಾಮರಕ್ಷಾ ಸ್ತೋತ್ರದಲ್ಲಿ ಶ್ರದ್ಧೆ ಹೆಚ್ಚಿತ್ತು ಇಲ್ಲೋ ಗೊತ್ತಿಲ್ಲ, ಆದರೆ 2 ಕಾರಣಕ್ಕೆ ರಾಮರಕ್ಷಾ ಸ್ತೋತ್ರ ಜೋರಾಗಿ ಹೇಳ್ತಿದ್ದೆ ನಾನು. ಯಾಕಂದರೆ ಕಲಿಸ್ಕೊಟ್ನಲ್ಲ ನಮ್ಮ ಚಿಕ್ಕಪ್ಪ, ನನ್ನ ಮೇಲೆ ವಿಶ್ವಾಸ, ಎಷ್ಟು ಬೇಗ ಕಲಿತ ನೋಡು ಮೋಹನ್ದಾಸ್ ಇವನು ಅನ್ಬೇಕು, ಅದೊಂದು ಸಂತೋಷ. 2ನೇದು, ರಾಮರಕ್ಷಾ ಸ್ತೋತ್ರವನ್ನು ಸರಿಯಾಗಿ ಉಚ್ಚಾರಣೆ ಮಾಡ್ತೀನಿ ಅಂತ ಗರ್ವ ಆಯಿತು ನನ್ನೊಳಗೆ. ಆದರೆ ತಪ್ಪದೇ ರಾಮರಕ್ಷಾ ಸ್ತೋತ್ರ ಹೇಳ್ತಿದ್ದೆ. ಆದರೆ ಹೃದಯದಲ್ಲಿ ಉಳಿದಿದ್ದ ಬೀಜ ಇದೆಯಲ್ಲ ರಾಮಾಯಣ ಪಾರಾಯಣದ್ದು, ಕೊನೆವರೆಗೂ ರಾಮಾಯಣ ಪಾರಾಯಣ ಇರಬೇಕು ಅವರಿಗೆ. ಅವ್ರು ಯಾರ್ಯಾರು ಹೇಳೋರು, ರಾಮರಕ್ಷಾ ಅಂದರೆ ಆರೋಗ್ಯ ಕೆಡಲ್ಲ ನಿಮ್ಮದು, ವಯಸ್ಸಾದವ್ರ ಆರೋಗ್ಯ ಚೆನ್ನಾಗಿ ಆಗ್ತದೆ ಅಂತ ಹೇಳಬೇಕು. ಅದೆಲ್ಲ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು. ಮುಂದೆ ಸ್ವಲ್ಪ ದಿವಸಕ್ಕೆ ಇವರು ರಾಜಕೋಟೆಗೆ ಬಂದರು. ಅಲ್ಲಿ ರಾಮಾಯಣದ ಕಥೆ ಜಾಸ್ತಿ ಆಗ್ತಿರಲಿಲ್ಲ, ಅಲ್ಲಿ ಪ್ರತಿ ಏಕಾದಶಿ ಭಾಗವತ ಪುರಾಣ ಆಗ್ತಿತ್ತಂತೆ. ಅಲ್ಲಿ ಹೇಳುವಂಥ ಪಂಡಿತರ ಸ್ಟೈಲೇ ಹಾಗಿತ್ತೋ, ಇವ್ರಿಗೆ ಇಷ್ಟ ಆಗಲಿಲ್ಲ ಭಾಗವತ ಪುರಾಣ ಆಗಲಿಲ್ಲ. ಮುಂದೆ ಗಾಂಧಿ ಹೇಳ್ತಾರೆ, ದೊಡ್ಡವರಾದ ಮೇಲೆ ಪಂಡಿತ್ ಮದನ್ ಮೋಹನ್ ಮಾಳವೀಯರವರು ಭಾಗವತ ಹೇಳುವಾಗ ಅನಿಸ್ತಿತ್ತು, ನಾನು ಬಾಲ್ಯದಲ್ಲಿ ಯಾರಾದರೂ ಇಂಥ ಒಳ್ಳೆ ಭಾಗವತ ಹೇಳಿದರೆ ನಾನು ಚೆನ್ನಾಗಿ ಕಲ್ಕೋಬೋದಾಗಿತ್ತು ಅಂತ ಹೇಳ್ತಾರೆ. ಅವ್ರ ಮಾತನ್ನು ಹೇಳೋದು ನೆನಪಿಡಬೇಕು, ಎಲ್ಲ ಪಾಲಕರು ನೆನಪಿಡಬೇಕಾಗತ್ತೆ. ನಿಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು ಅಂತಿರೋ ಸಣ್ಣ ವಯಸ್ಸಲ್ಲೇ ಕಲಿಸ್ಬಿಡಿ, ಸಣ್ಣ ವಯಸ್ಸಲ್ಲಿ ಕಲಿಸಿ. ಈ ಗ್ರಂಥಗಳ ಶುಭಾಶುಭ ಸಂಸ್ಕಾರ ಏನಿದೆಯೋ ಶಾಶ್ವತವಾಗಿ ನಿಲ್ಲಬೇಕಾದ್ರೆ ಬಾಲ್ಯದಲ್ಲೇ ಕಲಿಸ್ಬೇಕು. ಅಂಥ ಗ್ರಂಥಗಳನ್ನು ಜಾಸ್ತಿ ಕಲೀಲಿಲ್ಲ ಅನ್ನುವಂಥ ದುಃಖ ನನಗೀಗಲಾದರೂ ಕಾಡ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡುವಂಥ ಮನಸ್ಥಿತಿ ನನಗೆ ಬಂದಿತ್ತು ಅಂತ ಹೇಳ್ತಾರೆ. ಯಾಕಂದರೆ ಶಿಕ್ಷಣ ಆಗಿತ್ತು, ಎಲ್ಲ ಧರ್ಮದವರು ಇದ್ರು ಜೊತೆ ಹೋದವರು, ಅಲ್ಲೊಬ್ಬರು ಜೈನ ಸನ್ಯಾಸಿಗಳಿದ್ದರು ಮನೆಗೆ ಬರೋರು, ಅವ್ರಿಗೆಲ್ಲ ಸೇವೆ ಮಾಡೋಕ್ಕೆ ಹೇಳಬೇಕು. ಹೀಗಾಗಿ ಜೈನ ಧರ್ಮದ ಬಗ್ಗೆ, ವೈಷ್ಣವ ಧರ್ಮದ ಬಗ್ಗೆ ಎಲ್ಲದರ ಬಗ್ಗೆನೂ ಒಳ್ಳೆಯ ಅಭಿಪ್ರಾಯ ಬಂದಿತ್ತು. ಆನಂತರ ಹಾಗೆ ಹೇಳ್ತಾರೆ, ಗುಜರಾತಿ ನೀತಿ ಪದ್ಯ ಒಂದು ನನ್ನ ಮನಸ್ಸಿನ ದೊಡ್ಡ ಪರಿಣಾಮ ಮಾಡಿತು. ಅದು ಹೇಳುತ್ತೆ, ಯಾರಾದರೂ ನಿನಗೆ ಅಪಕಾರ ಮಾಡಿದರೆ ಉಪಕಾರ ಮಾಡಬೇಕು, ಅವರಿಗೆ ಎಂದೂ ಅಪಕಾರ ಮಾಡಬಾರ್ದು ಅಂತ ತತ್ವ. ಆ ಗುಜರಾತಿ ಹಾಡಿನ ಅರ್ಥ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಲೋಟ ನೀರು ಕೊಟ್ಟವರಿಗೆ ಊಟ ಕೊಡು, ಒಳ್ಳೆ ಮಾತಾಡಿದವರಿಗೆ ದೀರ್ಘದಂಡ ನಮಸ್ಕಾರ ಮಾಡು, ಒಂದು ಕಾಸು ಕೊಟ್ಟವರಿಗೆ ಒಂದು ಚಿನ್ನದ ನಾಣ್ಯ ಕೊಡು, ನಿನ್ನ ಪ್ರಾಣ ಉಳಿಸಿದವರಿಗೆ ನಿನ್ನ ಜೀವವನ್ನೇ ಕೊಡಲಿಕ್ಕೆ ಸಿದ್ಧನಾಗಬೇಕು ನೀನು. ಉಪಕಾರಕ್ಕೆ ಪ್ರತಿಯಾಗಿ ತನು ಮನಧನದಿಂದ 10 ಪಟ್ಟು ಉಪಕಾರ ಹೆಚ್ಚು ಮಾಡು. ನಿಜವಾದ ಜ್ಞಾನಿಗಳು ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ ಅನ್ನುವಂಥ ಪದ್ಯ. ಈ ಬೀಜ ಗಾಂಧಿ ಮನಸ್ಸಲ್ಲಿ ಮೆಳಿತಲ್ಲ, ಮುಂದೆ ಅವರು ದೊಡ್ಡ ಎತ್ತರಕ್ಕೆ ಹೋದಾಗ ಕೂಡ ಈ ಪದ್ಯ ಕಾಪಾಡಿದೆ ನನ್ನ ಅಂತ ಹೇಳ್ತಾರೆ. ಯಾರಾದರೂ ಅಪಕಾರ ಮಾಡಿದರೆ ಅಪಕಾರ ಅಂತ ಅನ್ನಿಸ್ಲಿಲ್ಲ, ಅವ್ರಿಗೆ ಉಪಕಾರನೇ ಮಾಡಬೇಕು ಅನ್ನುವಂಥ ಬುದ್ಧಿ ಸ್ಥಿರವಾಗಿ ಮನಸ್ಸಲ್ಲಿ ಉಳ್ಕೊಂತು ಅಂತ ಗಾಂಧಿ ಗಟ್ಟಿಯಾಗಿ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ, ಕೇಳಣ್ಣ.

0: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವಿದೆ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ರಾಬಿನ್ ಕ್ರಿಸ್ಟೋಫರ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಸಾಮಾನ್ಯವಾಗಿ ಯಾವುದೋ ಒಂದು ಅಪಘಾತ ಆಗತ್ತೆ ಎಲ್ಲೋ ಒಂದ್ ಕಡೆ, ಅಲ್ಲಿ ಜನಗಳು ನಿಂತ್ಕೊಂಡು ನೋಡ್ತಿದ್ರು, ಫೋಟೋ ತೆಗಿತಿದ್ರು ಅಂತ ನಾವು ಈ ಎಲ್ಲಾ ಮಾತುಗಳನ್ನ ಕೇಳ್ತಾ ಇದೀವಿ. ಆಮೇಲೆ ಪೊಲೀಸರಿಗೆ ಹೇಳಿದ್ರೆ ನಮಗೆ ತೊಂದರೆ ಕೊಡ್ತಾರೆ ಅಂತ ಈ ಎಲ್ಲಾ ವಿಚಾರಗಳನ್ನ ನೋಡ್ತಾ ಇದೀವಿ. ಮತ್ತೆ ಇತ್ತೀಚಿನ ದಿನಮಾನಗಳಲ್ಲಿ ಅವರಿಗೆ ಒಂದಿಷ್ಟು ಸುರಕ್ಷತೆ ಇದೆ ಅಂತ ವಿಚಾರವನ್ನ ನಾವು ಕೇಳ್ಪಟ್ಟಿದ್ದೇವೆ. ಸರ್, ಇವರ ಸುರಕ್ಷತೆ ಇದೆಯಾ? ಯಾರಾದರೂ ಅಪಘಾತ ಆದಾಗ ರಕ್ಷಣೆಗೆ ಧಾವಿಸೋದು ಬಹಳ ಹಿಂದೆಟ್ ಹಾಕ್ತಾರೆ.
3: ಸರ್, ಖಂಡಿತವಾಗಿಯೂ ಇದನ್ನು ನಾವು ಗಮನಿಸಬೇಕು ಅಂತ ಹೇಳಿದ್ರೆ, 2016 ಇಸ್ವಿಯಲ್ಲಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಆ ಆದೇಶದ ಪ್ರಕಾರ ಈ ತರ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ, ಅಂದರೆ ಕಷ್ಟದ ಪರಿಸ್ಥಿತಿಯಲ್ಲಿ ಯಾರಾದರೂ ಆಕ್ಸಿಡೆಂಟ್ ಆಗಿರುವಂತಾಗಿರ್ಬೋದು ಅಥವಾ ಏನೋ ಘಟನೆ ನಡೀತಾ ಇರೋ ಸಂದರ್ಭದಲ್ಲಾಗಿರ್ಬೋದು, ಅಲ್ಲಿ ಆ ನೊಂದ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳಿದಾಗ, ಇವತ್ತು ಕಾನೂನು ಆ ವ್ಯಕ್ತಿಯನ್ನ ಗುರುತಿಸುತ್ತೆ ಮೊದಲನೇದಾಗಿ. ಎರಡನೇದಾಗಿ, ಪೊಲೀಸರು ಈ ವ್ಯಕ್ತಿಗಳ ಜೊತೆ ಮಾತಾಡುವಂಥದ್ದಾಗಿರ್ಬೋದು ಅಥವಾ ಅವ್ರ ಜೊತೆ ಒಂದು ಇಂಟ್ರಾಕ್ಷನ್ ಆಗಿರ್ಬೋದು, ಅದು ಕೂಡ ಒಂದು ಘನತೆಯಿಂದ ತುಂಬಿರಬೇಕು, ಮರ್ಯಾದೆಯಿಂದ ಇರಬೇಕು ಅನ್ನೋದು ಕೂಡ ಕಾನೂನು ಹೇಳುತ್ತೆ. ಮತ್ತೆ ಮೂರನೇದು, ಈ ವ್ಯಕ್ತಿಗೆ ಸಂಬಂಧಪಟ್ಟಂತ ಅವರ ಪರ್ಸನಲ್ ಡೀಟೇಲ್ಸ್ ಏನಿದಾವೋ ಅದನ್ನ ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಪೊಲೀಸರ ಜೊತೆ ಆಗಿರ್ಬೋದು, ಆಸ್ಪತ್ರೆಗಳ ಜೊತೆ ಅವರು ಹಂಚ್ಕೊಳ್ಬೋದು. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅದನ್ನ ಅವ್ರಿಗೆ ಫೋರ್ಸ್ ಮಾಡಿ ತಗೊಳ್ಬಾರದು ಅನ್ನೋದು ಇವತ್ತು ಕಾನೂನಾಗಿದೆ ಸರ್. ಮತ್ತೆ ಇವತ್ತು ಕಾನೂನಿನ ನಮ್ಮ BNS ಅಂತ ನಾವೇನು ಕರಿತೇವೋ, ಭಾರತೀಯ ನ್ಯಾಯ ಸಮಿತಿ ಅಂತ ಕರಿತೀವೋ, ಅಲ್ಲೂ ಕೂಡ ಈ ರೀತಿಯಾದಂತ ನೊಂದ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತ ವ್ಯಕ್ತಿಗಳು ಯಾರಾದರೂ ಅವರಿಗೆ ಪ್ರತ್ಯೇಕವಾಗಿ ಕಾನೂನು ಅಡಿಯಲ್ಲಿ ಕೂಡ ರಕ್ಷಣೆಯನ್ನು ಕೊಡಲಾಗಿದೆ. ಸೊ ಒಟ್ಟಾರೆ ಕಾನೂನು ಹೇಳುತ್ತೆ ಅಂತ ಹೇಳಿದ್ರೆ, ನೊಂದ ವ್ಯಕ್ತಿಗಳು ಅಥವಾ ಒಂದು ಅದು ಆಕ್ಸಿಡೆಂಟ್ ಆಗಿರ್ಬೋದು, ಇನ್ಯಾವುದೋ ಒಂದು ಸ್ಥಿತಿಯಲ್ಲಿ ನೊಂದ ವ್ಯಕ್ತಿ ಇದಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಯಾರಾದೊಬ್ಬರು ಬಂದ್ರೆ ಅದನ್ನು ನಾವು ಎನ್ಕರೇಜ್ ಮಾಡಬೇಕೇ ಹೊರತು ಅದನ್ನು ಡಿಸ್ಕರೇಜ್ ಮಾಡಬಾರದು ಅನ್ನೋದು ಇದರ ಒಂದು ಉದ್ದೇಶ
2: ಅಲ್ವಾ? ಈಗ ಮೊದಲು ನಾವು ಹತ್ರನೇ ಹೋಗೋದು ಬೇಡಪ್ಪ, ನಮ್ಗೆ ಯಾಕೆ ಬೇಕು ಅಂತ ಹೇಳ್ತಿದ್ರು.
3: ಹೌದು,
2: ಈಗ ಅದು ಆ ಪೊಲೀಸ್ ಸ್ಟೇಷನ್ಗಾರ ಆಗಿರ್ಬೋದು ಅಥವಾ ಆಸ್ಪತ್ರೆಗಾರ ಹೋಗಿರ್ಬೋದು, ಅವ್ರ ಜೊತೆಗೆ ಹೋಗಿರ್ಬೋದು, ಅವ್ರನ್ನ ಕರ್ಕೊಂಡು ಹೋಗಿ ಅವ್ನ ಅಡ್ಮಿಟ್ ಮಾಡೋ ತನಕ ಆ ಒಂದು ಒಳ್ಳೆ ಕೈಂಕರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರೆ. ಸೇವಾ ಮನೋಭಾವನೆ ಇದ್ದವರು ಕೂಡ ಮೊದಲೆಲ್ಲ ಹೋಗ್ತಾ ಇರಲಿಲ್ಲ. ಸೇವಕರಾಗಿರ್ಬೇಕು, ನಾವು ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವದವರಿಗೂ ಕೂಡ ಸ್ವಲ್ಪ ಹಿಂದೆಟ್ಟಿರ್ತಿತ್ತು. ಈ ರೀತಿಯಾದಂತ ಒಂದು ಸಹಾಯ ಮಾಡೋರಿಗೆ ಏನಂತಾರೆ ಅದಕ್ಕೆ?
3: ಸರ್, ಅವರನ್ನ ಗುಡ್ ಸಮಾರಿಟನ್ ಅಂತ ನಾವು ಕರಿತೇವೆ ಸರ್.
2: ಓಹೋ.
3: ಸೊ ಆ ಬಿಬ್ಲಿಕಲ್

0: ಡಿಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ರಸ್ತೆಯಲ್ಲಿ ಯಾರೂ ಗೊತ್ತಿಲ್ಲದೆ ಇರತಕ್ಕಂತ ವ್ಯಕ್ತಿಗೆ ಯಾರೋ ಒಬ್ರು ಬಂದು ಸಹಾಯ ಮಾಡ್ತಾರೆ ಅಂತ ಹೇಳಿದಾಗ ಅವರನ್ನ ಗುಡ್ ಸಮಾರಿಟನ್ ಅಂತ ಗುರುತಿಸಿದ್ದಾರೆ. ಇನ್ಫ್ಯಾಕ್ಟ್ ಸರ್ಕಾರ ಈಗ ಅವರಿಗೆ ಅವಾರ್ಡ್ಸ್ಗಳನ್ನು ಕೂಡ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಸರ್.
1: ಸಣ್ಣ ಪುಟ್ಟ ಅಪಘಾತ ಆದಾಗ ಸ್ವಲ್ಪ ಮುಂದೆ ಬರ್ತಾರೆ, ಆಮೇಲೆ ಈ ಪರಿಹಾರ ಕೇಳಲಿಕ್ಕಂತ ಹೋಗ್ಬೇಕಾಗತ್ತೆ ಅಂತ ಹೇಳಿ, ಅವಾಗ ಯಾರು ಯಾರಿಗೆ ಏನ್ ಮಾಡಿದ್ರು ಅವ್ರನ್ನ ಹಿಡಿದ್ಬಿಟ್ಟು ಅವ್ರ ಫೋಟೋ ನಂಬರ್ ಎಲ್ಲ ತೆಗೆದ್ಬಿಟ್ಟು ಅವರಿಗೆ ಎಲ್ಲ ಜಗಳ ಮಾಡ್ತಾರೆ ನಿಂತ್ಕೊಂಡು. ಆದ್ರೆ ಅಪಘಾತಕ್ಕೆ ಒಳಗಾದಂತಹ ವ್ಯಕ್ತಿಯನ್ನ ಕೂಡಲೇ ಅವ್ರಿಗೆ ಸಂಬಂಧಪಟ್ಟಂತಹ ಪರಿಹಾರ ರೂಪದಲ್ಲಿ ಈ ನ್ಯಾಯವನ್ನ ಕೂಡ ಒದಗಿಸೋ ಕೆಲಸ ಅಂತಂದಾಗ ಪೊಲೀಸ್ ಸ್ಟೇಷನ್ಗೆ ಕೂಡ ರಿಪೋರ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅವ್ರು ಒಪ್ತಿರಂಗಿಲ್ಲ ಅಲ್ಲಿ, ಏ ನನಗೇನು ಗೊತ್ತಿಲ್ಲ, ನಾನು ಮಾಡಿಲ್ಲ ಹಂಗೆ ಅಂತ ಹೇಳ್ತಾರೆ. ಹಾಗಾಗಿ ಪೊಲೀಸರಿಗೆ ಅವ್ರನ್ನ ಒಪ್ಪಿಸ್ಬಿಟ್ರೆ ಅವ್ರ ನ್ಯಾಯ ಅನ್ಯಾಯ ಯಾರ್ದು ಯಾರ ಕಡೆಯಿಂದ ಏನಾಗಿದೆ ಅಂತ ಅನ್ನೋದನ್ನ ಅವ್ರು ಬಗೆಹರಿಸ್ತಾರೆ. ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ ಆಗಿತ್ತು, ಆ ಗಾಯ ಆಗಿತ್ತು, ಅಪಘಾತ ಆಗಿತ್ತು ಅಂದ್ರೆ ಚಿಕಿತ್ಸೆಯನ್ನು ಅಲ್ಲಿ ಸುಲಭವಾಗಿ ಕೊಡ್ತಾರೆ. ಮೊದ್ಲು ಎಲ್ಲ ಈ ತರ ಇರಲಿಲ್ಲ, ಇವಾಗ ಒಳ್ಳೆ ಬೆಳವಣಿಗೆ ಆಯ್ತು ಅಂತ ಹೇಳ್ಬೋದು. ನ್ಯಾಷನಲ್ ಹೈವೇಗಳಲ್ಲಿ ಎಲ್ಲ ತುಂಬಾ ಆಕ್ಸಿಡೆಂಟ್ ಆದಾಗ ತುಂಬಾ ತೊಂದರೆ ಇತ್ತು, ಅಲ್ಲಿ ಕೂಡ ಅರ್ಜೆಂಟ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಕೂಡ ಆಸ್ಪತ್ರೆ ವ್ಯವಸ್ಥೆ ಕೂಡ ಆಗಿದೆ. ಈಗ ಪೊಲೀಸರು ಮೊದಲಿನಂಗಿಲ್ಲ, ಇವಾಗ ಸಾಕಷ್ಟು ಜನಸ್ನೇಹಿಯಾಗಿ ಇದ್ದಾರೆ, ಅವ್ರ ವರ್ತನೆಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಮತ್ತೆ ಮೇಲಾಧಿಕಾರಿಗಳು ನೀವು ಯಾವತ್ತೂ ಜನರ ಜೊತೆ ಒಳ್ಳೆ ರೀತಿಯಲ್ಲಿ ವರ್ತನೆ ಮಾಡಬೇಕಂತಾನು ಹೇಳ್ತಾರೆ. ತುಂಬಾ ಸಂತೋಷ ಸರ್ ಈ ಬಗ್ಗೆ ಧೈರ್ಯದ ಮಾಹಿತಿಯನ್ನ, ಅಂದ್ರೆ ನಮ್ಮ ಜನಗಳು ಯಾರಾದರೂ ಅಪಘಾತ ಆದಾಗ ತಾವು ಮುನ್ನುಗ್ಗಿ ಅವರಿಗೆ ಸಹಾಯ ಮಾಡಕ್ ಹೋಗ್ಬೇಕು ಅಂತ ಅನ್ನೋ ಮಾತನ್ನ ನೀವು ಹೇಳದಂಗಾಯ್ತು. ತುಂಬಾ ಧನ್ಯವಾದ. ಎಲ್ಲ ನಮ್ಮ ಕೇಳುಗರ ಪರವಾಗಿ ನಮಸ್ಕಾರ.
0: ನಮಸ್ಕಾರ ಸರ್, ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗೈ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: कैच द रेन, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
2: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं, रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಆಗಸ್ಟ್ 8ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ನೀಡಿ ನಿಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ನೀವು ನೀಡುವ ಮಾಹಿತಿ ಆಧರಿಸಿ ಅಕ್ಟೋಬರ್ 19ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: Akashvani FM Rainbow 101.3 MHz Musically yours.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿರೋದು 3:38. ಕಾರ್ಯಕ್ರಮ ಹೊಂಬಿಸಿಲುಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ, ಒಂದು ಹಾಡು, ಹಾಗೆ ನಿಮ್ಮ ಉತ್ತರಗಳನ್ನು ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಹೀಗಿದೆ, ಈ ಒಂದು ಪ್ರಶ್ನೆಯನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಕನ್ನಡ ಚಿತ್ರರಂಗದಲ್ಲಿ ಸ್ವರ್ಣ ಕಮಲ ಈ ಒಂದು ಪ್ರಶಸ್ತಿಯನ್ನು ಗಳಿಸ್ಕೊಂಡಂತಹ ಸಿನಿಮಾಗಳ ಸಂಖ್ಯೆ ಎಷ್ಟು, ಹಾಗೆ ಈ ಸಿನಿಮಾಗಳ ಹೆಸರು ಯಾವ್ದ್ಯಾವುದು ಅಂತ ನೀವು ನನಗೆ ಬರೆದು ಕಳಿಸ್ಕೊಡ್ಬೇಕು. ಎರಡಕ್ಕೂ ಉತ್ತರ ಕರೆಕ್ಟ್ ಆಗಿರಬೇಕು. ಸಿನಿಮಾಗಳ ಸಂಖ್ಯೆ ಎಷ್ಟು, ಜೊತೆಗೆ ಯಾವ ಯಾವ ಸಿನಿಮಾಗಳಿಗೆ ಸ್ವರ್ಣ ಕಮಲ ಪ್ರಶಸ್ತಿ ಬಂದಿದೆ ಅನ್ನೋ ಅಷ್ಟು ಉತ್ತರನೂ ಸರಿಯಾಗಿರಬೇಕು. ಸೊ ನಿಮ್ಗೇನಾದರೂ ಉತ್ತರ ಗೊತ್ತಿದ್ರೆ ನೀವು ಬೇಗ ಬೇಗ ಸಂದೇಶವನ್ನು ಕಳಿಸ್ಕೊಡಬಹುದು. 9480901013 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಉತ್ತರಗಳನ್ನು ಕಳಿಸ್ಕೊಡಿ. ಒಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗುತ್ತೆ, ಅಷ್ಟರೊಳಗಡೆ ನೀವು ನನಗೆ ಉತ್ತರವನ್ನು ಹೇಳಬೇಕು. ಹಾಗಾದರೆ ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇರೋದು ಕುನಾಲ್ ಗಂಜವಾಲ ಅವರ ಧ್ವನಿಯಲ್ಲಿ ಐಶ್ವರ್ಯ ಐಶ್ವರ್ಯ ಅನ್ನುವಂತಹ ಗೀತೆ.

ಸಮಯ ಆಗಿರೋದು 3:43. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನ ನಾನು ಕೇಳಿದ್ದೆ, ಸ್ವರ್ಣಕಮಲ ಪ್ರಶಸ್ತಿಯನ್ನ ಪಡೆದಂತಹ ಸಿನಿಮಾಗಳ ಸಂಖ್ಯೆ ಎಷ್ಟು ಮತ್ತು ಯಾವ ಯಾವ ಸಿನಿಮಾಗಳು ಅಂತ ನಾನು ಪ್ರಶ್ನೆಯನ್ನ ಕೇಳಿದ್ದೆ. ಸೊ ಎರಡಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿರೋರು ಯಾರ್ಯಾರು ಅಂತ ನೋಡೋದಾದ್ರೆ, ನಂಬರ್ ಎಂಡಿಂಗ್ ವಿತ್ 3-2-3-5-5 ಹನುಮಂತಪುರದಿಂದ ಹೊನ್ನೂರಲ್ಲಿ ಅವರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 7-5-5-4-0 ದಿಲೀಪ್ ಕಲ್ಯಾಣ್ಕರ್ ಸರಿಯಾಗಿರುವಂತಹ ಉತ್ತರ. ಮತ್ತೊಂದು ಉತ್ತರ ಸರಿಯಾಗಿ ಬಂದಿರೋದು ನಮಗೆ ಬಾಬಾ ಕಲ್ಯಾಣ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಗಜಾನನ ಭಟ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಜಗದೀಶ್ ಹಿರೇಮಠ್ ಬೆಳಗಾವಿಯಿಂದ ಸರಿಯಾಗಿರುವಂತಹ ಉತ್ತರ. ನಂಬರ್ ಎಂಡಿಂಗ್ ವಿತ್ 9-1 ಪ್ರಮೀಳಾ ದಾವಣಗೆರೆಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಉತ್ತರ ಬಂದಿದೆ. ಸೊ ನೀವು ಸರಿಯಾಗಿರುವಂತಹ ಉತ್ತರ ಕೊಟ್ಟಿಲ್ಲ. ಕೆಲವರು 3 ಅಂತಿದ್ದೀರಾ, ಕೆಲವರು 5 ಅಂತಿದ್ದೀರಾ, ಕೆಲವರು KGF 2, ತುಂಬ ಬೇರೆ ಬೇರೆ ಉತ್ತರಗಳನ್ನ ಕೊಟ್ಟಿದ್ದೀರಿ. ಬೆಂಗಳೂರಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಉತ್ತರ ಬಂದಿರೋದು ಆಶಾ ಶ್ರೀನಿವಾಸ್ ವಿನಿಪೇಟೆಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಉತ್ತರ ಬಂದಿರೋದು ನಿಮ್ಮ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ. ನಂಬರ್ ಎಂಡಿಂಗ್ ವಿತ್ 7-8-1-9 ಇವರು ಕೂಡ ಸರಿಯಾಗಿರುವಂತಹ ಉತ್ತರ. ಹಾಗೆ ಗುಣವತಿ ಭೀಮಪ್ಪ ಅವರು ದಾವಣಗೆರೆಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಉತ್ತರ ಬಂದಿರೋದು ಸಾಕಷ್ಟು ಜನ ಪ್ರಯತ್ನವನ್ನ ಮಾಡಿದ್ದೀರಿ ಸರಿಯಾಗಿರುವಂತಹ ಉತ್ತರವನ್ನ, ಬಟ್ ಕೆಲವೇ ಕೆಲವು ಸ್ನೇಹಿತರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿರೋದು. ಸರಿಯಾಗಿ ಉತ್ತರ ಕೊಟ್ಟಂತಹ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳನ್ನ ಹೇಳ್ತಾ, ಒಟ್ಟು 6 ಚಲನಚಿತ್ರಗಳು ಸರಿಯಾಗಿರುವಂತಹ ಉತ್ತರ. ಸಿನಿಮಾಗಳ ಹೆಸರು ಹೇಳಬೇಕು ಅಂತಂದ್ರೆ ಸಂಸ್ಕಾರ 1970 ತೆರೆಕಂಡಂತಹ ಸಿನಿಮಾ, ಚೋಮನ ದುಡಿ, ಘಟಶ್ರಾದ್ದ, ಹಾಗೆ ತರಬನ ಕತೆ, ತಾಯಿ ಸಾಹೇಬ, ಹಾಗೆ ದ್ವೀಪ. ಸೊ ಈ ಆರು ಸಿನಿಮಾಗಳು ಸ್ವರ್ಣಕಮಲ ಪ್ರಶಸ್ತಿಯನ್ನ ಗಳಿಸ್ಕೊಂಡಂತಹ ಸಿನಿಮಾಗಳು. ಸೊ ಸರಿಯಾಗಿರುವಂತಹ ಉತ್ತರ 6 ಆಗಿತ್ತು. ಹಾಗೆ 6 ಸಿನಿಮಾಗಳ ಹೆಸರನ್ನ ಕೂಡ ನಾನು ಹೇಳಿದ್ದೀನಿ. ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರಿಯಾಗಿ ಉತ್ತರ ಕೊಟ್ಟಂತಹ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನಾನು ಕೇಳ್ತಿದ್ದೀನಿ. ಯಾವ ನಗರದಲ್ಲಿ 10,00,000 ದೀಪಗಳನ್ನ 10 ನಿಮಿಷಗಳ ಕಾಲ ಉರಿಸಿ ಗಿನ್ನಿಸ್ ದಾಖಲೆಯನ್ನ ಮಾಡಲಾಗಿತ್ತು? ಯಾವ ಒಂದು ನಗರದಲ್ಲಿ 10,00,000 ದೀಪಗಳನ್ನ 10 ನಿಮಿಷ ಕಾಲದಲ್ಲಿ ಉರಿಸಿ ಗಿನ್ನಿಸ್ ದಾಖಲೆಯನ್ನ ಮಾಡಲಾಯಿತು? ಏನಿದಕ್ಕೆ ಉತ್ತರ? ಒಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗುತ್ತೆ. ಅಷ್ಟರೊಳಗಡೆ ನೀವು ನಮಗೆ ಉತ್ತರವನ್ನ ಕಳಿಸ್ಕೊಡ್ಬೇಕು. 9480901013 ಈ ಒಂದು ಸಂಖ್ಯೆಗೆ.

ಸಮಯ ಆಗಿರೋದು 3:51. ನಾನು ಕೇಳಿದಂತಹ ಪ್ರಶ್ನೆ ಆಗಿತ್ತು, ಯಾವ ನಗರದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ದೀಪಗಳನ್ನ 10 ನಿಮಿಷಗಳ ಕಾಲದಲ್ಲಿ ಉರಿಸಿ ಗಿನ್ನಿಸ್ ದಾಖಲೆಯನ್ನ ಮಾಡಲಾಯಿತು ಅಂತ ಹೇಳಿದ್ದೆ. ಸಾಕಷ್ಟು ಜನ ಅಯೋಧ್ಯೆ ಅಂತ ಹೇಳ್ತಾ ಇದ್ದೀರಿ. ಅಯೋಧ್ಯೆಯಲ್ಲಿ 941,551 ದೀಪಗಳನ್ನ ಅಂಟಿಸಿದ್ರು. ಬಟ್ ಅದಕ್ಕಿಂತ ಜಾಸ್ತಿ ಒಂದು ನಗರದಲ್ಲಿ ದೀಪಗಳನ್ನ ಹಚ್ಚಿದ್ರು, ಅದು ಮಣ್ಣಿನ ದೀಪವನ್ನ ಹಚ್ಚಿದ್ರು. ಸರಿಯಾಗಿರುವಂತಹ ಉತ್ತರ ಆಗಿತ್ತು ಉಜ್ಜಯಿನಿ, ಮಧ್ಯಪ್ರದೇಶನ ಉಜ್ಜಯಿನಿಯಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿತ್ತು. ಸೊ ನೇತ್ರಾ ಅವರು ಕೆಂಗೇರಿಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಅಯೋಧ್ಯೆ ಅಯೋಧ್ಯೆ ಅಯೋಧ್ಯೆ ಅಂತ ಹೇಳ್ತಾ ಇದ್ದೀರಿ. ಅಯೋಧ್ಯೆಯನ್ನ ಈ ಗಿನ್ನಿಸ್ ದಾಖಲೆ

ದಂತಹ ಉಜ್ಜಯಿನಿ ಜಾಗ ಬೀಟ್ ಮಾಡುತ್ತೆ. ರಾಯಚೂರಿನಿಂದ ಈರಣ ಬೆಂಗಾಲಿ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗೆ ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ ಸರಿಯಾಗಿರುವಂತಹ ಉತ್ತರ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಮತ್ತೊಂದು ಉತ್ತರ ನಮಗೆ ಬಂದಿರೋದು ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಬೆಂಗಳೂರಿನಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗೆ ಅಭಿಷೇಕ್ ರೇಣುಕಾ ಕಾರ್ತಿಕ ಅವರು ಬಸವನ ಭಾಗೇವಾಡಿಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಜೊತೆಗೆ ಮತ್ತೊಂದು ಸಂಖ್ಯೆ ಬಂದಿದೆ, ಬಟ್ ನೀವೆಲ್ಲರೂ ಕೂಡ ಅಯೋಧ್ಯೆ ಅಯೋಧ್ಯೆ ಅಯೋಧ್ಯೆ ಅಂತ ಹೇಳ್ತಾ ಇದ್ದೀರಿ. ರಮೇಶ್ ಗುಟ್ಟೆ ಅವರು ಮಧುಗಿರಿಯಿಂದ ಸರಿಯಾಗಿರುವಂತಹ ಉತ್ತರ, ಹರೀಶ್ ಅವರು ಮಲ್ಲೇಶ್ವರಂನಿಂದ ಸರಿಯಾಗಿರುವಂತಹ ಉತ್ತರ, ಜಗದಾಂಬಿಕಾ ಅವರು ಹಂಸವೇಣಿ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಎಚ್ ಡಿ ಸಮರ್ಥ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಎಸ್ ಎಂ ಶೋಭಾ ಅವರು ಹಾಸನದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಕೆಲವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ ಅಂತ ಹೇಳೋಕ್ಕೋಸ್ಕರ ನಾನು ಉತ್ತರವನ್ನ ಹೇಳಾದ್ಮೇಲೆ ಸರಿಯಾಗಿರೋ ಉತ್ತರವನ್ನ ಮತ್ತೆ ಮತ್ತೆ ಬರೆದು ಕಳಿಸ್ತಾ ಇದ್ದೀರಿ. ಇಷ್ಟು ಜನ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ರು. ಸರಿಯಾಗಿ ಉತ್ತರ ಕೊಟ್ಟಂತಹ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಹೊಂಬಿಸಿಡು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಬರುತ್ತೆ. ಓ ಗುಣವಂತ ಅನ್ನುವಂತಹ ಗೀತೆ ಬರುತ್ತೆ. ಕಾಲಾವಕಾಶ ಸಿಕ್ಕರೆ ಮತ್ತೊಂದು ಗೀತೆ ಕೂಡ ಅದನ್ನ ಹಿಂಬಾಲಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾನು 4 ಗಂಟೆ 1 ನಿಮಿಷಕ್ಕೆ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಎಲ್ಲಿ ಹೋಗದೆ ಕೇಳ್ತಾ ಇರಿ. ಇದು ಆಕಾಶವಾಣಿ ಬೆಂಗಳೂರು FM ರೈನ್ಬೋ 101.3 MHz.

0: ಜಾಯಿನ್ ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ ದ್ವಾರಾ ಜನಹಿತ್ ಮೇ ಜಾರಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: Akashvani FM Rainbow 101.3 MHz Musically yours.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿರೋದು 4:03 ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವೆಲ್ಲರೂ ಕೇಳ್ತಿರೋದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಒಂದು ಜಾಗದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅನ್ನೋ ಕುತೂಹಲ ನಿಮಗಿದೆಯಾ? ಹಾಗಾದರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತು ನಾವು ಆಸ್ಟ್ರೇಲಿಯಾದ, ಅದರಲ್ಲೂ ಪಶ್ಚಿಮ ಆಸ್ಟ್ರೇಲಿಯಾದ ರಾಜ್ಯದ ಮಿಡಲ್ ಐಲ್ಯಾಂಡ್ ಅನ್ನುವಂತಹ ರಾಜ್ಯದಲ್ಲಿರುವಂತಹ ಒಂದು ದ್ವೀಪದಲ್ಲಿ ಪ್ರಸಿದ್ಧಿಯಾಗಿರುವಂತಹ ಒಂದು ಸರೋವರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಕೇಳುಗರೆಲ್ಲರೂ ಕೇಳಿಸ್ಕೊಳ್ಳಿ, ಆಸ್ಟ್ರೇಲಿಯಾದ ಪಶ್ಚಿಮ ಭಾಗದಲ್ಲಿರುವಂತಹ ವಿಶ್ವದ ಅತ್ಯಂತ ವಿಶಿಷ್ಟವಾಗಿರುವಂತಹ ಒಂದು ಸರೋವರ ಇದು. ಈ ಒಂದು ಸರೋವರದ ಬಗ್ಗೆ ಹೆಚ್ಚಿನ ಮಾಹಿತಿ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ. ಹಾಗಾದ್ರೆ ನೀವೆಲ್ಲರೂ ಕೂಡ ನನ್ನ ಜೊತೆ ಆಸ್ಟ್ರೇಲಿಯಾಗೆ ಬರಕ್ಕೆ ರೆಡಿ ಇದ್ದೀರಾ? ಈ ಹಾಡನ್ನ ಕೇಳಿಕೊಂಡು ಆಮೇಲೆ ನಾವು ಆಸ್ಟ್ರೇಲಿಯಾಗೆ ಹೋಗೋಣ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾನು ಈ ಒಂದು ಸರೋವರದ ಬಗ್ಗೆ ಹೊತ್ತು ತಂದಿದ್ದೀನಿ, ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳೋದಕ್ಕೆ ಕೂಡ ನಾನು ಕಾಯ್ತಾ ಇದ್ದೀನಿ. ಹಾಗಾದ್ರೆ ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇರೋದು ತನನಂ ತನನಂ ಅನ್ನುವಂತಹ ಗೀತೆ, ಚಿತ್ರ ಅವರ ಧ್ವನಿಯಲ್ಲಿ ತನನಂ ತನನಂ ಸಿನಿಮಾದಿಂದ. ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ನಿಮ್ಮ ಜೊತೆ ಆಗ್ತಿರೋದು ನಾನು ಆರ್ ಜೆ ಚೈತ್ರಾ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇರೋದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಸಮಯ ಆಗಿರೋದು 4:15 ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸೊ ನಾನು ಇವತ್ತು ಹೇಳಿದೆ ನಿಮಗೆಲ್ಲರಿಗೂ, ಲೇಕ್ ಯಾವುದೋ ಒಂದು ಆಸ್ಟ್ರೇಲಿಯಾದಲ್ಲಿರುವಂತಹ ಒಂದು ಸರೋವರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿಶೇಷವಾಗಿರುವಂತಹ ಸರೋವರ ಇದು, ಇದರ ಹೆಸರು ಲೇಕ್ ಹಿಲಿಯರ್ ಅಂತ. ಆಸ್ಟ್ರೇಲಿಯಾದ ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಮಿಡಲ್ ಐಲ್ಯಾಂಡ್ ಅನ್ನುವಂತಹ ರಾಜ್ಯದಲ್ಲಿ ಇರುವಂತಹ ದ್ವೀಪ ಇದು. ಇದು ಸುಮಾರು 600 ಮೀಟರ್ ಉದ್ದ ಇದೆ, ಹಾಗೆ 250 ಮೀಟರ್ ಅಗಲ ಇರುವಂತಹ ಒಂದು ಸರೋವರ. ಈ ಸರೋವರ ವಿಶ್ವದಲ್ಲೇ ಅತ್ಯಂತ ಏನಂತಾರೆ, ವಿಚಿತ್ರ ಅಂತ ಹೇಳ್ಬೋದು ಅಥವಾ ಯುನೀಕ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇದು ಗುಲಾಬಿ ಬಣ್ಣದಲ್ಲಿ ಇರುವಂತಹ ಸರೋವರ. ಪೂರ್ತಿ ಸರೋವರ, ಪೂರ್ತಿ ಲೇಕ್ ಏನಿದೆಯೋ ಅದು ಫುಲ್ಲು ಗುಲಾಬಿ ಬಣ್ಣದಲ್ಲೇ ಇದೆ. ಪಕ್ಕದಲ್ಲೇ ಕರಾವಳಿ ಪ್ರದೇಶ ಇದ್ದು ಪಕ್ಕದಲ್ಲೇ ಸಮುದ್ರ ಇದ್ದರೂ ಕೂಡ ಈ ಒಂದು ಸರೋವರ ಮಾತ್ರ ಗುಲಾಬಿ ಬಣ್ಣದಲ್ಲಿ ಇದೆ. ಈ ಗುಲಾಬಿ ಬಣ್ಣದಲ್ಲಿ ಇರುವಂತಹ ಸರೋವರ ಯಾಕೆ ಗುಲಾಬಿ ಬಣ್ಣದಲ್ಲಿರುತ್ತೆ, ಈ ಹಾಡಿನ ನಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಮಗೆ ಒಬ್ಬರು ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ. ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವೀಸಾ ಪಾಸ್ಪೋರ್ಟ್ ಇಲ್ಲದೇನೆ ನಮ್ಮನ್ನು ಆಸ್ಟ್ರೇಲಿಯಾಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ನಿಮಗೆ ಧನ್ಯವಾದಗಳು, ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಟ್ರಿಪ್ಪಿಗೆ ಅಂತ ಹೇಳ್ತಿದ್ದಾರೆ. ಖಂಡಿತ ಎಲ್ಲರೂ ಕೂಡ ವೆಲ್ಕಮ್ ಈ ಒಂದು ಏನಂತಾರೆ ರೇಡಿಯೋ ಟ್ರಿಪ್ಪಿಗೆ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಟೇಲರ್ ಅವರು, ಟೇಲರ್ ಜವರಾಯಿ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸರೋವರ, ಈ ಒಂದು ಲೇಕ್ ಏನಿದೆಯಲ್ವಾ, ಇದು ಯಾಕೆ ಗುಲಾಬಿ ಬಣ್ಣ ಇದೆ, ನಿಮ್ಗೇನಾದರೂ ಉತ್ತರ ಗೊತ್ತಿದೆಯಾ ಅಥವಾ ನಿಮ್ಗೇನಾದರೂ ಗೊತ್ತಿದೆಯಾ ಇದ್ರ ಬಗ್ಗೆ, ನನ್ನ ಜೊತೆ ಹಂಚ್ಕೊಳ್ಳಿ. 9408010013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನೀವು ಹಂಚ್ಕೋಬೋದು. ನಿಮ್ಗೇನಾದರೂ ಈ ಒಂದು ಸರೋವರದ ಬಗ್ಗೆ ಮಾಹಿತಿ ಗೊತ್ತಿದೆ ಅಂತ ಆದರೆ ನೀವು ಕೂಡ ಹಂಚ್ಕೋಬೋದು. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳು ಈ ಒಂದು ಲೇಕ್ ಹಿಲಿಯರ್ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎರಡು ಗೀತೆಗಳ ಪ್ಲೇಲಿಸ್ಟ್ ನಿಮಗಾಗಿ ಬರ್ತಾ ಇದೆ. ಇದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್.

0: ವಂಡರ್ಫುಲ್ ಗೀತೆಯನ್ನ ಕೇಳ್ಕೊಂಡು ಬಂದ್ರಿ. ನನ್ನ ಚೆಲುವೆ ನನ್ನ ಚೆಲುವೆ ಅನ್ನುವಂತಹ ಗೀತೆ ನರೇಶ್ ಅಯ್ಯರ್ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ರಿ. ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಕನ್ನಡ ಕಾಮನ ಬಿಲ್ ಅನ್ನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಆಸ್ಟ್ರೇಲಿಯಾದ ಲೇಕ್ ಹಿಲಿಯರ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. 1802 ಬ್ರಿಟಿಷ್ ನಾವಿಕ ಮತ್ತು ಅನ್ವೇಷಕರಾದಂತಹ ಮ್ಯಾಥ್ಯೂ ಫ್ಲಿಂಡರ್ಸ್ ಇವರು ಮೊದಲ ಬಾರಿಗೆ ಇದನ್ನ ದಾಖಲಿಸಿದ್ರಂತೆ. ನಾನಾಗಲೇ ಹೇಳ್ದಂಗೆ ಸುಮಾರು 600 meters ಉದ್ದ ಇದೆ, 250 meters ಅಗಲ ಇದೆ, ಬರೀ ಒಂದು ಪಟ್ಟಿಯಷ್ಟು ಮರಳಿನ ಬಾರ್ಡರ್ ಅಷ್ಟೇ ಇದೆ. ಆ ಕಡೆ ನೋಡಿದ್ರೆ ಸಮುದ್ರ, ನೀಲಿ ಸಮುದ್ರ, ಈ ಕಡೆ ನೋಡಿದ್ರೆ ಗುಲಾಬಿ ಬಣ್ಣದ ಸರೋವರ. ಸೊ ಈ ರೀತಿ ಇದೆ. ಇದರ ಸುತ್ತ ಯುಕಲಿಪ್ಟಸ್ ಮರಗಳು ಬೆಳ್ಕೊಂಡಿದೆ. ಹಾಗೆ ಯಾಕೆ ಇದು ಗುಲಾಬಿ ಬಣ್ಣಗಳು, ಗುಲಾಬಿ ಬಣ್ಣ ಇದೆ ಅನ್ನೋದಕ್ಕೆ ಕಾರಣ ಹೇಳಬೇಕು ಅಂತಂದರೆ, ಲೇಕ್ ಹಿಲಿಯರ್ಲು ಇಲ್ಲಿರುವಂತಹ ನೀರಿನಲ್ಲಿ ಹೆಚ್ಚು ಉಪ್ಪಿನ ಪ್ರಮಾಣ ಇದೆಯಂತೆ. ಅಂದರೆ ಸಮುದ್ರದಲ್ಲಿ ಇರುವಂತಹ ಉಪ್ಪಿಗಿಂತ ಹೆಚ್ಚು ಉಪ್ಪು ಈ ಒಂದು ಸರೋವರದಲ್ಲಿ ಇದೆಯಂತೆ. ನೈಸರ್ಗಿಕವಾಗಿ ಆ ಉಪ್ಪು ಇರೋದ್ರಿಂದ ಆ ಉಪ್ಪಿನ ಜೊತೆ ಒಂದಷ್ಟು ಆಲ್ಗೆ ಏನಿದೆಯೋ ಅದು ರಿಯಾಕ್ಟ್ ಆದಾಗ ಆ ಒಂದು ಬಣ್ಣ ಬರುತ್ತೆ. ಸೊ ಈ ಒಂದು ಸರೋವರದಲ್ಲಿ, ಈ ಒಂದು ಲೇಕಲ್ಲಿ ಡುನಾಲಿಯಲಾ ಸಲೀನಾ ಎಂಬುವಂತಹ ಆಲ್ಗೆ ಇದೆ. ಈ ಒಂದು ಪಾಚಿ ಪಾಚಿ ಅಂತ ಕರಿತೀವಲ್ವ ನಾವು, ಅದೇ ಆ ಡುನಾಲಿಯಾನ ಸಲೀನಾ ಅನ್ನುವಂತಹ ಪಾಚಿ ಉಪ್ಪಿನ ಜೊತೆ ರಿಯಾಕ್ಟ್ ಆದಾಗ ಇದು ಗುಲಾಬಿ ಬಣ್ಣಕ್ಕೆ ತಿರುಗುತ್ತಂತೆ. ಇದು ತುಂಬಾ ವಿಶೇಷವಾಗಿದೆ. ಹಾಗೆ ಇದನ್ನ ನೀವೇನಾದರೂ ನೋಡಬೇಕು ಅಂತಂದ್ರೆ ಬೇಸಿಗೆ ಕಾಲದಲ್ಲಿ ತುಂಬಾ ಬ್ರೈಟ್ ಆಗಿ ಕಾಣುತ್ತಂತೆ ಈ ಒಂದು ಗುಲಾಬಿ ಬಣ್ಣ. ಸೊ ಎಷ್ಟೊಂದು ಜನ ಇದನ್ನ ಸೀನಿಕ್ ಫ್ಲೈಟ್ ಅನ್ನ ತಗೊಂಡು ಮೇಲ್ಗಡೆಯಿಂದ ಇದನ್ನ ನೋಡ್ತಾರಂತೆ, ಅಥವಾ ಡ್ರೋನ್ ಶಾಟ್ಗಳ ಮುಖಾಂತರ ಕೂಡ ನೋಡಬಹುದು. ಮೇಲಿಂದ ನೋಡಿದಾಗ ನಿಮ್ಗೆ ಪಕ್ಕದಲ್ಲಿ ಸಮುದ್ರ, ನೀಲಿ ಬಣ್ಣದ ಸಮುದ್ರ, ಈ ಕಡೆ ಗುಲಾಬಿ ಬಣ್ಣದ ಸರೋವರ, ಎರಡೂ ಕೂಡ ತುಂಬಾ ಅಮೋಘವಾಗಿ ಕಾಣುವಂತಹ ದೃಶ್ಯ ಅಂತೆ. ನೀವು ನೋಡಿಲ್ಲ ಅಂತಂದ್ರೆ ಒಂದ್ಸತಿ ಗೂಗಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ, ಲೇಕ್ ಹಿಲಿಯರ್ ಅಂತ ಹೊಡಿರಿ, ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನೋಡಿ. ಗುಲಾಬಿ ಬಣ್ಣ ಅಂತಂದ್ರೆ ತುಂಬಾ ಬ್ರೈಟ್ ಆಗಿರುವಂತಹ ಗುಲಾಬಿ ಬಣ್ಣದಲ್ಲಿ ಕಾಣುತ್ತೆ. ನೈಸರ್ಗಿಕವಾಗಿ ಇರುವಂತಹ ಉಪ್ಪಿನ ಅಂಶದ ಜೊತೆ ಆ ಒಂದು ಪಾಚಿ ಏನು ರಿಯಾಕ್ಟ್ ಮಾಡುತ್ತೆ, ಮತ್ತೆ ಇನ್ನಷ್ಟು ಸೂಕ್ಷ್ಮ ಜೀವಿಗಳು ಇರಬಹುದಲ್ವಾ, ಇನ್ನಷ್ಟು ಸೂಕ್ಷ್ಮ ಜೀವಿಗಳು ಇರೋದ್ರಿಂದ ಅದು ರಿಯಾಕ್ಟ್ ಆಗಿ ಆ ಒಂದು ಬಣ್ಣಕ್ಕೆ ಬರುತ್ತೆ. ಇನ್ನಷ್ಟು ಮಾತಾಡೋಣ ಇದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದ ಎರಡು ಗೀತೆಗಳು, ಒಂದು ಪುಟ್ಟ ವಿರಾಮದ ನಂತರ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳಿಸಿರೋರು, ಲೇಕ್ ಹಿಲಿಯರ್ ಸರೋವರದ ನೀರು ಗುಲಾಬಿ ಬಣ್ಣದಲ್ಲಿರುವ ಪ್ರಮುಖ ಕಾರಣ ಅಲ್ಲಿನ ನೀರಿನಲ್ಲಿರುವ ಅಧಿಕ ಲವಣಾಂಶ ಮತ್ತು ಸೂಕ್ಷ್ಮ ಜೀವಿಗಳು ಕಾರಣ ಅಂತ ಹೇಳ್ತಾ ಇದ್ದಾರೆ. ಎಸ್ ಎಂ ಶೋಭಾ ಅವರು ಹಾಸನದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ವೀರಣ್ಣಗೌಡ ಅವರು ಕೊಪ್ಪಳದಿಂದ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಡುನಾಲಿಯಾಲಾ ಸಲೀನಾ ಅನ್ನುವಂತಹ ಪಾಚಿ ಈ ಆಲ್ಗೆಯಿಂದ ಉಪ್ಪಿನ ಜೊತೆ ರಿಯಾಕ್ಟ್ ಆದಾಗ ಈ ಒಂದು ಬಣ್ಣ ಬರುತ್ತೆ. ಕೆಂಪು ಮತ್ತು ಕೇಸರಿ ಬಣ್ಣ ಪ್ರೊಡ್ಯೂಸ್ ಆಗಿ ಅವೆರಡು ಮಿಕ್ಸ್ ಆಗಿ ಗುಲಾಬಿ ಬಣ್ಣಕ್ಕೆ ತಿರುಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಗಳಿಗೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇರುವಂತಹ ಗೀತೆ ಯಾವುದಪ್ಪ ಅಂತಂದ್ರೆ, ನಾನೇನು ನಂಬೋದಿಲ್ಲ ಅನ್ನುವಂತಹ ಗೀತೆ, ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯಾಗಿರೋದು 4:41 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಾನು ಲೇಕ್ ಹಿಲಿಯರ್ ಬಗ್ಗೆ ಮಾತಾಡ್ತಾ ಇದ್ದೆ. ಗುಲಾಬಿ ಬಣ್ಣದ ಸರೋವರ ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತಹ ಆಸ್ಟ್ರೇಲಿಯಾದ ಮಿಡಲ್ ಐಲೆಂಡ್ ನಲ್ಲಿ ಇರುವಂತಹ ಸರೋವರ ಇದು. ಬಾಟಲ್ನಲ್ಲಿ ಅಕಸ್ಮಾತ್ ನೀವೇನಾದರೂ ಈ ಒಂದು ಸರೋವರದ ನೀರನ್ನ ಹಾಕೊಂಡು ಹೋದ್ರೂ ಕೂಡ ಅದು ಬೇರೆ ಯಾವ ಬಣ್ಣದಲ್ಲೂ ಇರಲ್ಲ, ಗುಲಾಬಿ ಬಣ್ಣದಲ್ಲೇ ಇರುತ್ತೆ. ಅಷ್ಟು ಬ್ಯಾಕ್ಟೀರಿಯಾಗಳು, ಅಷ್ಟು ಸೂಕ್ಷ್ಮ ಜೀವಿಗಳು ಈ ಒಂದು ನೀರಿನಲ್ಲಿ ಇರುತ್ತಂತೆ. ಹಾಗೆ ಈ ಒಂದು ನೀರಿನಲ್ಲಿ ಅತಿ ಹೆಚ್ಚು ಉಪ್ಪಿನ ಪ್ರಮಾಣ ಇರೋದ್ರಿಂದ, ಅತಿ ಹೆಚ್ಚು ಸೂಕ್ಷ್ಮ ಜೀವಿಗಳು ಕೂಡ ಇರೋದ್ರಿಂದ ಇದನ್ನ ಕುಡಿಯೋದಕ್ಕಾಗ್ಲಿ ಅಥವಾ ಬೇರೆ ಯಾವುದಾದ್ರೂ ಪ್ರಾಣಿಗಳು ಅದ್ರ ಕೆಳಗಡೆ ಅದರಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ವಂತೆ. ಈ ಒಂದು ಸರೋವರದಲ್ಲಿ ಸಮುದ್ರಕ್ಕಿಂತನೂ ಹೆಚ್ಚು ಉಪ್ಪು ಇದೆಯಂತೆ. ಹಾಗೆ ಈ ಡುನಾಲಿಯಾಲ ಸಲೀನಾ ಅನ್ನುವಂತಹ ಈ ಆಲ್ಗೆ ಏನಿದೆಯಲ್ವಾ, ಈ ಒಂದು ಆಲ್ಗೆ ತುಂಬ ಇಷ್ಟಪಡೋದೇ ಉಪ್ಪನ್ನ ಅಂತೆ. ಸೊ ಉಪ್ಪು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಈ ಒಂದು ಪಾಚಿ ಜಾಸ್ತಿ ಇರುತ್ತಂತೆ. ಅದಕ್ಕೆ ಸೂಕ್ಷ್ಮ ಜೀವಿಗಳಿಂದ ಈ ಒಂದು ಬಣ್ಣ ಪದೇ ಪದೇ ಬರ್ತಾ ಇರುತ್ತಂತೆ. ಹಾಗೆ ಮತ್ತೊಂದು ಸಂಗತಿ ಏನು ಅಂತಂದ್ರೆ, ಮಳೆಗಾಲದಲ್ಲಿ ಮಳೆ ನೀರು ಬಂದು ಸೇರ್ಕೊಳ್ಳೋದ್ರಿಂದ ಈ ಒಂದು ಬಣ್ಣ ಸ್ವಲ್ಪ ಲೈಟ್ ಆಗ್ತಾ ಹೋಗುತ್ತಂತೆ. ಬಟ್ ಸೂರ್ಯನ ಕಿರಣ ಬಿದ್ದ ತಕ್ಷಣ ಈ ಒಂದು ಬಣ್ಣ ಬ್ರೈಟ್ ಗುಲಾಬಿ ಕಲರ್ಗೆ ಚೇಂಜ್ ಆಗುತ್ತಂತೆ. ಎಷ್ಟು ಅದ್ಭುತವಾಗಿದೆಯಲ್ವಾ, ನಮ್ಮ ಪ್ರಕೃತಿನೇ ಹೀಗೆ ಅಂತ ಇರ್ಬೋದು. ಎಷ್ಟು ವಿಸ್ಮಯಗಳು ನಡೆಯುತ್ತೆ ನಮಗೆ ಗೊತ್ತಾಗೋದೇ ಇಲ್ಲ. ಹಾಗೆ ಇದು ಪ್ರವಾಸಿಗರ ತಾಣ ಅಲ್ಲ, ಆದರೆ ಇದನ್ನು ನೋಡಬೇಕು ಅಂತ ಬಯಸೋರು, ನಾನು ಆಗಲೇ ಹೇಳಿದಾಗೆ ಸೀನಿಕ್ ಫ್ಲೈಟನ್ನು ತಗೊಂಡು ಹೋದರೆ ಮೇಲಿಂದ ನೀವು ನೋಡ್ಬೋದು ಹೇಗೆ ವಿಸ್ಮಯವಾಗಿ ಕಾಣುತ್ತೆ ಈ ಒಂದು ಸರೋವರ ಅಂತ. ಮುಂದಿನ ಗೀತೆ ಬರ್ತಾ ಇರೋದು ಯಾಕಿಂಗಾಡ್ತಾರೋ ಅನ್ನುವಂತಹ ಗೀತೆ. ಮೊಗಿನ ಮನಸ್ಸು ಸಿನಿಮಾದ ಆಕಾಂಕ್ಷಾ ಬಾದಾಮಿಯವರು ಹಾಡಿರುವಂತಹ ಗೀತೆ ಬರ್ತಾ ಇದೆ. ಅದಾದ ನಂತರ ಕಾರ್ತಿಕ್ ಅವರ ಧ್ವನಿಯಲ್ಲಿ ಮುಸ್ಸಂಜೆ ಮಾತು ಸಿನಿಮಾದಿಂದ ಅನುರಾಗ ಅರಳು ಸಮಯ ಅನ್ನುವಂತಹ ಗೀತೆ ಕೇಳ್ತಾ ಇದ್ದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ವಿಸ್ಮಯ ಜಗತ್ತು ಕಾರ್ಯಕ್ರಮ.

ಸಮಯ ಆಗಿರೋದು 4:53 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ವಿಸ್ಮಯ ಜಗತ್ತು ಕಾರ್ಯಕ್ರಮ ಸಾಗ್ತಾ ಇದೆ. ಪ್ರಕೃತಿಯ ಈ ಒಂದು ಅಪರೂಪದ ಸರೋವರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಲೇಕ್ ಹಿಲಿಯರ್ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ವಿಸ್ಮಯ ಜಗತ್ತಿನಲ್ಲಿ. ಈ ಒಂದು ಅಪರೂಪದ ಅದ್ಭುತ ಏನಂತಾರೆ, ನಮ್ಮ ನ್ಯಾಚುರಲ್ ಬಯೋ ಡೈವರ್ಸಿಟಿಗೆ ಒಂದು ತುಂಬಾನೇ ಹೆಸರು ಕೊಡುವಂತಹ ಜಾಗ ಇದು. ಸೊ ಈ ಜೀವ ವೈವಿಧ್ಯತೆ ಇರ್ಬೋದು ಮತ್ತೆ ಪರಿಸರ ಸಂರಕ್ಷಣೆಗೆ ತುಂಬಾ ಮಹತ್ವವನ್ನ ಕೊಡುವಂತಹ ಜಾಗ ಇದು. ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಬಯೋಡೈವರ್ಸಿಟಿ ಎಷ್ಟು ಚೆನ್ನಾಗಿದೆ ಅಂತ ಖಂಡಿತ ನಮ್ಗೆ ಅನ್ಸುತ್ತೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಕುತೂಹಲಕಾರಿಯಾಗಿರುವಂತಹ ವಿಷಯನ ತಗೊಂಡ್ ಬರ್ತೀನಿ, ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಅಂತ ಹೇಳ್ತಾ ಇವತ್ತು ಈ ಒಂದು ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕೊಟ್ಟಂತಹ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯ್ತು ಅಂತ ಭಾವಿಸ್ತಾ ಹೊರಡ್ತಾ ಇರೋದು ನಾನು ಆರ್ಜೆ ಚೈತ್ರ. ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಖುಷಿಯನ್ನ ಹಂಚಿ ಅಂತ ಹೇಳ್ತಾ ನಾನು ಇನ್ನು ಸ್ಟುಡಿಯೋದಿಂದ ಹೊರಡ್ತಾ ಇದ್ದೀನಿ. ಕಾರ್ಯಕ್ರಮದ ಕಡೆಯ ಗೀತೆ ಬರ್ತಾ ಇದೆ, ಒಂದು ರೊಮ್ಯಾಂಟಿಕ್ ಟ್ರ್ಯಾಕ್ ಬರ್ತಾ ಇದೆ ಹರಿಚರಣ್ ಅವರ ಧ್ವನಿಯಲ್ಲಿ ಸೈಕೋ ಸಿನಿಮಾದಿಂದ.

ಇದುವರೆಗೆ FM 101.3 ಮೆಗಾಹರ್ಟ್ಸ್ನ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಸ್ನೇಹಿತ ಬಿ ವಿಜಯರಾಜೇಂದ್ರ ಮಾಡುವ ನಮಸ್ಕಾರಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:06. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ ಕೃಷ್ಣಂ ಪ್ರಣಯಸಖಿ ಚಿತ್ರದ ಗೀತೆ. ಬಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಜಯಂತ್ ಕಾಯ್ಕಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮಣಿಕಂಠ ಖದ್ರಿ. ಸವಾರಿ 2 ಚಿತ್ರದ ಗೀತೆ ಹಾಡಿದ್ದಾರೆ ಸಂತೋಷ್ ವೆಂಕಿ ಮತ್ತು ಸುಪ್ರಿಯಾ ಲೋಹಿತ್.

ಕೆಳಗರೆ ತರಂಗಾಂತರ 102.1 ಒಮೆಗಾ ಹರ್ಟ್ಸನ್ನು ಟ್ಯೂನ್ ಮಾಡಿ ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಮುಂದಿನ ಗೀತೆ ಬಾಬ್ಜಿ ಮತ್ತು ಸಂದೀಪ್ ಅವರ ಸಂಗೀತ ಸಂಯೋಜನೆಯಲ್ಲಿ ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಮತ್ತು ಕವಿತಾ ಕೃಷ್ಣಮೂರ್ತಿ.

0: ಕೆಳಗಡೆ ತರಂಗಾಂತರ 102.1 ಮೆಗಾಹರ್ಟ್ಸ್ ಅನ್ನು ಟ್ಯೂನ್ ಮಾಡಿ ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮತ್ತೆ ಈ ಸಂಜೆ 7:45 ಚಿತ್ರಗೀತೆಗಳೊಂದಿಗೆ ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾಗಿರ್ತಕ್ಕಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 0855322112 ಅಥವಾ 0855322898. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಕೋರಿಕೆಯ ಚಿತ್ರಗೀತೆಗಳನ್ನು ಆಲಿಸಿ. ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ ಯುಗಪುರುಷ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು.
1: 1, 2, 3, 4.

0: ಇವತ್ತಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಮೊದಲಿಗೆ ಮೂಢನಂಬಿಕೆಗಳ ಕುರಿತು ಮಾತನಾಡುತ್ತಾರೆ ಜಯಶ್ರೀ. ನಂತರ ಸಿರ್ವಾರದ ಎನ್ ಕೆ ಶಂಕರಪ್ಪ ಅವರಿಂದ ಭಾವಗೀತೆಗಳು. ಮೊದಲಿಗೆ ಒಂದು ಜಾಹೀರಾತು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಈಗ ಕೇಳಿ ಮೂಢನಂಬಿಕೆಗಳು, ಈ ಕುರಿತು ಮಾತನಾಡುತ್ತಾರೆ ಜಯಶ್ರೀ.
2: ಏನು ರಂಗ ಕೈಗೆ?
3: ಮೂಢನಂಬಿಕೆ ಎಂದರೆ ಮೂರ್ಖರ ನಂಬಿಕೆಯಾಗಿದೆ. ಮೂಢನಂಬಿಕೆಯಿಂದ ಇತ್ತೀಚಿನ ದಿನಗಳಲ್ಲಿ ಏರಿಕೆ ಕ್ರಮದಲ್ಲಿ ಹೋಗುತ್ತದೆ ಹೊರತು ಇಳಿಕೆ ಕ್ರಮದಲ್ಲಿ ಇಲ್ಲ ಎಂದು ಹೇಳಬಹುದು. ಈ ನಂಬಿಕೆಯಿಂದ ಜನರು ಅಭಿವೃದ್ಧಿ ಹೊಂದಿಲ್ಲ ಎಂದು ಸಹ ಹೇಳಬಹುದು. ಮೂಢನಂಬಿಕೆ ಎನ್ನುವುದು ಭಾರತದಲ್ಲಿ ಹೆಚ್ಚಿನದಾಗಿ ಕಂಡುಬರುತ್ತದೆ. ಈ ನಂಬಿಕೆಯಿಂದ ಬಾಲವಿವಾಹ ಮಾಡುವರು, ಏಕೆಂದರೆ ಚಿಕ್ಕವಳಿದ್ದಾಗೆ ವಿವಾಹ ಮಾಡಿದರೆ ಮುಂದೆ ಬರುವಂತಹ ಸಮಸ್ಯೆಗಳು ತಂದೆ ತಾಯಿಯಂದರಿಗೆ ದೂರವಾಗುತ್ತದೆ ಎಂಬ ಭಾವನೆಯಿಂದ ವಿವಾಹವನ್ನು ಮಾಡುವರು. ಬರುವಂತಹ ಕೆಟ್ಟ ದಿನಗಳೆಂದು ಭಾವಿಸಿ ಚಿಕ್ಕ ವಯಸ್ಸಿನಲ್ಲೇ ವಿವಾಹ ಮಾಡುವರು. ಮದುವೆಯ ದಿನಗಳು ಪಕ್ಕದಲ್ಲಿ ಬಂದಾಗ, ಅಂದರೆ ಮದುವೆಯ ಮುಂಚೆ ಭವಿಷ್ಯವನ್ನು ಕೇಳಿಕೊಂಡು ಮದುವೆ ಮಾಡುವರು. ಭವಿಷ್ಯ ಅಥವಾ ದೋಷಗಳನ್ನು ಕೇಳುವುದರಿಂದ ಅವರಿಗೆ ಒಂದು ಶಾಂತಿ ಅಥವಾ ಸಮಾಧಾನ ಸಿಗುತ್ತದೆ ಎಂಬ ಒಂದು ನಂಬಿಕೆಯಿಂದ, ಮೂಢನಂಬಿಕೆಯಿಂದ ದೋಷಗಳಾಗಲಿ ಭವಿಷ್ಯಗಳನ್ನಾಗಲಿ ಕೇಳುತ್ತಾರೆ. ಭವಿಷ್ಯವನ್ನು ಹೇಳುವಂಥವರು ದೇವರನ್ನು ಕಂಡವರು ಅಲ್ಲ, ದೇವರ ಜೊತೆ ಮಾತನಾಡುವವರು ಅಲ್ಲ. ಆದ್ದರಿಂದ ಈ ಒಂದು ದೋಷದ ಬಗ್ಗೆ ಅಥವಾ ಭವಿಷ್ಯದ ಬಗ್ಗೆ ಕೇಳಬಾರದು. ಮೂಢನಂಬಿಕೆ ಎಂಬುದು ಯಾವ ರೀತಿ ಸಮಾಜದಲ್ಲಿ ದೊಡ್ಡ ಹೆಮ್ಮರವಾಗಿದೆಯೇ, ಅದೇ ರೀತಿ ಅದರ ಒಂದು ಅಂಶಗಳಲ್ಲಿ ಒಂದು ಬಾಲ್ಯ ವಿವಾಹ ಆಗಿದೆ. ಬಾಲ್ಯದಲ್ಲಿಯೇ, ಅಂದರೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ವಿವಾಹ ಎಂದರೇನು ಎಂಬುದರ ಬಗ್ಗೆ ಅರಿವು ಇರುವುದಿಲ್ಲ. ಅಂತಹ ಮಕ್ಕಳಿಗೆ ವಿವಾಹವನ್ನು ಮಾಡುವುದು ಎಂದರೆ ಅವರ ಭವಿಷ್ಯವನ್ನು ಅವರೇ, ಅಂದರೆ ಅವರ ತಂದೆ ತಾಯಿಗಳೇ ಅಥವಾ ಪೋಷಕರು ತಮ್ಮ ಮಕ್ಕಳ ಒಂದು ಭವಿಷ್ಯತನ್ನು ಹಾಳು ಮಾಡುವವರಾಗಿದ್ದಾರೆ. ಅದೇ ರೀತಿಯಾಗಿ ಮೂಢನಂಬಿಕೆಯು ಇನ್ನೊಂದು ರೀತಿಯ ಅಂಶವು ಈ ಸಮಾಜದಲ್ಲಿ ಜನರನ್ನು ಪೀಡಿಸುತ್ತದೆ. ಅದೇನೆಂದರೆ ವರದಕ್ಷಿಣೆ. ವರದಕ್ಷಿಣೆ ಎಂಬುದು ಅದು ಹೇಗೆಂದರೆ, ಪ್ರಾಚೀನ ಕಾಲದಲ್ಲಿ ಶ್ರೀಮಂತರು, ಮಧ್ಯಮ ವರ್ಗದವರು ಮತ್ತು ಬಡವರು ಯಾರೇ ಆಗಲಿ ತಮ್ಮ ಮಗಳಿಗೆ ಕೊಡುವಷ್ಟು ಉಡುಗೊರೆಗಳನ್ನು ನಿಗದು ಬಂಗಾರವನ್ನು ಕೊಟ್ಟು ವಿವಾಹವನ್ನು ಮಾಡುತ್ತಿದ್ದರು. ಆದರೆ ಅದು ಬರುತ್ತಾ ಆಚಾರ ಸಂಪ್ರದಾಯ ಆಗಿದೆ. ತಮ್ಮ ಮಗಳಿಗೆ ವಿವಾಹ ಮಾಡಬೇಕಾದರೆ ಖಚಿತವಾಗಿ ವರನಿಗೆ ಕಾಣಿಕೆಗಳನ್ನು ಅಥವಾ ಉಡುಗೊರೆಗಳನ್ನು ಕೊಡಬೇಕು. ಇಲ್ಲದಿದ್ದರೆ ತಮ್ಮ ಮಗಳಿಗೆ ಒಳ್ಳೆಯ ಜೀವನ ಸಿಗುವುದಿಲ್ಲ. ಅದೊಂದು ದೇವ ಅಪರಾಧ ಎಂದು ತಿಳಿದುಕೊಂಡು ವರದಕ್ಷಿಣೆಯನ್ನು ಖಂಡಿತವಾಗಿ ಕೊಡಲೇಬೇಕೆನ್ನುವ ಮಟ್ಟಿಗೆ ಇಂದು ಈ ವರದಕ್ಷಿಣೆ ಎಂಬ ಮೂಢಭಾವನೆ ಜನರಲ್ಲಿ ಮೂಡಿ ಬಂದಿದೆ. ಈ ವರದಕ್ಷಿಣೆ ಎಂಬ ಪಿಡುಗು ಇಂದಿನ ಸಮಾಜದಲ್ಲಿ ಅನೇಕ ಮಹಿಳೆಯರು ಸಾವನ್ನಪ್ಪುತ್ತಾರೆ ಕಾರಣವೆಂದು ಹೇಳಬಹುದು. ಈ ನಂಬಿಕೆಯು ಎಂಬುದು ಹೆಚ್ಚಾಗಿ ಅನಕ್ಷರತೆಯನ್ನು ಹೊಂದಿದವರಲ್ಲಿ ಕಾಣಬಹುದು. ಏಕೆಂದರೆ ಅವರು ಯಾವುದೇ ಓದು ಬರಹ ಕಲಿತವರು ಆಗಿರದೇ ಇರುವುದರಿಂದ ಅವರುಗಳಲ್ಲಿ ಮೂರ್ಖ ಭಾವನೆ ಹೆಚ್ಚಾಗಿ ಕಾಣಬಹುದು. ಉದಾಹರಣೆಗೆ ಹೇಳಬೇಕಾದರೆ, ಯಾವುದಾದರೊಂದು ಕೆಲಸಕ್ಕೆ ಹೋಗುವ ಮುನ್ನೆ, ಯಾವ ಕೆಲಸಕ್ಕಾದರೂ ನಾವು ಬಾಗಿಲೇ ದಾಟಿ ಹೋಗಬೇಕಾದಕ್ಕಿಂತ ಮುಂಚೆ ಯಾವುದೋ ಒಂದು ಬೆಕ್ಕು ಅಡ್ಡಿಯಾದರೆ ಅದು ಅಪಶಕಣ ಎಂದು ಹೇಳುವರು. ಹೋಗೋ ರೀತಿಯಲ್ಲೇ ಹೋಗುತ್ತಾ ಇರುತ್ತೇವೆ, ಆದರೆ ಆ ಒಂದು ಬೆಕ್ಕಾದು ತನ್ಪಾಡಿಗೆ ತಾನು ಬರ್ತಾ ಇರ್ತದೆ. ಆದ್ರೆ ಅದು ಬಂದ್ರೆ ಒಂದು ಅಪಶಣೆ ಎಂದು ನಂಬಿಕೊಳ್ಳುತ್ತಾರೆ ಜನರು. ಮನೆಯ ಮುಂದಿನ ಗಿಡದ ಮೇಲಿನ ಕಾಗೆ ಕುಂತು ಕಾಕ ಎಂದರೆ ನಮ್ಮ ಮನೆಗೆ ಯಾರೋ ಬೀಗರು ಬರುವರೆಂದು ಹೇಳುತ್ತಾರೆ. ಅದೇ ರೀತಿಯಾಗಿ ಕೋಗಿಲೆಯು ಕಾಕ ಎನ್ನುತ್ತದೆಯಾ, ಈ ರೀತಿಯ ಭಾವನೆಗಳು ಇನ್ನೂ ಜನರಲ್ಲಿ ಹೆಚ್ಚಾಗಿ ಕಂಡು ಬರುವುದನ್ನು ನಾವು ಕಾಣಬಹುದು. ಇನ್ನು ಹೇಳುವುದಾದರೆ, ದೇವರ ದೇವತೆಗಳ ಹೆಸರಿನಲ್ಲಿ ಪ್ರಾಣಿಗಳ ಬಲಿಯನ್ನು ಇಂದು ಸಮಾಜದಲ್ಲಿ ಅನೇಕ ಜನರು ಕೊಡುತ್ತಿದ್ದಾರೆ. ಈ ಮೂಢನಂಬಿಕೆಗಳೆನ್ನುವುದು ಸೋಮಾರಿಗಳಾದ ಹಾಗೂ ಯಾವುದೇ ಕಷ್ಟ ಪರಿಶ್ರಮವಿಲ್ಲದೆ ಪ್ರತಿಫಲದ ಯಶಸ್ಸನ್ನು ಕಾಣಬೇಕೆಂದು ಯೋಚಿಸುವಂತಹ ನಕಲಿ ಸ್ವಾಮಿಗಳು, ಮಂತ್ರವಾದಿಗಳು ತಮ್ಮ ಹಣದ ಸಂಪಾದನೆಗೆಂದು ಮಾನಸಿಕವಾಗಿ ನೆರಳುತ್ತಿರುವಂತಹ ವ್ಯಕ್ತಿಗಳನ್ನು, ದೆವ್ವಗಳನ್ನು ಹಿಡಿದಿದ್ದಾವೆ ಎಂದು, ಅವರನ್ನು ಅವುಗಳ ತಮ್ಮ ಮಂತ್ರ ತಂತ್ರಗಳಿಂದ ಹೋಗಲಾಡಿಸುತ್ತವೆ ಎಂದು ರೋಗಿಗಳನ್ನು ಹಿಂಸಿಸುತ್ತಾರೆ ಹಾಗೂ ಹಣವನ್ನು ಮಂತ್ರ ಮಾಟಗಳನ್ನು ಹೇಳುವಂತವರು ಸಂಪಾದಿಸುತ್ತಾರೆ ಎಂದು ಹೇಳಬಹುದು. ಅದೇ ರೀತಿಯಾಗಿ ಹೇಳುವುದಾದರೆ ವ್ಯಕ್ತಿಗಳಿಗೆ ಯಾವುದೇ ಒಂದು ಕಾಯಿಲೆ ಬಂದರೆ ಮಾಟ ಮಂತ್ರಗಳನ್ನು ಬೇಗ ನಶಿಸಿ ಹೋಗುವರು. ಮಂತ್ರತಂತ್ರಗಳು ಎಲ್ಲ ಮುಗಿದ ನಂತರ ವೈದ್ಯಕೀಯರ ಬಳಿ ಬರುತ್ತಾರೆ. ಎಲ್ಲ ಕಾಯಿಲೆ ವಾಸವಾದ ನಂತರ ಸಹ ವೈದ್ಯಕೀಯ ಹೆಸರನ್ನು ಹೇಳುವುದಿಲ್ಲ. ಆದರೂ ಸಹ ಒಂದು ಮಂತ್ರತಂತ್ರಗಳ ಬಗ್ಗೆ ಆ ಮಂತ್ರದಿಂದ ನನಗೆ ವಾಸಿಯಾಯಿತು ಎಂಬ ವಿಷಯವನ್ನು ಅವರು ಇನ್ನೊಬ್ಬ ಜನರಿಗೆ ಹೇಳುತ್ತಾರೆ. ಇದೆಲ್ಲ ರೀತಿಯಾಗಿ ಕೆಲವು ವ್ಯಕ್ತಿಗಳು ಸಾವನ್ನಪ್ಪುತ್ತಾರೆ. ಆದರೆ ಸಹ ವ್ಯಕ್ತಿಗಳು ಸಾವನ್ನಪ್ಪುವುದನ್ನು ನೋಡಿರುತ್ತಾರೆ, ಆದ್ರೂ ಸಹ ನೋಡಿಲ್ಲದಂತೆ ಪ್ರಭಾವಿಸಿ ಮತ್ತೆ ಅದೇ ಒಂದು ಆಟ ಮಾಟ ಮಂತ್ರಗಳಿಗೆ ಬಳಿಗೆ ಹೋಗುತ್ತಾರೆ ಎಂದು ಹೇಳಬಹುದು. ವ್ಯಕ್ತಿಗಳಿಗೆ ಎಲ್ಲವೂ ನಿಧಿ ಹರಿವು ಕಳೆದುಕೊಂಡು ನಂತರ ವ್ಯಕ್ತಿಗಳಿಗೆ ಹರಿವು ಆಗುತ್ತದೆ. ವ್ಯಕ್ತಿಗಳು ತಮ್ಮ ಕುಟುಂಬದಲ್ಲಿ ಸ್ವಲ್ಪ ಇರ್ತಕ್ಕಂಥ ಒಂದು ಆಸ್ತಿ ಅಂತಸ್ತು ಒಂದು ಮನುಷ್ಯನಲ್ಲಿರ್ತಕ್ಕಂಥ ಒಂದು ಧೈರ್ಯ ಸ್ಥೈರ್ಯ ಎಲ್ಲವನ್ನು ಕಳೆದುಕೊಂಡ ಮೇಲೆ ತಮಗೆ ಒಂದು ಎಲ್ಲ ಒಂದು ಕಳೆದುಕೊಂಡ ನಂತರ ಅವರಿಗೆ ಅರಿವಾಗುತ್ತದೆ ನಾನು ತಪ್ಪು ಮಾಡುತ್ತೇನೆ ಎಂಬುದಾಗಿ. ಇನ್ನು ಹೇಳಬೇಕಾದರೆ ದೇವರಿಗೆ ಪೂಜೆ ಮಾಡುವುದು ಒಂದು ಅಂಶವಾಗಿದೆ. ಕಲ್ಲು ಮರ ಗಿಡ ಮುಂತಾದವುಗಳಿಗೆ ಪೂಜೆ ಮಾಡುತ್ತಿದ್ದಾರೆ ಈ ಒಂದು ಸಮಾಜದಲ್ಲಿ. ಕಲ್ಲು ನೋಡುವುದಿಲ್ಲ, ತಿನ್ನುವುದಿಲ್ಲ, ಮಾತನಾಡುವುದಿಲ್ಲ, ಆದರೂ ಸಹ ಅದಕ್ಕೆ ಒಂದು ಪೂಜೆಯನ್ನು ಮಾಡುವರು. ಅಮಾವಾಸ್ಯೆ ಹುಣ್ಣಿಮೆ ದಿನ ದೇವರಿಗೆ ಹಾಲು ಹಾಕುವುದು, ಹಣ್ಣು ಹಂಪಲಿಡುವುದು ಇದೆಲ್ಲ ದೇವರು ತಿನ್ನುತ್ತದೆಯಾ? ನಮ್ಮಲ್ಲಿರುವಂತಹ ಹಣವನ್ನು ಸಮಯವನ್ನು ವ್ಯರ್ಥವಾಗಿ ಕಳೆದುಕೊಳ್ಳುವರು. ಅದೇ ಒಂದು ಹಣವನ್ನು ಬಡವರಿಗೆ ಅನಾಥರಿಗೆ ಮುದುಕರಿಗೆ ಹಂಚಿದರೆ ಅವರು ನಮ್ಮನ್ನು ನೆನೆಸುವಂತವರಾಗಿದ್ದಾರೆ. ಅವರು ಮುಂದಿನ ಜೀವನದಲ್ಲಿ ಒಂದಲ್ಲ ಒಂದ್ಸಲಾದರೂ ಜ್ಞಾಪಿಸಿಕೊಳ್ಳುತ್ತಾರೆ, ನೆನೆಸುತ್ತಾರೆ. ಮೂಢನಂಬಿಕೆಗೆ ಮೊದಲು ಕಾರಣರೆಂದರೆ ಸ್ತ್ರೀಯರು ಅಂತ ಹೇಳಬಹುದು. ಏಕೆಂದರೆ ಸ್ತ್ರೀಯರು ಯಾವುದಕ್ಕನ್ನಾಗಲಿ ಮನಸೋತಿದ್ದವರಾಗಿರುತ್ತಾರೆ. ಒಬ್ಬ ಕುಷ್ಠಿರೋಗಿಯನ್ನು ಊರಿಂದ ಹೊರಗಡೆ ಇಡುವರು. ಕುಷ್ಠಿರೋಗಿಯವರಿಗೆ ಒಂದು ತಟ್ಟೆ, ಒಂದು ತಂಬಿಗೆ, ಒಂದು ಹಾಸಿಗೆಯನ್ನು ಅವರಿಗೆ ಕೊಟ್ಟು ಊರಿಂದ ಆಚೆ ಇಡುವರು. ಅದೊಂದು ರೀತಿಯಾಗಿ ಜನರಿಗೆ ಕೆಟ್ಟ ಅಭಿಪ್ರಾಯವಾಗಿದೆ. ಅವನನ್ನು ಮುಟ್ಟಿದರೆ, ಅವರ ಜೊತೆ ಊಟ ಮಾಡಿದರೆ, ಅವರ ನೆರಳು ಇವರ ಮೇಲೆ ಬಿದ್ದರೆ ಇವರಿಗೆ ಸಹ ಒಂದು ಕುಷ್ಠರೋಗ ಬರುವುದು ಎಂಬ ನಂಬಿಕೆ ಜನರಲ್ಲಿ ಬೆಳೆದು ಬಂದಿದೆ. ಕುಷ್ಠರೋಗಿ ಎಂಬುದು ಅವರ ಒಂದು ಜೊತೆಯಲ್ಲಿ ಊಟ ಮಾಡಿದರೆ ಮುಟ್ಟಿದರೆ ಅವರ ನೆರಳು ನಮ್ಮ ಮೇಲೆ ಬಿದ್ದರೂ ನಮಗೆ ಬರುವುದಿಲ್ಲ, ರೋಗವು ಬರುವುದು ಎಲ್ಲರಿಗೆ ಸಹಜವಾಗಿದೆ. ವ್ಯಕ್ತಿ ವ್ಯಕ್ತಿಗೆ ಶತ್ರುವಾಗಿರುತ್ತಾನೆ. ಸಮಾಜದಲ್ಲಿ ಜನರು ವಿಶೇಷವಾಗಿ ಯುವಕರು ಯುವತಿಯರು ಮೂಢನಂಬಿಕೆಗೆ ವೇಗವಾಗಿ ಬಲಿಯಾಗುತ್ತಾರೆ ಎಂದು ಹೇಳಬಹುದು. ಸ್ವತಂತ್ರ ಗಳಿಸಿ 60 ವರ್ಷಗಳ ಗತಿಸಿದರೂ ನಮ್ಮ ದೇಶ ಅಂಧವಿಶ್ವಾಸ ಮತ್ತು ಮೂಢನಂಬಿಕೆಗಳ ಸಮಾಜದ ದುರಂತಗಳಿಂದ ಬಿಡುಗಡೆಯಾಗಿರುವುದು ಶುಚಿನೀಯ. ಮೂಢನಂಬಿಕೆಗಳಿಂದ ಕೂಡಿರುವುದರಿಂದ ಒಂದು ಕತ್ತಲೆ ಕೋಣೆಯೊಳಗೆ ಇರುವಂತಹ ಜನರಾಗಿದ್ದಾರೆ ಎಂದು ಹೇಳಬಹುದು. ವಿಗ್ರಹಗಳನ್ನು ನೋಡಿ ಜನರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವರು. ಎಲ್ಲಿ ಬೇಕಲ್ಲಿ ಯಾವುದೇ ಒಂದು ವಿಗ್ರಹಣೆ ಕಲ್ಲಿಗೆ ಒಂದು ಮೂರ್ತಿ ಮಾಡಿ ಇಟ್ಟಿದ್ದಾರೆ, ಅದೇ ನಮಗೆ ದೇವರು ಎಂದು ಕೇಳಿಸಿ ಅದಕ್ಕೆ ಎಲ್ಲಿ ಬೇಕಾದರಲ್ಲೂ ಕಂಡು ಕಂಡಲ್ಲಿ ಕೈ ಮುಗಿಯುತ್ತಾರೆ. ಅದು ಒಂದು ಮೂಢನಂಬಿಕೆಯಾಗಿದೆ. ಮೂಢನಂಬಿಕೆಯಿಂದ ಜನರು ಆಸ್ತಿ ಅಂತಸ್ತು ಹೊಲ ಮನೆ ತಮ್ಮ ಅಣ್ಣ ಅಕ್ಕ ತಂಗಿ ತಂದೆ ತಾಯಿ ಎಲ್ಲರ ಒಂದು ಪ್ರೀತಿಯನ್ನು ಬಿಟ್ಟು ಅವರ ಜೊತೆಯಲ್ಲಿ ಇರುವಂತಹ ಎಲ್ಲರ ಒಂದು ಸಂತೋಷವನ್ನು ಬಿಟ್ಟು ಅನಾಥರಾಗುತ್ತಾರೆ ಎಂದು ಸಹ ಹೇಳಬಹುದು. ಮೂಢನಂಬಿಕೆಯ ಅನಕ್ಷರತೆಯ ಕಾರಣದಿಂದ ಅವರ ಜಗತ್ತು ತೀರ ಕಿರದಾಗಿ ಚಿಂತನೆ ಅನುಭವಗಳ ವ್ಯಾಪ್ತಿ ಮತ್ತಷ್ಟು ಸಂಕೋಚಿತವಾಯಿತು. ಆಧುನಿಕ ಜೀವನಕ್ಕೆ ತಮ್ಮನ್ನು ಒಡ್ಡಿಕೊಳ್ಳಲಾಗಿದೆ ಎಂದು ಹೇಳಬಹುದು. ಈ ವರದಿ ಕೋಪ ಮಡುಕರಂತೆ ತಮ್ಮ ಅನುಚಾಕತವಾದ ನಂಬಿಕೆ ನಡವಳಿಕೆಗಳಿಗೆ ಅಂಟಿಕೊಳ್ಳುತ್ತಾ ಬಂದರು ಎಂದು ಹೇಳಬಹುದು. ಅಜ್ಞಾನದಿಂದ ಮೂಢನಂಬಿಕೆ ಬಂದಿದೆ. ಜ್ಞಾನದಿಂದ ಮೂಢನಂಬಿಕೆ ಎನ್ನುವುದು ಬಂದಿಲ್ಲ, ಅಜ್ಞಾನದಿಂದ ಬಂದಿದೆ. ಮೂಢನಂಬಿಕೆಯಿಂದ ಸತಿ ಪದ್ಧತಿಯು ಸಹ ಒಂದು ಸಮಾಜದ ಪಿಡುಗು ಎಂದು ಹೇಳಬಹುದು. ಸತಿ ಆಚರಣೆ ಎಂದರೆ ಮರಣದ ಹೊಂದಿದ ಪತಿಯ ಜೊತೆಯಲ್ಲಿ ಜೀವಂತಳಾಗಿರುವ ಪತ್ನಿಯ ಸಹ ಬಲಿಯಾಗುವುದು ಎಂದು ಹೇಳಬಹುದು. ಸ್ತ್ರೀಯರು ಸ್ಥಾನಮಾನ ಅವನೀತಿಯನ್ನು ಸಂಕೇತಿಸುವುದು ಆಗಿದೆ. ಒಬ್ಬ ವಿಧವೆಯರು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರು ಬಂದರೆ ಆ ಕಾರ್ಯವು ಅಮಂಗಳವಾಗು ಎಂದು ಅವರನ್ನು ತಿರಸ್ಕರಿಸುತ್ತಾರೆ. ಇದೊಂದು ಮೂಢನಂಬಿಕೆಯಾಗಿದೆ. ಮೂಢನಂಬಿಕೆಯು ಗ್ರಾಮಗಳಲ್ಲಿ ಹೆಚ್ಚಿನ ರೀತಿಯಾಗಿ ಆಚರಿಸುತ್ತಾರೆ ಎಂದು ಹೇಳಬಹುದು. ಗ್ರಾಮಗಳಲ್ಲಿ ಒಂದು ರೂಢಿ ಸಂಪ್ರದಾಯಗಳನ್ನು ಹೆಚ್ಚಿನ ರೀತಿಯಲ್ಲಿ ಆಚರಿಸುತ್ತಾರೆ. ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಕೌಟುಂಬಿಕ ಹಾಗೂ ವೈವಾಹಿಕ ಜೀವನವನ್ನು ಕೂಡ ಮೂಢನಂಬಿಕೆಗಳನ್ನು ಆವರಿಸಿ ನಿಂತವು. ಜನರು ಅಜ್ಞಾನವನ್ನು ಇತರರು ಕೆಲವೊಮ್ಮೆ ಅವರ ಸಮುದಾಯದ ನೇತಾರರೇ ದುರ್ಬಳಕೆ ಮಾಡಿ ಅವರ ಒಂದು ಶೋಷಣೆ ನಡೆಸಿದರು ಎಂದು ಹೇಳಬಹುದು. ಈ ಒಂದು ನಂಬಿಕೆಯಿಂದ ತಮಗಾಗುತ್ತಿದ್ದ ಅನ್ಯಾಯಗಳನ್ನು ಅವರೇ ಮೌನವಾಗಿ ಸಹಿಸಿಕೊಳ್ಳುವಂತಾಯಿತು ಎನ್ನಬಹುದು. ಕೆಲವೊಂದು ಮನೆಯಲ್ಲಿ ಅಜ್ಜಿ ತಾತ ಅವರಿರುವರು. ಮಕ್ಕಳು ಯಾವುದಾದರೊಂದು ವಿಷಯ ಹೇಳಿದರೆ ಅಜ್ಜಿ ಆಗಲಿ ತಾತ ಆಗಲಿ ಅವರಿಗೆ ಹೇಳುವಂತ ವಿಷಯಗಳಾಗಲಿ ಪುರಾಣಗಳಾಗಲಿ ಅವುಗಳನ್ನು ನಾವು ಕೇಳಿ ಅದೇ ರೀತಿಯಾಗಿ ನಡೆಯುತ್ತೇವೆ, ನಡೆದುಕೊಂಡು ಅದೇ ರೀತಿಯಾಗಿ ಒಂದು ಕಾರ್ಯಗಳನ್ನು ಮಾಡುತ್ತೇವೆ. ಅದೇ ಒಂದು ರೂಢಿ ಸಂಪ್ರದಾಯಗಳು ಮುಂದಿನ ಪೀಳಿಗೆಗಳಲ್ಲಿ ಅನುಸರಿಸಿಕೊಂಡು ಹೋಗುತ್ತೇವೆ. ಇಂದಿನ ದಿನಗಳಲ್ಲಿ ಯಾವ ಆಸ್ಪತ್ರೆ ವೈದ್ಯಕೀಯರು ಇರಲಿಲ್ಲ, ಆದ್ದರಿಂದ ಅವರು ಅದೇ ನಿಯಮ ಕಲ್ಲುಗಳಿಗೆ ಕೈ ಮುಗಿಯುವುದು, ನಮ್ಮಲ್ಲಿರುವಂತಹ ಕಾಯಿಲೆ ವಾಸವಾಗುತ್ತದೆ ಎಂಬ ಒಂದು ಭಾವನೆಯಿಂದ ಅವರು ಕೈಯನ್ನು ಮುಗಿಯುವರು ಅಥವಾ ಆ ಒಂದು ಮೂಢನಂಬಿಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದರು. ಈ ಸಮಾಜದಲ್ಲಿ ಮನೆಯ ಒಂದು ಸಂಪ್ರದಾಯ ಎಂದು ತಿಳಿದುಕೊಂಡು ಮತ್ತೊಂದು ಇಷ್ಟು ಮೂಢನಂಬಿಕೆಗೆ ಬಲಿಯಾಗುತ್ತಾರೆ. ಅದೇ ರೀತಿಯಾಗಿ ಮನೆಯಲ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಸಮಯದ ದಿನ ನಾವು ಮನೆಯಲ್ಲಿ ಜಗಳವಾಡಬಾರದು ಎಂದು ಹೇಳುತ್ತಾರೆ. ಯಾಕೆಂದ್ರೆ ಇವತ್ತು ಅಮಾವಾಸ್ಯೆ ಇದೆ ಎಂದು ಭಾವಿಸಿ ಜಗಳವನ್ನು ಆಡಬಾರದು ಎಂದು ಹೇಳುವರು. ಅದೇ ರೀತಿಯಾಗಿ ನಿಂಬೆ ಹಣ್ಣನ್ನು ದಾಟಬಾರದು, ಏಕೆಂದರೆ ಕಾಲುಗಳು ಸರಿಯಾಗಿ ನಡೆಯಕ ಬರುವುದಿಲ್ಲ ಎಂಬ ತಿಳುವಳಿಕೆ ಅವರಲ್ಲಿ ಇರುತ್ತದೆ. ಯಾವುದೇ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿ ವ್ಯಕ್ತಿಯಲ್ಲಿ ಮೌಢ್ಯ ಭಾವನೆಯನ್ನು ಬೆಳೆಸುವವರು ಎಂದು ಹೇಳಬಹುದು. ಎಷ್ಟು ರೇಡಿಯೋ ಮೂಲಕ, ಕರಪತ್ರಗಳ ಮೂಲಕ, ದೂರದರ್ಶನದ ಮುಂತಾದವುಗಳ ಮೂಲಕ ನೋಡಿ ಕೇಳಿ ಅದನ್ನು ಮೂಢನಂಬಿಕೆಯನ್ನು ಅತಿ ಹೆಚ್ಚಿನ ರೀತಿಯಾಗಿ ಮಾಡಬಾರದು ಎಂದು ನಾವು ಅದನ್ನು ತಿಳಿದುಕೊಳ್ಳಬೇಕು, ಅರಿತುಕೊಳ್ಳಬೇಕು ಎಂದು ಹೇಳಬಹುದು. ಯಾರೋ ಒಬ್ಬ ಮಂತ್ರವಾದಿ ಹೇಳುವ ದೋಷಗಳಿಂದ ಜನರು ಎಷ್ಟರ ಮಟ್ಟಿಗೆ ವಾಸಿಯಾಗಿದ್ದಾರೆ ಎಂದು ನಮ್ಮನ್ನು ನಾವು ತಿಳಿದುಕೊಂಡು ನಂತರ ಇನ್ನಿತರರಿಗೆ ಹೇಳಬೇಕು. ಯಾವುದಾದರೊಂದು ಮನೆಯನ್ನು ಕಟ್ಟಿ ಬಹಳ ದಿನಗಳು ಆಗಿದ್ದರೆ ಯಾವುದೇ ಒಂದು ವಿಷಯದಿಂದ ಮನೆಯನ್ನು ಬಿಟ್ಟು ಮನೆಯವರು ಬೇರೆ ಕಡೆ ಹೋಗಿರುತ್ತಾರೆ. ಮನೆಯವರು ಮನೆಗೆ ಸ್ವಲ್ಪ ಕಾಲ ಬರದೇ ಇದ್ದಾಗ ಮನೆ ಪಕ್ಕದಲ್ಲಿರುವವರು ಈ ಮನೆಯಲ್ಲಿ ದೆವ್ವಗಳು ಇವೆ, ಆ ಕಡೆ ಹೋಗ್ಬೇಡ್ರೋ ಎಂದು ಜನರಿಗೆ ಹೇಳುತ್ತಾರೆ. ಯಾವುದೇ ಒಂದು ಕಾರಣದಿಂದ ಆ ಮನೆಯನ್ನು ಬಿಟ್ಟು ಸ್ವಲ್ಪ ದಿನ ತಮ್ಮ ಒಂದು ಸಮಯಕ್ಕಾಗಿ, ತಮ್ಮ ಒಂದು ಶಾಂತಿಗಾಗಿ ಆ ಒಂದು ಮನೆಯನ್ನು ಬಿಟ್ಟು ಆ ಕಡೆ ಇರುತ್ತಾರೆ. ಅದಕ್ಕಾಗಿ ಆ ಪಕ್ಕದಲ್ಲಿರುವಂತ ಜನರು ಆ ಕಡೆ ಹೋಗ್ಬೇಡ್ರಿ, ದೆವ್ವ ಪಿಶಾಚಿವೆ ಎಂಬ ಆ ಒಂದು ಮೂಢನಂಬಿಕೆಯನ್ನು ಇಟ್ಟುಕೊಂಡು ಇನ್ನಿತರರಿಗೆ ಹೇಳುತ್ತಾರೆ. ಒಬ್ಬರಿಂದ ಒಬ್ಬರಿಗೆ ಪ್ರಸಾರವಾಗುತ್ತದೆ ಮೂಢನಂಬಿಕೆ ಎನ್ನುವುದು. ಎಲ್ಲರೂ ಅವರು ಹೇಳಿದ ಮಾತನ್ನು ನಂಬಿ ಆ ಒಂದು ಮನೆಯ ಕಡೆ ಹೋಗದೆ ಇರುತ್ತಾರೆ. ಇದೊಂದು ಮೂಢನಂಬಿಕೆಯಾಗಿದೆ ಎಂದು ಹೇಳಬಹುದು. ಮನೆಯವರು ಬಂದಾಗ ಅವರಿಗೆ ಹೇಳುತ್ತಾರೆ, ನಿಮ್ಮ ಮನೆಯಲ್ಲಿ ದೆವ್ವ ಇದೆ, ಏಕೆ ಹೋಗುತ್ತೀರಿ ಎಂದು ಹೇಳಬಹುದಾಗಿದೆ. ಕೈ ನೋಡಿ ಭವಿಷ್ಯವನ್ನು ಹೇಳುವಂತವರು ಜನರನ್ನು ಮೂಢನಂಬಿಕೆಯ ಕಡೆ ಕರೆದೊಯ್ಯುವರು. ಕೈಯಲ್ಲಿ ದೇವರು ಬರೆದಿದ್ದಾನೇನು ಅವರಿಗಷ್ಟೇ ಕಾಣುತ್ತದೆ, ಇಲ್ಲ, ದೇವರು ಕೈಯಲ್ಲಿ ಭವಿಷ್ಯ ಬರೆದಿದ್ದಾರೆ, ಎಲ್ಲರೂ ಓದಬಹುದು. ಇದೊಂದು ದುರಂತಕಾರಿಯಾಗಿದೆ ಎಂದು ಹೇಳಬಹುದು. ಪ್ರತಿಯೊಂದು ಕುಟುಂಬದಲ್ಲಿ ಈ ಒಂದು ನಂಬಿಕೆಯು ಸಾಗುತ್ತಲೇ ಇರುವುದಾಗಿದೆ, ನಮಗೆ ಅರಿವು ಇರುವುದಿಲ್ಲ ಎಂದು ಹೇಳಬಹುದು. ಒಂದು ದೃಷ್ಟಿಯಲ್ಲಿ ಆಳವಾಗಿ ಆಲೋಚನೆ ಮಾಡಿದರೆ ನಮ್ಮ ದೇಶದ ಸಿದ್ಧಾಂತಕ್ಕೂ ಮೂಢನಂಬಿಕೆಗೂ ನೇರ ಸಂಬಂಧವಿಲ್ಲವೆನ್ನಬಹುದು. ಭಗವಂತನು ಸರ್ವಶಕ್ತ ಎಂದು ನಮ್ಮ ತತ್ವಗಳು ಹೇಳಿದ್ದನ್ನು ಕೇಳಿದ ಆತ್ಮಶಕ್ತಿ ರಹಿತ ಜನರೆಲ್ಲ ತಮ್ಮ ಜೀವನದಲ್ಲಿ ಎಲ್ಲಾ ಪ್ರಯತ್ನಗಳನ್ನು ನಿಲ್ಲಿಸಿ ಹೋಗಿದ್ದರು. ದೇವರು ಸರ್ವಶಕ್ತನಾಗಿರುವುದರಿಂದ ಓದದೆ ಪಾಸಾಗಲಿ, ಕೆಲಸ ಮಾಡದೆ ಬಡ್ತಿ ದೊರೆಯಲಿ, ದುಡಿಯದೆ ಹಣ ಬರಲಿ ಎಂಬ ಕೆಟ್ಟ ಸ್ವಾರ್ಥಪರ ದೃಷ್ಟಿಯಿಂದ ದೇವರನ್ನು ಪೂಜಿಸಲಾರಂಭಿಸಿದರು. ಒಂದೊಂದರ ಪರಿಹಾರಕ್ಕೆ ಒಂದೊಂದು ಬಗೆಯ ಪೂಜೆ ಮಾಡಬೇಕೆಂದು ಆಯಾ ದೇಶದ ಜನಗಳಲ್ಲಿ ಒಂದೊಂದು ಬಗೆಯಾಗಿ ನಿರ್ಣಯವಾಯಿತು ಎಂದೇಳಬಹುದು. ಮಾನವರು ಜೀವನದಲ್ಲಿ ಅವರಷ್ಟಕ್ಕೆ ಪ್ರಾಮಾಣಿಕವಾಗಿದ್ದರೂ ಹಲವು ಪ್ರಸಂಗಗಳಲ್ಲಿ ಅವನು ಸೋಲಬಹುದು. ಪುರಂದದಾಸರು ದೊಡ್ಡ ಹರಿಭಕ್ತರು, ಅವರು ಈಸಬೇಕು, ಇದಲ್ಲಿ ಇದ್ದು ಜಯಿಸಬೇಕು ಎಂದರು. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬೇಡಿ ಎಂದರು. ಬಂದಂತ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ದೇವರಿಗೆ ಲಂಚ ಕೊಡಿ ಎಂದು ಹೇಳಲಿಲ್ಲ. ಆದರೆ ತಳಿಯಾದ ಜನ ದೇವರ ಧರ್ಮ ಹೆಸರಿನಲ್ಲಿ ಮೂಢನಂಬಿಕೆಗಳನ್ನು ಬೆಳೆಸಿಕೊಂಡು ತೋಳಾಡುತ್ತಿದ್ದಾರೆ ಎಂದು ಮೂಢನಂಬಿಕೆಯಿಂದ ತಿಳಿದು ಬರುತ್ತದೆ. ಮೂಢನಂಬಿಕೆ ಧರ್ಮ ದೇವರನ್ನು ಕಾಣಲಿಲ್ಲ, ಮಾನವ ಸ್ವಾರ್ಥವೇ ಕಾರಣ ಎಂದು ಹೇಳಬಹುದು.
0: ಇದುವರೆಗೆ ಮೂಢನಂಬಿಕೆಗಳು ಈ ಕುರಿತು ಮಾತನಾಡಿದವರು ಜಯಶ್ರೀ.
2: ಏನು ರಂಗ ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಕೇಳಿ ಸಿರಿವಾರದ ಎನ್ ಕೆ ಶಂಕರಪ್ಪ ಅವರಿಂದ ಭಾವಗೀತೆಗಳು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ, ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6 ಗಂಟೆ 10 ನಿಮಿಷಕ್ಕೆ ಪ್ರಕಟಣೆಗಳು, 6 ಗಂಟೆ 15 ನಿಮಿಷಕ್ಕೆ ವಿಜ್ಞಾನ ರಶ್ಮಿ, ಇದರಲ್ಲಿ ಜೀವಕೋಶಗಳು ಮತ್ತು ಅದರ ಕಾರ್ಯಚಟುವಟಿಕೆ ಕುರಿತು ಮಾಹಿತಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ವಿಜಯಶ್ರೀ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6 ಗಂಟೆ 51 ನಿಮಿಷಕ್ಕೆ ಹಲೋ ಕೃಷಿರಂಗ, ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಿಂದ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ವಿಷಯ ತಜ್ಞರು ಬೆಂಗಳೂರಿನ ಕರ್ನಾಟಕ ರಾಜ್ಯ ಬೀಜ ನಿಗಮ ಘಟಕದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಎಲ್ ಬೆಂಗಳೂರು ಕೇಂದ್ರದಿಂದ. 7 ಗಂಟೆ 20 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ತುಮ್ಮರಗುಡಿ ಗ್ರಾಮದ ಮರೆಪ್ಪದಾಸರ್ ಮತ್ತು ವೆಂಕಪ್ಪದಾಸರ್ ಅವರಿಂದ ತತ್ವಪದಗಳು. 7 ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು, ನಿಮ್ಮ ಕರೆ ನಿಮಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 8 ಗಂಟೆ 30 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ನರಸಣ್ಣ ಸೋನಾರ್ ಅವರಿಂದ ರಂಗಗೀತೆಗಳು, ಭಾವಗೀತೆಗಳ ಕಾರ್ಯಕ್ರಮ. 9 ಗಂಟೆ 15 ನಿಮಿಷಕ್ಕೆ 9 ಗಂಟೆ 30 ನಿಮಿಷಕ್ಕೆ ದೆಹಲಿ ಕೇಂದ್ರದಿಂದ ಕರೆಂಟ್ ಅಫೇರ್ಸ್. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಗಿರಿಜಾ ದೇವಿಯವರ ಗಾಯನ. 10 ಗಂಟೆ 30 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆ 10 ನಿಮಿಷಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ ಕೊರೋನಾ ಸರಸ್ವತಿ ಪ್ರಕಾಶ್ ಅವರಿಂದ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ, 6 ಗಂಟೆ 35 ನಿಮಿಷಕ್ಕೆ ದೇಶಭಕ್ತಿಗೀತೆ ರಾಮದಾಸ್ ಅವರ ರಚನೆ ವೃಂದಗಾನದಲ್ಲಿ, 6 ಗಂಟೆ 40 ನಿಮಿಷಕ್ಕೆ ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ, 6 ಗಂಟೆ 45 ನಿಮಿಷಕ್ಕೆ ಜನಪದ ಗೀತೆಗಳು ಸಿಂಧನೂರಿನ ರಾಧಾಬಾಯಿ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು, 7 ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳು, 7 ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು, 8 ಗಂಟೆ 30 ನಿಮಿಷಕ್ಕೆ ವಚನ ಗಾಯನ, 9 ಗಂಟೆಗೆ ಪ್ರಕಟಣೆಗಳು, 9 ಗಂಟೆ 5 ನಿಮಿಷಕ್ಕೆ ಭಾವಗೀತೆಗಳು, 9 ಗಂಟೆ 30 ನಿಮಿಷಕ್ಕೆ ಚಿತ್ರಗೀತೆಗಳು, 10 ಗಂಟೆ 32 ನಿಮಿಷಕ್ಕೆ ಹಾಗೂ 11 ಗಂಟೆ 2 ನಿಮಿಷಕ್ಕೆ ಮತ್ತು 11 ಗಂಟೆ 32 ನಿಮಿಷಕ್ಕೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರದಲ್ಲಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನಿಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ, ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12 ಗಂಟೆ 30 ನಿಮಿಷಕ್ಕೆ ಪ್ರಕಟಣೆಗಳು, 12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ, ಈ ಕುರಿತು ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ, ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, 1 ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 1 ಗಂಟೆ 30 ನಿಮಿಷಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರನಾರಾಯಣ. 2 ಗಂಟೆ 40 ನಿಮಿಷಕ್ಕೆ ಮಕ್ಕಳ ಕಾರ್ಯಕ್ರಮ, 3 ಗಂಟೆಗೆ FM 101.3 MHz ಕಾರ್ಯಕ್ರಮಗಳು. ನಿಲಯದ ನಾಳಿನ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ, ಕನ್ನಡ ಚಲನಚಿತ್ರ ಗೀತೆಗಳ ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ. 5 ಗಂಟೆ 30 ನಿಮಿಷಕ್ಕೆ ಯುವವಾಣಿಯಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6 ಗಂಟೆ 10 ನಿಮಿಷಕ್ಕೆ ಪ್ರಕಟಣೆಗಳು, 6 ಗಂಟೆ 15 ನಿಮಿಷಕ್ಕೆ ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧೂಳಿ, ರಾಯಚೂರಿನ ನವೋದಯ ಪಬ್ಲಿಕ್ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6 ಗಂಟೆ 21 ನಿಮಿಷಕ್ಕೆ ಕೃಷಿರಂಗ, ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. 7 ಗಂಟೆ 20 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ಹುಲಕುಂದ ಗ್ರಾಮದ ಕಸ್ತೂರೆವ್ವ ಮೂಷಣ್ಣನವರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. 7 ಗಂಟೆ 45 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ, 8 ಗಂಟೆಗೆ ಚಿತ್ರಗೀತೆಗಳು, 8 ಗಂಟೆ 30 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ಕುರುಬನಾಳ್ ಗ್ರಾಮದ ಶರಣಪ್ಪ ಮತ್ತು ಸಂಗಡಿಗರಿಂದ ಜಾನಪದ ಗೀತೆಗಳು, 9 ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳು, 9 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಯುವವಾಣಿ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಧುರೈ

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:05. ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: 2% higher today. The Sensex surged 965 points to close at 78,151. The Nifty gained 262 points to settle at 24,334. And that is the end of this news bulletin.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:10. ಪ್ರಕಟಣೆಗಳು.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
9: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
10: ಜಾಣರಾಗಿರಿ, ಜಾಗರೂಕರಾಗಿರಿ.

ಕೆಳಗರೆ ಸಂಜೆ 6:21 ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿ ರಂಗ, ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಿಂದ ನೇರ ಫೋನಿನ ಕಾರ್ಯಕ್ರಮ. ವಿಷಯ: ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ವಿಷಯ ತಜ್ಞರು ಬೆಂಗಳೂರಿನ ಕರ್ನಾಟಕ ರಾಜ್ಯ ಬೀಜ ನಿಗಮ ಘಟಕದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ರೂಪಾ ಎಲ್. ಈ ಸಂಜೆ 7:45 ಚಿತ್ರಗೀತೆಗಳು. ನಿಮ್ಮ ಕರೆ, ನಿಮಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾಗಿರ್ತಕ್ಕಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 0853220032 ಅಥವಾ 0853229588. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸಿ. ಈ ರಾತ್ರಿ 9:15 ಭಾವಗೀತೆಗಳು. 9:30 ದೆಹಲಿ ಕೇಂದ್ರದಿಂದ ಕರೆಂಟ್ ಅಫೇರ್ಸ್. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಗಿರಿಜಾದೇವಿಯವರ ಗಾಯನ. 10:30 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:15. ಕಾರ್ಯಕ್ರಮ ವಿಜ್ಞಾನ ರಶ್ಮಿ. ಮೊದಲಿಗೆ ಕೆಲವು ಜಾಹೀರಾತುಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
3: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
2: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ನಿಂದ ಹಣವನ್ನು ವಂಚಿಸ್ತಾರೆ.
3: ಹಾಗಾದ್ರೆ ಸರಿಯಾದ ನಂಬರ್?
2: ಬ್ಯಾಂಕ್ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ನಲ್ಲಿ.
3: ನೀವು ಉಳಿಸಿಬಿಟ್ರಿ ಅಕ್ಕ,
2: ಕೆಲ್ಸದಿಂದಲ್ಲ.
3: ಮಾಡ್ತೀನಿ. RBI ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಏನು ರಂಗ, ಕೈಗೆ ಬ್ಯಾಂಡೇಜು?
6: ಬಿದ್ಬಿಟ್ಟೆ ಅಕ್ಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
4: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
9: ಆಕಾಶವಾಣಿ ರಾಯಚೂರು. ವಿಜ್ಞಾನ ರಶ್ಮಿ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವಿಜ್ಞಾನ ರಶ್ಮಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇಂದಿನ ವಿಜ್ಞಾನ ರಶ್ಮಿ ಕಾರ್ಯಕ್ರಮದ ವಿಷಯ ಜೀವಕೋಶಗಳು ಮತ್ತು ಅದರ ಕಾರ್ಯಚಟುವಟಿಕೆಗಳು. ಈ ವಿಷಯ ಕುರಿತು ಮಾಹಿತಿ. ಜೀವಕೋಶ ಇಂದು ತಿಳಿದ ಎಲ್ಲಾ ಜೀವಿಗಳಿಗೂ ಮೂಲಭೂತ ರಾಚನಿಕ ಕಾರ್ಯಭಾರದ ಮತ್ತು ಜೈವಿಕ ಘಟಕ. ಜೀವಕೋಶವು ತನ್ನನ್ನು ತಾನೇ ನಕಲು ಮಾಡಿಕೊಳ್ಳಬಲ್ಲ ಜೀವದ ಕನಿಷ್ಠ ಘಟಕ ಮತ್ತು ಅದನ್ನು ಜೀವಿಗಳ ಕಟ್ಟಡದ ಸೈಜುಗಲ್ಲು ಎಂದು ಕರೆಯಲಾಗಿದೆ. ಜೀವಕೋಶಗಳ ಅಧ್ಯಯನವನ್ನು ಕೋಶ ಜೀವನಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಜೀವಕೋಶ ಪದಕ್ಕೆ ಇಂಗ್ಲಿಷ್ನ ಸಂವಾದಿ ಪದ ಸೆಲ್ ಲ್ಯಾಟಿನ್ನ ಸೆಲ್ಲಾ ಪದದಿಂದ ಬಂದಿದ್ದು ಅದರ ಅರ್ಥ ಚಿಕ್ಕ ಕೋಣೆ ಎಂದು. ಜೀವಕೋಶದಲ್ಲಿ ಪೊರೆಯೊಳಗೆ ಸುತ್ತುವರಿದ ಜೀವರಸ ಇರುತ್ತದೆ ಮತ್ತು ಈ ಜೀವರಸದಲ್ಲಿ ಪ್ರೋಟೀನ್ ಮತ್ತು ನ್ಯೂಕ್ಲಿಯಕ್ ಆಮ್ಲಗಳಂತಹ ಜೈವಿಕ ಅಣುಗಳು ಇರುತ್ತವೆ. ಜೀವಿಗಳನ್ನು ಏಕಕೋಶಿಗಳು ಅಂದರೆ ಬ್ಯಾಕ್ಟೀರಿಯಾವನ್ನು ಒಳಗೊಂಡ ಏಕಕೋಶ ಜೀವಿಗಳು ಮತ್ತು ಬಹುಕೋಶಿಗಳು ಅಂದರೆ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಒಳಗೊಂಡ ಒಂದಕ್ಕಿಂತ ಹೆಚ್ಚು ಜೀವಕೋಶವಿರುವ ಜೀವಿಗಳು ಎಂದು ಅರ್ಥ. ಸಸ್ಯ ಮತ್ತು ಪ್ರಾಣಿಗಳ ಜೀವಕೋಶಗಳು ಜೀವಸಂಕುಲದಿಂದ ಜೀವಸಂಕುಲಕ್ಕೆ ಬೇರೆ ಬೇರೆ ಆಗುತ್ತವೆ. ಮಾನವನಲ್ಲಿ 100 ಲಕ್ಷ ಕೋಟಿಗೂ ಹೆಚ್ಚು ಜೀವಕೋಶಗಳಿವೆ. ಬಹಳಷ್ಟು ಸಸ್ಯ ಮತ್ತು ಪ್ರಾಣಿಗಳ ಜೀವಕೋಶಗಳನ್ನು ಸೂಕ್ಷ್ಮದರ್ಶಕದಲ್ಲಿ ಮಾತ್ರ ನೋಡಲು ಸಾಧ್ಯ. ಅವುಗಳ ಅಳತೆ 1 to 100 micrometers ಅಥವಾ ಮೈಕ್ರಾನ್ ಇರುತ್ತದೆ. ಜೀವಕೋಶವನ್ನು 1665 ರಾಬರ್ಟ್ ಹುಕ್ ಎನ್ನುವ ವಿಜ್ಞಾನಿ ಕಂಡುಹಿಡಿದರು ಮತ್ತು ಈ ಜೈವಿಕ ಘಟಕಗಳು ಕ್ರೈಸ್ತ ಸನ್ಯಾಸಿಗಳ ನಿವಾಸವನ್ನು ಹೋಲುತ್ತಿದ್ದ ಕಾರಣಕ್ಕೆ ಆ ಹೆಸರನ್ನು ಕೊಟ್ಟರು. ಜೀವಕೋಶ ಸಿದ್ಧಾಂತವನ್ನು ಮೊದಲು 1839 ಮ್ಯಾಥಿಯಸ್ ಜಾಕೋಬ್ ಸ್ಕೆಲೆಡನ್ ಮತ್ತು ಥಿಯೋಡೋರ್ ಸ್ಕವನ್ ಮಂಡಿಸಿದರು. ಈ ಸಿದ್ಧಾಂತದ ಪ್ರಕಾರ ಎಲ್ಲಾ ಜೀವಿಗಳು ಒಂದು ಅಥವಾ ಹೆಚ್ಚು ಜೀವಕೋಶಗಳಿಂದ ರಚಿಸಲ್ಪಟ್ಟಿವೆ. ಎಲ್ಲಾ ಜೀವಿಗಳಲ್ಲಿ ಜೀವಕೋಶಗಳು ರಚನೆ ಮತ್ತು ಕಾರ್ಯನಿರ್ವಹಣೆಯ ಪ್ರಾಥಮಿಕ ಘಟಕಗಳು. ಎಲ್ಲಾ ಜೀವಕೋಶಗಳು ಇತರ ಈಗಾಗಲೇ ಇರುವ ಜೀವಕೋಶಗಳಿಂದ ಬಂದಿವೆ ಮತ್ತು ಎಲ್ಲಾ ಜೀವಕೋಶಗಳಲ್ಲಿಯೂ ಅದರ ಕಾರ್ಯಗಳನ್ನು ನಿಯಂತ್ರಿಸಲು ಹಾಗೂ ನಂತರದ ಪೀಳಿಗೆಯ ಜೀವಕೋಶಗಳಿಗೆ ಮಾಹಿತಿ ರವಾನಿಸಲು ಅಗತ್ಯವಾದ ಅನುವಂಶಿಕ ಮಾಹಿತಿ ಅಡಕವಾಗಿದೆ. ಜೀವಕೋಶಗಳು ಕನಿಷ್ಠ 350 ಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಮೊದಲು ಕಾಣಿಸಿಕೊಂಡವು. ಜೀವಕೋಶಗಳಲ್ಲಿ ಯುಕ್ಯಾರಿಯೋಟ್ ಮತ್ತು ಪ್ರೊಕ್ಯಾರಿಯೋಟ್ ಎಂದು ಎರಡು ಬಗೆಗಳಿವೆ. ಬೀಜಕಣ ಯುಕ್ಯಾರಿಯೋಟ್ ಜೀವಕೋಶಗಳಲ್ಲಿ ಇರುತ್ತದೆ ಮತ್ತು ಪ್ರೊಕ್ಯಾರಿಯೋಟ್ ಜೀವಕೋಶಗಳಲ್ಲಿ ಇರುವುದಿಲ್ಲ. ಪ್ರೊಕ್ಯಾರಿಯೋಟ್ಗಳು ಒಂದೇ ಜೀವಕೋಶಗಳಿರುವ ಜೀವಿಗಳು, ಆದರೆ ಯುಕ್ಯಾರಿಯೋಟ್ಗಳು ಜೀವಗಳು ಏಕಕೋಶಿಗಳಾಗಿರಬಹುದು ಅಥವಾ ಬಹುಕೋಶ ಜೀವಿಗಳು ಆಗಿರಬಹುದು. ಪ್ರೊಕ್ಯಾರಿಯೋಟ್ ಜೀವಕೋಶಗಳು ಭೂಮಿಯ ಮೇಲೆ ಕಂಡುಬಂದ ಮೊದಲ ಜೀವನ ಸ್ವರೂಪಗಳು. ಇವು ಜೀವಕೋಶ ಸಂಕೇತ ಮತ್ತು ಸ್ವಪೋಷಣೆಯ ಸಾಮರ್ಥ್ಯವನ್ನು ಒಳಗೊಂಡು ಅತ್ಯಾವಶ್ಯಕ ಜೈವಿಕ ಪ್ರಕ್ರಿಯೆಗಳನ್ನು ನಿರ್ವಹಿಸಬಲ್ಲವು. ಇವು ಯುಕ್ಯಾರಿಯೋಟ್ ಜೀವಕೋಶಗಳಿಂದ ಸರಳ, ಸಣ್ಣವು ಮತ್ತು ಬೀಜಕಣಗಳಂತಹ ಪೊರೆ ಇರುವ ಅಂಗಗಳನ್ನು ಹೊಂದಿರುವುದಿಲ್ಲ. ಪ್ರೊಕ್ಯಾರಿಯೋಟ್ಗಳು 2 ಡೊಮೇನ್ ಜೀವಿಗಳನ್ನು ಹೊಂದಿದ್ದು ಅವು ಬ್ಯಾಕ್ಟೀರಿಯಾ ಮತ್ತು ಆರ್ಕಿಯಾ. ಪ್ರೊಕ್ಯಾರಿಯೋಟ್ ಜೀವಕೋಶಗಳಲ್ಲಿನ ಡಿಎನ್ಎ ಜೀವರಸದೊಂದಿಗೆ ಸಂಪರ್ಕ ಪಡೆದ ಒಂದೇ ವರ್ಣತಂತುವಿನ ಮೇಲಿರುತ್ತದೆ. ಈ ಜೀವಕೋಶಗಳ ಜೀವರಸದಲ್ಲಿನ ಬೀಜಕಣದ ಪ್ರದೇಶವನ್ನು ನ್ಯೂಕ್ಲಿಯಾಯ್ಡ್ ಎಂದು ಕರೆಯಲಾಗುತ್ತದೆ. ಎಲ್ಲಾ ಜೀವಿಗಳಲ್ಲಿ ಪ್ರೊಕ್ಯಾರಿಯೋಟ್ಗಳು ತೀರಾ ಸಣ್ಣವು. ಅವುಗಳ ವ್ಯಾಸ 0.5 to 2.0 microns. ಪ್ರೊಕ್ಯಾರಿಯೋಟ್ ಜೀವಕೋಶ 3 ಭಾಗಗಳನ್ನು ಒಳಗೊಂಡಿದೆ. ಜೀವಕೋಶವನ್ನು ಸಾಮಾನ್ಯವಾಗಿ ಪ್ಲಾಸ್ಮಾ ಪೊರೆ ಅಂದರೆ ಕೋಶಪರೆ ಅಥವಾ ಸೆಲ್ ಮೆಂಬರೇನ್ ಸುತ್ತುವರೆದಿರುತ್ತದೆ ಮತ್ತು ಅದನ್ನು ಕೋಶಭಿತ್ತಿ ಸುತ್ತುವರೆದಿರುತ್ತದೆ. ಕೆಲವು ಬ್ಯಾಕ್ಟೀರಿಯಾಗಳಲ್ಲಿ 3ನೇ ಪದರ ಕ್ಯಾಪ್ಸುಲ್ ಅಂದರೆ ಜೆಲಿಟಿನ್ ಕವಚ ಸಹ ಇರುತ್ತದೆ. ಬಹಳಷ್ಟು ಪ್ರೊಕ್ಯಾರಿಯೋಟ್ಗಳಲ್ಲಿ ಕೋಶಪರೆ ಮತ್ತು ಕೋಶಭಿತ್ತೆ ಎರಡೂ ಇರುತ್ತವೆ, ಆದರೂ ಇದಕ್ಕೆ ಅಪವಾದಗಳಿವೆ. ಉದಾಹರಣೆಗೆ ಮೈಕೋಪ್ಲಾಸ್ಮಾ ಬ್ಯಾಕ್ಟೀರಿಯಾ ಮತ್ತು ಥರ್ಮೋಪ್ಲಾಸ್ಮಾಗಳಲ್ಲಿ ಕೇವಲ ಕೋಶಪೊರೆ ಮಾತ್ರ ಇರುತ್ತದೆ. ಜೀವಕೋಶವನ್ನು ಸುತ್ತುವರಿದ ಹೊದಿಕೆಗಳು ಅದಕ್ಕೆ ಗಡಸುತನವನ್ನು ಕೊಡುತ್ತವೆ ಮತ್ತು ಒಳ ಆವರಣವನ್ನು ಪರಿಸರದಿಂದ ಬೇರ್ಪಡಿಸಿ ಕಾಪಾಡುವ ಶೋಧಕಗಳಾಗಿವೆ. ಇನ್ನು ಜೀವಕೋಶದ ಒಳಗೆ ಜೀವರಸದ ಪ್ರದೇಶದಲ್ಲಿ ಜೀನೋಮ್ ಹಾಗೂ ರೈಬೋಸೋಮ್ಗಳು ಮತ್ತು ಇತರ ಕೆಲವು ಅಂಗಕಗಳು ಇರುತ್ತವೆ. ಜೀವರಸದಲ್ಲಿ ಅನುವಂಶಿಕ ಪದಾರ್ಥ ಯಾವುದೇ ಬಂಧನವಿಲ್ಲದೆ ಮುಕ್ತವಾಗಿರುತ್ತದೆ. ಪ್ರೊಕ್ಯಾರಿಯೋಟ್ ಜೀವಕೋಶಗಳಲ್ಲಿ ವರ್ಣತಂತು ಡಿಎನ್ಎ ಅಲ್ಲದೆ ಬೇರೆ ಡಿಎನ್ಎ ಪ್ಲಾಸ್ಮಿಡ್ಗಳು ಕಂಡುಬರುತ್ತವೆ. ಪ್ಲಾಸ್ಮಿಡ್ಗಳು ಸಾಮಾನ್ಯವಾಗಿ ಚಕ್ರಾಕಾರದಲ್ಲಿರುತ್ತವೆ. ಕೆಲವು ಬ್ಯಾಕ್ಟೀರಿಯಾಗಳಲ್ಲಿ ರೇಖೆ ರೀತಿಯ ಪ್ಲಾಸ್ಮಿಡ್ಗಳು ಇರುತ್ತವೆ. ಬೀಜಕಣ ರೂಪಗೊಳ್ಳದಿದ್ದರೂ ಡಿಎನ್ಎ ನ್ಯೂಕ್ಲಿಯಾಯ್ಡ್ಗಳಲ್ಲಿ ಸಾಂದ್ರಗೊಂಡಿದೆ. ಪ್ಲಾಸ್ಮಿಡ್ನಲ್ಲಿ ಪ್ರತಿಜೀವಕ ನಿರೋಧಕ ಶಕ್ತಿ ಬಗೆಗಿನ ವಂಶವಾಹಿಗಳಂತಹ ಹೆಚ್ಚುವರಿ ವಂಶವಾಹಿಗಳು ಇರುತ್ತವೆ.
ಇನ್ನು ಯುಕ್ಯಾರಿಯೋಟ್ ಜೀವಕೋಶದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಸಸ್ಯಗಳು, ಪ್ರಾಣಿಗಳು, ಶಿಲೀಂಧ್ರಗಳು, ಲೋಳೆ ಜೀವಿಗಳು, ಪ್ರೋಟೋಜವಗಳು ಮತ್ತು ಪಾಚಿಗಳೆಲ್ಲವೂ ಯುಕ್ಯಾರಿಯೋಟ್ಗಳು. ಈ ಜೀವಕೋಶಗಳು ಮಾದರಿ ಪ್ರೊಕ್ಯಾರಿಯೋಟ್ ಜೀವಕೋಶಗಳಿಗಿಂತ 15 ಪಟ್ಟು ಅಗಲವಾಗಿರುತ್ತವೆ ಮತ್ತು ಘನ ಅಳತೆ 1000 ಪಟ್ಟು ಹೆಚ್ಚು ಇರುತ್ತದೆ. ಪ್ರೊಕ್ಯಾರಿಯೋಟ್ಗಳು ಮತ್ತು ಯುಕ್ಯಾರಿಯೋಟ್ಗಳ ನಡುವಿನ ಪ್ರಮುಖ ವ್ಯತ್ಯಾಸವೆಂದರೆ ವಿಭಾಗೀಕರಣ, ನಿರ್ದಿಷ್ಟ ಚಯಾಪಚಯ ಚಟುವಟಿಕೆಗಳು ನಡೆಯುವ ಅಂಗಕಗಳು. ಪೊರೆ ಹೊಂದಿರುವುದು ಬೀಜಕಣ ಇವುಗಳಲ್ಲಿ ಪ್ರಮುಖವಾದುದು ಮತ್ತು ಅದು ಡಿಎನ್ಎಯನ್ನು ಒಳಗೊಂಡಿರುತ್ತದೆ. ಇನ್ನು ಜೀವಕೋಶದ ಒಳ ಘಟಕಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪ್ರೊಕ್ಯಾರಿಯೋಟ್ಗಳಲ್ಲಿ ಅಥವಾ ಯುಕ್ಯಾರಿಯೋಟ್ಗಳಲ್ಲಿ ಎಲ್ಲಾ ಜೀವಕೋಶಗಳಲ್ಲೂ ಅದನ್ನು ಸುತ್ತುವರಿದ ಪೊರೆ ಇರುತ್ತದೆ ಮತ್ತು ಅದು ಏನು ಒಳಬರುತ್ತದೆ ಮತ್ತು ಏನು ಹೊರಹೋಗುತ್ತದೆ ಎಂಬುದನ್ನು ನಿಯಂತ್ರಿಸುತ್ತದೆ. ಕೋಶಪೊರೆ ಅಥವಾ ಪ್ಲಾಸ್ಮಾ ಪೊರೆ ಅಂದರೆ ಸೆಲ್ ಮೆಂಬರೇನ್, ಕೋಶದ ಜೀವರಸವನ್ನು ಸುತ್ತುವರೆದ ಒಂದು ಜೈವಿಕ ಪೊರೆ. ಪ್ರಾಣಿಗಳಲ್ಲಿ ಪ್ಲಾಸ್ಮಾ ಪೊರೆ ಜೀವಕೋಶದ ಹೊರಗಡಿರೇಖೆ, ಆದರೆ ಸಸ್ಯಗಳಲ್ಲಿ ಮತ್ತು ಪ್ರೊಕ್ಯಾರಿಯೋಟ್ಗಳಲ್ಲಿ ಸಾಮಾನ್ಯವಾಗಿ ಇದರ ಸುತ್ತು ಕೋಶ ಭಿತ್ತಿ ಸಹ ಇರುತ್ತದೆ. ಈ ಪೊರೆಯು ಜೀವಕೋಶವನ್ನು ಪರಿಸರದಿಂದ ಬೇರ್ಪಡಿಸುತ್ತದೆ ಮತ್ತು ಕಾಪಾಡುತ್ತದೆ. ಇದು ಬಹುತೇಕ 2 ಪದರಗಳ ಫಾಸ್ಫೋಲಿಪಿಡ್ಗಳಿಂದ ರೂಪುಗೊಂಡಿದೆ. ಈ ಪೊರೆಯೊಳಗೆ ಹಲವು ಬಗೆಯ ವಿಭಿನ್ನ ಅಣುಗಳನ್ನು ಜೀವಕೋಶದ ಒಳಗೆ ಮತ್ತು ಹೊರಗೆ ರವಾನಿಸುವ ಕಾಲುವೆಗಳು ಮತ್ತು ಪಂಪ್ಗಳಾಗಿ ಕೆಲಸ ಮಾಡುವ ಪ್ರೋಟೀನ್ ಅಣುಗಳು ಸೇರಿಕೊಂಡಿವೆ. ಈ ಪೊರೆಯನ್ನು ಸೆಮಿ ಪರ್ಮಿಬಲ್ ಎಂದು ಕರೆಯಲಾಗಿದೆ, ಏಕೆಂದರೆ ಇವು ಕೆಲವೊಂದು ಪದಾರ್ಥಗಳನ್ನು ಮುಕ್ತವಾಗಿ ಒಳಬರಲು ಅವಕಾಶ ಮಾಡಿಕೊಡುತ್ತವೆ. ಇನ್ನು ಕೆಲವು ಪದಾರ್ಥಗಳನ್ನು ಸೀಮಿತವಾಗಿ ಪ್ರವೇಶಿಸಲು ಅವಕಾಶ ಮಾಡಿಕೊಡುತ್ತವೆ ಮತ್ತು ಕೆಲವು ಪದಾರ್ಥಗಳನ್ನು ಒಳಬರದಂತೆ ನಿರ್ಬಂಧಿಸುತ್ತವೆ. ಜೀವಕೋಶದ ಹೊರಮೈ ಪೊರೆಯಲ್ಲಿ ರಿಸೆಪ್ಟರ್ ಪ್ರೋಟೀನ್ಗಳು ಇರುತ್ತವೆ ಮತ್ತು ಇವು ಹಾರ್ಮೋನ್ಗಳಂತಹ ಹೊರಗಿನಿಂದ ಸಂಕೇತಿಸುವ ಅಣುಗಳನ್ನು ಗುರುತಿಸುತ್ತವೆ. ಇನ್ನು ವಂಶವಾಹಿ ಪದಾರ್ಥಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, 2 ರೀತಿಯ ಅನುವಂಶಿಕ ಪದಾರ್ಥ ಅಸ್ತಿತ್ವದಲ್ಲಿದೆ. ಡಿಆಕ್ಸಿ ರೈಬೋ ನ್ಯೂಕ್ಲಿಯಿಕ್ ಆಮ್ಲ ಡಿಎನ್ಎ ಮತ್ತು ರೈಬೋ ನ್ಯೂಕ್ಲಿಯಿಕ್ ಆಮ್ಲ ಅಂದರೆ ಆರ್ಎನ್ಎ ಜೀವಕೋಶವು ದೀರ್ಘಾವಧಿ ಮಾಹಿತಿ ದಾಸ್ತಾನಿಗೆ ಡಿಎನ್ಎ ಬಳಸುತ್ತದೆ. ಜೀವಿಯಲ್ಲಿರುವ ಜೈವಿಕ ಮಾಹಿತಿಯನ್ನು ಡಿಎನ್ಎ ಸರಣಿ ರೂಪದಲ್ಲಿ ಸಂಕೇತಿಸಲಾಗಿದೆ. ಆರ್ಎನ್ಯುಎಎನ್ನ ಮಾಹಿತಿ ರವಾನೆ ಅಂದರೆ ಉದಾಹರಣೆ ಎಂಆರ್ಎನ್ಎ ಮತ್ತು ಕಿಣ್ವಗಳ ಕೆಲಸ ಮಾಡುವಿಕೆಯಲ್ಲಿ ಉದಾಹರಣೆ ರೈಬೋಸೋಮ್ ಆರ್ಎನ್ಎ ಬಳಸುತ್ತದೆ.

0: ಲಾಗುತ್ತದೆ. ವರ್ಗಾವಣೆ ಆರ್ಎನ್ಎ ಅಣುಗಳನ್ನು ಪ್ರೋಟೀನ್ ಅನುವಾದದಲ್ಲಿ ಅಮಿನೋ ಆಮ್ಲಗಳನ್ನು ಸೇರಿಸಲು ಬಳಸಲಾಗುತ್ತದೆ. ಪ್ರೊಕ್ಯಾರಿಯೇಟ್ ಆನುವಂಶಿಕ ಪದಾರ್ಥವು ಜೀವರಸದ ನ್ಯೂಕ್ಲಿಯಾಯ್ಡ್ ಪ್ರದೇಶದಲ್ಲಿ ಸರಳ ಚಕ್ರಾಕಾರದ ಡಿಎನ್ಎ ಅಣುವಾಗಿ ವ್ಯವಸ್ಥೆಗೊಂಡಿದೆ. ಯುಕ್ಯಾರಿಯೇಟ್ ಆನುವಂಶಿಕ ಪದಾರ್ಥವು ಪ್ರತ್ಯೇಕ ಬೀಜಕಣದಲ್ಲಿ ಒಂದು ಅಥವಾ ಹೆಚ್ಚು ವರ್ಣತಂತು ಎಂದು ಕರೆಯಲಾದ ರೇಖೆ ರೀತಿಯ ಅಣುಗಳಾಗಿ ವಿಭಜಿತಗೊಂಡಿದೆ. ಅಲ್ಲದೆ ಸಾಮಾನ್ಯವಾಗಿ ಸಣ್ಣ ಪ್ರಮಾಣದ ಹೆಚ್ಚುವರಿ ಅನುವಂಶಿಕ ಪದಾರ್ಥ ಮೈಟೋಕಾಂಡ್ರಿಯಾಗಳಲ್ಲಿ ಮತ್ತು ಹರಿದ್ರೇಣುಗಳಲ್ಲಿ ಇರುತ್ತದೆ. ಮಾನವನ ಜೀವಕೋಶದಲ್ಲಿನ ಅನುವಂಶಿಕ ಪದಾರ್ಥ ಬೀಜಕಣದಲ್ಲಿ ಮತ್ತು ಮೈಟೋಕಾಂಡ್ರಿಯಾಗಳಲ್ಲಿ ಇರುತ್ತದೆ. ಬೀಜಕಣದ ಜಿನೋಮನ್ನ ವರ್ಣತಂತುಗಳು ಎಂದು ಕರೆಯಲಾದ 46 ರೇಖೆ ರೀತಿಯ ಡಿಎನ್ಎ ಅಣುಗಳಾಗಿ ವಿಭಾಗಿಸಲಾಗಿದೆ. ಈ ವರ್ಣತಂತುಗಳಲ್ಲಿ 22 ಸಮಾನ ರೂಪದ ವರ್ಣತಂತುಗಳ ಜೋಡಿಗಳು ಮತ್ತು ಒಂದು ಲಿಂಗ ವರ್ಣತಂತುಗಳ ಜೋಡಿ ಇವೆ. ಮೈಟೋಕಾಂಡ್ರಿಯಾ ಜಿನೋಮ್ ಬೀಜಕಣ ಜಿನೋಮ್ನಿಂದ ಪ್ರತ್ಯೇಕವಾಗಿದ್ದು ಚಕ್ರಾಕಾರವಾಗಿರುತ್ತದೆ. ಮೈಟೋಕಾಂಡ್ರಿಯಾ ಡಿಎನ್ಎ ಬೀಜಕಣ ಜಿನೋಮ್ ಹೋಲಿಸಿದಾಗ ತೀರಾ ಸಣ್ಣದಾದರೂ ಅದು ಮೈಟೋಕಾಂಡ್ರಿಯಾದಲ್ಲಿನ ಶಕ್ತಿ ಉತ್ಪಾದನೆಯಲ್ಲಿ ಪಾತ್ರವಹಿಸುವ 13 ಪ್ರೋಟೀನ್ಗಳು ಮತ್ತು ನಿರ್ದಿಷ್ಟ ಟಿಆರ್ಎನ್ಎ ಸಂಕೇತಗಳನ್ನು ಹೊಂದಿದೆ. ಅನ್ಯ ಅನುವಂಶಿಕ ಪದಾರ್ಥವನ್ನು ಕೃತ್ರಿಮವಾಗಿ ಜೀವಕೋಶದ ಒಳಗೆ ಸೇರಿಸಬಹುದು ಮತ್ತು ಪ್ರಕ್ರಿಯೆಯನ್ನು ಟ್ರಾನ್ಸ್ಫೆಕ್ಷನ್ ಎಂದು ಕರೆಯಲಾಗುತ್ತದೆ. ಇಂತಹ ಒಳಸೇರುವಿಕೆ ಜೀವಕೋಶದ ಜಿನೋಮ್ ಒಳಗಾದರೆ ಅದನ್ನು ಶಾಶ್ವತವೆಂತಲೂ ಮತ್ತು ಹಾಗಲ್ಲದಿದ್ದರೆ ಅದನ್ನು ಅಶಾಶ್ವತವೆಂತಲೂ ಕರೆಯಲಾಗಿದೆ. ಕೆಲವು ವೈರಸ್ಗಳು ಸಹ ಜಿನೋಮ್ನಲ್ಲಿ ಅನುವಂಶಿಕ ಪದಾರ್ಥವನ್ನು ಸೇರಿಸುತ್ತವೆ. ಇನ್ನು ಬೀಜಕಣದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಜೀವಕೋಶದ ಮಾಹಿತಿ ಕೇಂದ್ರವಾದ ಬೀಜಕಣವು ಯುಕ್ಯಾರಿಯೇಟ್ ಜೀವಕೋಶದಿಂದ ಬಹಳ ಎದ್ದು ಕಾಣುವ ಅಂಗಕ. ಇದರಲ್ಲಿ ವರ್ಣತಂತುಗಳಿರುತ್ತವೆ ಮತ್ತು ಇದು ಬಹಳಷ್ಟು ಡಿಎನ್ಎ ನಕಲು ಮತ್ತು ಆರ್ಎನ್ಎ ಸಂಯೋಜನೆ ನಡೆಯುವ ಸ್ಥಳ. ಇನ್ನು ಮೈಟೋಕಾಂಡ್ರಿಯಾಗಳು ಮತ್ತು ಹರಿದ್ರೇಣುಗಳು, ಇವು ಜೀವಕೋಶದ ಶಕ್ತಿಯನ್ನು ಉತ್ಪಾದಿಸುತ್ತವೆ. ಇವು ಜೀವಕೋಶದ ಪವರ್ ಹೌಸ್ ಇದ್ದಂತೆ, ವಿದ್ಯುತ್ ಶಕ್ತಿಯ ಕೇಂದ್ರಗಳು ಅಥವಾ ಬ್ಯಾಟರಿ. ಅದೇ ಜೀವ ಎನ್ನುವ ಶಕ್ತಿ. ಅವು ಮೂಲ ವಿದ್ಯುತ್, ಮೂಲ ಜೀವನ ಶಕ್ತಿ, ನೆನಪಿನ ಶಕ್ತಿ, ಅಗತ್ಯ ಕ್ರಿಯೆಯ ಶಕ್ತಿಗಳನ್ನು ಹೊಂದಿವೆ. ಇನ್ನು ಎಂಡೋಪ್ಲಾಸ್ಮಾ ಜಾಲರಚನೆಯ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದು ಜೀವರಸದಲ್ಲಿ ಮುಕ್ತವಾಗಿ ತೇಲುವ ಅಣುಗಳಿಗೆ ಹೋಲಿಸಿದ್ದಲ್ಲಿ ನಿರ್ದಿಷ್ಟ ಬದಲಾವಣೆಗೆ ಗುರಿ ಮಾಡಲಾದ ಮತ್ತು ನಿರ್ದಿಷ್ಟ ಸ್ಥಳಕ್ಕೆ ತಲುಪಬೇಕಾದ ಅಣುಗಳ ಸಾಗಾಣೆಯ ಜಾಲ. ಇದು ಎರಡು ರೂಪದಲ್ಲಿದೆ: ಹೊರಮೈ ಮೇಲೆ ರೈಬೋಸೋಮ್ಗಳು ಇರುವ ಒರಟು ಎಂಡೋಪ್ಲಾಸ್ಮಾ ಜಾಲರಚನೆ ಮತ್ತು ಕ್ಯಾಲ್ಶಿಯಂ ಅನ್ನು ವಶಪಡಿಸಿಕೊಳ್ಳುವಲ್ಲಿ ಮತ್ತು ಬಿಡುಗಡೆ ಮಾಡುವಲ್ಲಿ ಪಾತ್ರವಹಿಸುವ ನಯವಾದ ಎಂಡೋಪ್ಲಾಸ್ಮಾ ಜಾಲರಚನೆಯನ್ನು ಹೊಂದಿದೆ. ಇನ್ನು ಕುಹರಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಕುಹರಗಳು ಪೋಲು ಪದಾರ್ಥಗಳನ್ನು ಪ್ರತ್ಯೇಕಿಸುತ್ತವೆ ಮತ್ತು ಸಸ್ಯ ಜೀವಕೋಶಗಳಲ್ಲಿ ನೀರು ದಾಸ್ತಾನು ಮಾಡುತ್ತವೆ. ಅವುಗಳನ್ನು ಕೆಲವೊಮ್ಮೆ ಪೊರೆ ಸುತ್ತುವರೆದ ದ್ರವ ತುಂಬಿದ ಸ್ಥಳಗಳಾಗಿ ಬಣ್ಣಿಸಲಾಗಿದೆ. ಕೆಲವು ಜೀವಕೋಶಗಳಲ್ಲಿ, ವಿಶೇಷವಾಗಿ ಅಮೀಬಾಗಳಲ್ಲಿ, ಸಂಕೋಚಕ ಕುಹರಗಳು ಇದ್ದು ಜೀವಕೋಶದಲ್ಲಿ ತೀರಾ ಹೆಚ್ಚು ನೀರಿದ್ದರೆ ಅವು ನೀರನ್ನು ಹೊರತಳ್ಳುತ್ತವೆ. ಸಾಮಾನ್ಯವಾಗಿ ಸಸ್ಯ ಮತ್ತು ಶಿಲೀಂಧ್ರಗಳ ಜೀವಕೋಶಗಳಲ್ಲಿನ ಕುಹರಗಳು ಪ್ರಾಣಿ ಜೀವಕೋಶಗಳ ಕುಹರಗಳಿಗಿಂತ ದೊಡ್ಡವಿರುತ್ತವೆ. ಇನ್ನು ರೈಬೋಸೋಮ್ಗಳು ದೊಡ್ಡ ಸಂಕೀರ್ಣ ಆರ್ಎನ್ಎ ಮತ್ತು ಪ್ರೋಟೀನ್ ಅಣುಗಳು. ಪ್ರತಿಯೊಂದರಲ್ಲೂ ಎರಡು ಉಪಘಟಕಗಳಿರುತ್ತವೆ ಮತ್ತು ಬೀಜಕರಣದ ಆರ್ಎನ್ಎ ಬಳಸಿ ಅಮಿನೋ ಆಮ್ಲಗಳಿಂದ ಪ್ರೋಟೀನ್ ಸಂಯೋಜಿಸುವ ತಯಾರಿ ಘಟಕಗಳಾಗಿ ವರ್ತಿಸುತ್ತವೆ. ರೈಬೋಸೋಮ್ಗಳು ಮುಕ್ತವಾಗಿ ತೇಲುತ್ತಿರಬಹುದು ಅಥವಾ ಪೊರೆಗೆ ಹತ್ತಿಕೊಂಡಿರಲೂಬಹುದು. ಜೀವಕೋಶದ ಪ್ರಕ್ರಿಯೆಗಳು ಈ ರೀತಿಯಾಗಿವೆ: ಎರಡು ಅನುಕ್ರಮ ಕೋಶ ವಿಭಜನೆಗಳ ನಡುವೆ ಜೀವಕೋಶಗಳು ಜೀವಕೋಶ ಚಯಾಪಚಯದ ಮೂಲಕ ಬೆಳೆಯುತ್ತವೆ. ಜೀವಕೋಶದ ಉಪಚಯಾಪಚಯ ಜೀವಕೋಶವೊಂದು ಪೋಷಕಾಂಶ ಅಣುಗಳನ್ನು ಸಂಸ್ಕರಿಸುವ ಪ್ರಕ್ರಿಯೆ. ಉಪಪಚಯದಲ್ಲಿ ಅಪಚಯ ಮತ್ತು ಉಪಚಯ ಎಂದು ಎರಡು ಪ್ರತ್ಯೇಕ ವಿಭಾಗಗಳಿವೆ. ಕೆಟಿವಾಲಿಸಂನಲ್ಲಿ ಜೀವಕೋಶವು ಸಂಕೀರ್ಣ ಅಣುಗಳನ್ನು ಒಡೆದು ಶಕ್ತಿಯನ್ನು ಮತ್ತು ಅಪಕರ್ಷಣ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಅನಬಾಲಿಸಂನಲ್ಲಿ ಶಕ್ತಿ ಮತ್ತು ಅಪಕರ್ಷಣ ಶಕ್ತಿಯನ್ನು ಬಳಸಿ ಸಂಕೀರ್ಣ ಅಣುಗಳ ರಚನೆ ಮತ್ತು ಇತರ ಜೈವಿಕ ಕೆಲಸಗಳನ್ನು ಮಾಡುತ್ತದೆ. ಜೀವಿಯು ಕಬಳಿಸಿದ ಸಂಕೀರ್ಣ ಅಣು ಸಕ್ಕರೆಗಳನ್ನು ಗ್ಲುಕೋಸ್ನಂತಹ ಸರಳ ಅಣುಗಳಾದ ಮೆನೋಸ್ಯಾಕರೈಡ್ಗಳಾಗಿ ಒಡೆಯಲಾಗುತ್ತದೆ. ಜೀವಕೋಶದ ಒಳಗೆ ಒಂದು ಗ್ಲುಕೋಸ್ ಅನ್ನು ಆಡಿನೋಸಿನ್ ಟ್ರೈಫಾಸೈಟ್ಗಳಾಗಿ ಎರಡು ರೀತಿಯಲ್ಲಿ ಒಡೆಯಲಾಗುತ್ತದೆ ಮತ್ತು ಈ ಅಣುಗಳಲ್ಲಿ ಸುಲಭವಾಗಿ ಲಭ್ಯವಾಗುವ ರೀತಿಯಲ್ಲಿ ಶಕ್ತಿ ಇರುತ್ತದೆ. ಕೋಶ ವಿಭಜನೆಯು ಒಂದು ಜೀವಕೋಶವು, ಇದನ್ನು ತಾಯಿ ಜೀವಕೋಶ ಎಂದು ಕರೆಯಲಾಗಿದೆ. ವಿಭಜನೆಗೊಂಡು ಎರಡು ಮರಿ ಜೀವಕೋಶಗಳಾಗುವುದನ್ನು ಒಳಗೊಂಡಿದೆ. ಇದು ಬಹುಕೋಶ ಜೀವಿಗಳಲ್ಲಿ ಬೆಳವಣಿಗೆ, ಅಂಗಾಂಶಗಳ ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿಗಳಿಗೆ ಕಾರಣವಾಗಿದೆ. ಪ್ರೊಕ್ಯಾರಿಯೇಟ್ ಜೀವಕೋಶಗಳಲ್ಲಿ ವಿಭಜನೆಯು ದ್ವಿದಳವನ್ನು ಒಳಗೊಂಡಿದೆ ಮತ್ತು ಯುಕ್ಯಾರಿಯೇಟ್ ಜೀವಕೋಶಗಳು ಸಾಮಾನ್ಯವಾಗಿ ಮೈಟಾಸಿಸ್ ಎಂದು ಕರೆಯಲಾದ ಪ್ರಕ್ರಿಯೆ ಮೂಲಕ ಬೀಜಕರಣ ವಿಭಜನೆಯಾಗಿ ನಂತರದಲ್ಲಿ ಸೈಟೋಕೆನೆಸಿಸ್ ಮೂಲಕ ಜೀವಕೋಶ ವಿಭಜನೆಯಾಗುತ್ತದೆ. ಜೀವಕೋಶವೊಂದರ ಡಿಎನ್ಎ ನಕಲಾಗುವುದು ಅಥವಾ ಜೀವಕೋಶದ ಜಿನೋಮ್ ನಕಲಾಗುವ ಪ್ರಕ್ರಿಯೆ ಯಾವಾಗಲೂ ಮೈಟಾಸಿನ್ ಅಥವಾ ದ್ವಿವಿದಲನ ಮೂಲಕ ವಿಭಜನೆಯಾದಾಗ ಆಗುತ್ತದೆ. ಇದು ಕೋಶ ಚಕ್ರದ ಸಂಯೋಜನೆ ಹಂತದಲ್ಲಿ ಇರುತ್ತದೆ. ಇನ್ನು ಜೀವಕೋಶಗಳಿಗೆ ಪ್ರೋಟೀನ್ ಸಂಯೋಜನೆ ಕೂಡ ಅತ್ಯಗತ್ಯವಾಗಿದೆ. ತನ್ನ ಚಟುವಟಿಕೆಗಳನ್ನು ಸಮನ್ವಯಗೊಳಿಸಲು ಮತ್ತು ಪೋಷಿಸಿಕೊಂಡು ಹೋಗಲು ಅಗತ್ಯವಾದ ಪ್ರೋಟೀನ್ಗಳನ್ನು ಸಂಯೋಜಿಸಲು ಜೀವಕೋಶವು ಶಕ್ತವಾಗಿದೆ. ಇನ್ನು ಜೀವಕೋಶಗಳ ಚಲನೆಯ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಏಕಕೋಶ ಜೀವಿಗಳು ಆಹಾರ ಅರಸಲು ಮತ್ತು ಪರಭಕ್ಷಗಳಿಂದ ತಪ್ಪಿಸಿಕೊಳ್ಳಲು ಚಲಿಸುತ್ತವೆ. ಸಾಮಾನ್ಯ ಚಲನೆಯ ವಿಧಾನ ಕಶಾಂಗ ಮತ್ತು ಸೀಲಿಯಂಗಳನ್ನು ಒಳಗೊಂಡಿದೆ. ಬಹುಕೋಶ ಜೀವಿಗಳಲ್ಲಿನ ಜೀವಕೋಶಗಳು ಗಾಯಮಾಯುವಿಕೆ ಪ್ರತಿಕ್ರಿಯೆಯಲ್ಲಿ ಪ್ರತಿರಕ್ಷತಕ್ಕೆ ಅಂದರೆ ಇಮ್ಯೂನ್ ಆಗಿ ಉತ್ತರವಾಗುತ್ತವೆ ಮತ್ತು ಕ್ಯಾನ್ಸರ್ ಸ್ಥಾನಾನಂತರದಂತಹ ಪ್ರಕ್ರಿಯೆಯಲ್ಲಿ ಜೀವಕೋಶಗಳು ಚಲಿಸಬಹುದು. ಉದಾಹರಣೆಗೆ, ಪ್ರಾಣಿಗಳಲ್ಲಿನ ಗಾಯಮಾಯುವಿಕೆಯಲ್ಲಿ ಬಿಳಿ ರಕ್ತ ಕಣಗಳು ಅಂದರೆ ಜೀವಕೋಶಗಳು ಸೋಂಕಿಗೆ ಕಾರಣವಾದ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಲು ಗಾಯದ ಜಗಕ್ಕೆ ಚಲಿಸುತ್ತವೆ. ಜೀವಕೋಶದ ಚಲನೆ ಅನೇಕ ರಿಸೆಪ್ಟರ್ಗಳು, ಅಡ್ಡಬಂಧಕಗಳು, ಕಂತುಗಟ್ಟುವಿಕೆ, ಅಂಟಿಕೊಳ್ಳುವಿಕೆ, ಚಾಲಕ ಮತ್ತು ಇತರೆ ಪ್ರೋಟೀನ್ಗಳನ್ನು ಒಳಗೊಂಡಿದೆ. ಈ ಪ್ರಕ್ರಿಯೆ ಮೂರು ಹೆಜ್ಜೆಯಲ್ಲಿರುತ್ತದೆ. ಜೀವಕೋಶದ ಕೊನೆಯನ್ನು ಚಾಚುವುದು ಹಾಗೂ ಈ ಕೊನೆಯನ್ನು ಅಂಟಿಕೊಳ್ಳುವುದು, ಜೀವಕೋಶದ ಅಂಟಿಕೊಂಡ ದೇಹ ಮತ್ತು ಹಿಂಭಾಗ ಬಿಡಿಸಿಕೊಳ್ಳುವುದು ಮತ್ತು ದೇಹವನ್ನು ಮುಂಚಾಚಲು ಸ್ಕೈಟೋಸ್ಕೆಲಿಟಿನ್ ಸಂಕುಚಗೊಳ್ಳುವುದು ಮತ್ತು ಪ್ರತಿ ಹೆಜ್ಜೆಯು ಒಂದು ಸ್ಕೈಟೋಸ್ಕೆಲಿಟಿನ್ ಭಾಗ ಹುಟ್ಟುಹಾಕಿದ ಭೌತ ಶಕ್ತಿಗಳಿಂದ ತಳ್ಳಲ್ಪಡುತ್ತದೆ. ಇದರಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ, ಜೀವಕೋಶಗಳು ಎಲ್ಲ ಜೀವಿಗಳ ಮೂಲ ಘಟಕಗಳಾಗಿವೆ. ಇದು ಎಲ್ಲ ಜೀವಿಗಳ ಮೂಲ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವಾಗಿದೆ. ಜೀವಕೋಶವು ಕೋಶಪರೆ, ಕೋಶದ್ರವ್ಯ ಮತ್ತು ನ್ಯೂಕ್ಲಿಯಸ್ಗಳನ್ನು ಒಳಗೊಂಡಿರುತ್ತದೆ. ಇವು ಕೋಶದ ಆಕಾರವನ್ನು ಕಾಪಾಡಿಕೊಳ್ಳಲು ಮತ್ತು ನಿರ್ವಹಣೆಗೆ ಸಹಾಯ ಮಾಡುತ್ತವೆ. ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳು, ಪ್ರಾಣಿ ಮತ್ತು ಸಸ್ಯ ಕೋಶಗಳ ನಡುವಿನ ವ್ಯತ್ಯಾಸಗಳು ಹಾಗೂ ಇವುಗಳ ಕಾರ್ಯವೈಖರಿಯನ್ನು ನಾವು ನೋಡಬಹುದು. ಜೀವಕೋಶದ ಕಾರ್ಯಚಟುವಟಿಕೆಗಳು ಈ ರೀತಿಯಾಗಿವೆ. ಶಕ್ತಿ ಉತ್ಪಾದನೆ ಅಂದರೆ ಮೈಟೋಕಾಂಡ್ರಿಯಾ ಜೀವಕೋಶಕ್ಕೆ ಅಗತ್ಯವಿರುವ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಸಂತಾನೋತ್ಪತ್ತಿ ಮತ್ತು ವಿಭಜನೆ ಅಂದರೆ ಜೀವಕೋಶಗಳು ವಿಭಜನೆ ಹೊಂದುವ ಮೂಲಕ ದೇಹದ ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿಗೆ ಸಹಕರಿಸುತ್ತವೆ. ಪ್ರೋಟೀನ್ ಸಂಶ್ಲೇಷಣೆ ಅಂದರೆ ರೈಬೋಸೋಮ್ಗಳು ದೇಹಕ್ಕೆ ಬೇಕಾದ ಪ್ರೋಟೀನ್ಗಳನ್ನು ತಯಾರಿಸುತ್ತವೆ. ಮಾನವ ದೇಹಕ್ಕೆ ಜೀವಕೋಶಗಳು ಅತ್ಯಂತ ಅಗತ್ಯವಾಗಿವೆ ಎನ್ನುವುದು ಈ ಎಲ್ಲ ಮಾಹಿತಿಯಿಂದ ನಾವು ಇಂದು ತಿಳಿದುಕೊಂಡೆವು. ಇದುವರೆಗೆ ಜೀವಕೋಶಗಳು ಮತ್ತು ಅದರ ಕಾರ್ಯಚಟುವಟಿಕೆಗಳು ಈ ವಿಷಯ ಕುರಿತಾದ ಮಾಹಿತಿಯನ್ನು ವಿಜ್ಞಾನ ರಶ್ಮಿ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡಿರಿ. ಈ ಕಾರ್ಯಕ್ರಮದ ಪ್ರಸ್ತುತಿ ವಿಜಯಶ್ರೀ, ಕಾರ್ಯಕ್ರಮ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ವಿಜ್ಞಾನ ರಶ್ಮಿ ಕಾರ್ಯಕ್ರಮ ಕೇಳಿದಿರಿ.
2: ಈಗ ಕೇಳಿ ಎಂಆರ್ ಕಮಲಾ ವಿರಚಿತ ಭಾವಗೀತೆಯನ್ನು.

ಇದುವರೆಗೆ ಎಂ ಆರ್ ಕಮಲ ವಿರಚಿತ ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:37, 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 2237449 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ಹಲೋ ಕೃಷಿರಂಗ, ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿ ಕ್ಷಣವೂ ಪ್ರಾರ್ಥಿಸೋಣ.
3: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ನೀರನ್ನು ಉಳಿಸಿ ಸಂರಕ್ಷಿಸೋಣ.
5: ಅರಿವಾ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಭ ಕ್ರೀಡೋತ್ಸವ ಆರಂಭ, 280 ಹೆಚ್ಚು ಕ್ರೀಡಾಪಟುಗಳು ಭಾಗಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವೀಕರಿಸಲಾದ ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣ ಸೇರಿದಂತೆ ಪುನರ್ ಅಭಿವೃದ್ಧಿಗೊಳಿಸಲಾದಂತಹ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17 ಕೋಟಿ 20 ಲಕ್ಷ, ಬಾದಾಮಿ 15 ಕೋಟಿ 10 ಲಕ್ಷ, ಬಂಟ್ವಾಳ 26 ಕೋಟಿ 18 ಲಕ್ಷ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21 ಕೋಟಿ 14 ಲಕ್ಷ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ದೇಶದ ನಿರಂತರ ಅಭಿವೃದ್ಧಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನವಾಗಿರುವುದರ ಜೊತೆಗೆ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ ಧಾರವಾಡದ ಅಳ್ನಾವರ ರೈಲು ನಿಲ್ದಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಸಮಗ್ರ ಪರಿವರ್ತನೆಯ ಅವಧಿಗೆ ಒಳಗಾಗುತ್ತಿದೆ. ಪ್ರಯಾಣಿಕರಿಗೆ ಉತ್ತಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ರೈಲು ನಿಲ್ದಾಣಗಳನ್ನು ತ್ವರಿತಗತಿಯಲ್ಲಿ ಪುನರಾಭಿವೃದ್ಧಿ ಮತ್ತು ಆಧುನೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಸಂಪೂರ್ಣ ವಿದ್ಯುದೀಕರಣದತ್ತ ಸಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದರೂ ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳಾಗಿ ಪರಿವರ್ತಿಸಿದ್ದರಿಂದ ಇಂಧನ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ.
1: ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು. ಆ ನೇತೃತ್ವವನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು. 2.6 ಗಿಗಾವಾಟ್ ಇತ್ತು ನಮ್ದು 2014ರಾಗ. 2.6 ಗಿಗಾವಾಟ್ ದಿಂದ 162 ಇವತ್ತು ನಮ್ದು ರಿನ್ಯೂವಬಲ್ ಎನರ್ಜಿ ಕೇವಲ ಸೋಲಾರ್ ದಿಂದ, ಸರಿಸುಮಾರು 60 ಗಿಗಾವಾಟ್ ವಿಂಡ್ ದಿಂದ ಮತ್ತು ಪಂಪ್ ಸ್ಟೋರೇಜ್ ದಿಂದ ಬ್ಯಾಟರಿ ಸ್ಟೋರೇಜ್ ದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ ಅನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಉತ್ಪಾದನೆ ಆಗುವಂತಹ ಈ ವಿದ್ಯುತ್ ಅನ್ನ ನಾವು ಟ್ರೈನ್ಗಳಿಗೆ ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು ಅದು ಒತ್ತಡ ಕಮ್ಮಿ ಆಗ್ತದೆ.
0: ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 15 ಕೋಟಿ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಇಂದು ಜರುಗಿತು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ 75 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ್ದು, ರೈಲು ನಿಲ್ದಾಣಗಳ ಆಧುನೀಕರಣ, ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ 61 ರೈಲು ನಿಲ್ದಾಣಗಳ ಅಭಿವೃದ್ಧಿಗಾಗಿ ಪ್ರಧಾನಿ ಅವರು 2110 ಕೋಟಿ ರೂಪಾಯಿ ಒದಗಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ.
2: ಬಾದಾಮಿಯಲ್ಲಿ 15 ಕೋಟಿ, ಅಳ್ನಾವರದಲ್ಲಿ 17 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ, ಕೊಪ್ಪಳದಲ್ಲಿ 22 ಕೋಟಿ ಖರ್ಚು ಮಾಡಿದ್ದೇವೆ, ಬಂಟ್ವಾಳದಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದೆಲ್ಲಕ್ಕಿಂತ 25,000 ಕೋಟಿ ರೂಪಾಯಿಗಳನ್ನ ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನ ಕೊಟ್ಟು ಅದನ್ನೇ ಕಾರಣಕ್ಕೆ 2,110 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನ್ ಅಮೃತ್ ಭಾರತ್ ನಿಲ್ದಾಣವನ್ನ ಮಾಡ್ತಕ್ಕಂಥದ್ರಲ್ಲಿ ಏನೇನ್ ಸಚಿವಿಸ್ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು.
0: ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಹಾಗೂ ಸಂಸದ ಪಿಸಿ ಗದ್ದಿಗೌಡರ ಮಾತನಾಡಿ, ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ರೈಲು ನಿಲ್ದಾಣದ ಅಭಿವೃದ್ಧಿಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ

0: ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಪ್ಪಳ ರೈಲು ನಿಲ್ದಾಣವನ್ನು ಮುನಿರಾಬಾದ್ನ ಕಾಡಾ ಅಧ್ಯಕ್ಷ ಹಾಸೇನಸಾಬ ದೋಟಿಹಾಡ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ಸಿಳ್ಳೆ ಖ್ಯಾತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿ ಬರುವ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮಯವನ್ನು ನಿಗದಿಪಡಿಸಿದ್ದು ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುವುದು ಸರಿಯಲ್ಲ. ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಗ್ರಾಮ ಪಂಚಾಯತಿಗಳಿಗೂ ಕೂಡ ಚುನಾವಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಪಕ್ಷದ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಗೆ ನಾಳೆ ಆಗಮಿಸಲಿದ್ದು ಅವರೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ದಸರಾ ವಸ್ತು ಪ್ರದರ್ಶನವನ್ನು ಜಾಗತಿಕ ಮಟ್ಟದಲ್ಲಿ ಆಕರ್ಷಣೀಯವಾಗಿಸಲು ವರ್ಷಪೂರ್ತಿ ಕಾರ್ಯಕ್ರಮವನ್ನು ವಹಿಸಲು ಮನರಂಜನಾ ಪಾರ್ಕ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವಂತಹ ಯೋಜನೆ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಮತ್ತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಭೇಟಿ ನೀಡಿ ಪರಿವೀಕ್ಷಣೆ ನಡೆಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಬಾರಿಯ ದಸರಾ ವಸ್ತು ಪ್ರದರ್ಶನ ಒಟ್ಟು 9 ದಿನಗಳ ಕಾಲ, ಅಂದರೆ ಜನವರಿ 8ರವರೆಗೆ ಸಾರ್ವಜನಿಕರಿಗೆ ಮುಕ್ತವಾಗಿ ಇರಲಿದೆ. ಒಟ್ಟು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ 32 ಶಾಶ್ವತ ಮಳಿಗೆಗಳನ್ನು ಹಾಗೂ ಮಳೆ ಬಿಸಿಲಿನಿಂದ ರಕ್ಷಣೆ ನೀಡುವ ಅತ್ಯಾಧುನಿಕ ಮೇಲ್ಛಾವಣಿ ಮತ್ತು ಶಾಶ್ವತ ಆಹಾರ ಮಳಿಗೆಗಳನ್ನು ಆವರಣದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ನಿರ್ಧಾರವನ್ನು ಕೈಬಿಡಬೇಕು ಎಂದು ಹಿರಿಯ ಬಿಜೆಪಿ ಧುರೀಣ ಬಿಎಸ್ ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ. ಸರ್ಕಾರಿ ಜಮೀನು ಲಭ್ಯವಿದ್ದರೂ ಬಡ ರೈತರನ್ನು ಅವಲಂಬಿಸಲಾಗುತ್ತಿದೆ ಎಂದು ಆರೋಪಿಸಿರುವ ಅವರು, ಸರ್ಕಾರ ರೈತರ ಮತ್ತು ಮಹಿಳೆಯರ ಮೇಲೆ ದಾಖಲಿಸಿರುವ ಮೊಕದ್ದಮನೆಗಳನ್ನು ತಕ್ಷಣ ಹಿಂದಕ್ಕೆ ಪಡೆಯಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಮಾದಕ ವಸ್ತು ಮಾರಾಟ ಮತ್ತು ಬಳಕೆ ನಿಯಂತ್ರಣ ಮಾಡುವಲ್ಲಿ ವಿಫಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಗದಗದಲ್ಲಿಂದು ಆರೋಪ ಮಾಡಿದ್ದಾರೆ. ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಶಾಲೆ ಕಾಲೇಜುಗಳಿಂದ ಹಿಡಿದು ಜೈಲುಗಳವರೆಗೆ ಮಾದಕ ವಸ್ತು ಮಾರಾಟದ ಜಾಲ ವ್ಯಾಪಿಸಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಮತ್ತು ತಾಲೂಕು ಮಟ್ಟದ ಜನರಿಗೆ ಕಾನೂನು ನೆರವು ಹತ್ತಿರದಲ್ಲೇ ಸಿಗುವಂತಾಗಲು ಹೊಸ ನ್ಯಾಯಾಲಯಗಳ ಸ್ಥಾಪನೆ ಅತ್ಯಗತ್ಯವಾಗಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಮತ್ತು ಕೊಪ್ಪಳ ಜಿಲ್ಲೆಯ ಆಡಳಿತ ನ್ಯಾಯಾಧೀಶ ನ್ಯಾಯಮೂರ್ತಿ ಸಿಎಂ ಪೂಣಚ್ಚ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲಾ ನ್ಯಾಯಾಂಗ ಇಲಾಖೆ ಮತ್ತು ಗಂಗಾವತಿ ವಕೀಲರ ಸಂಘದ ಸಹಯೋಗದಲ್ಲಿಂದು ಕನಕಗಿರಿಯ ಎಪಿಎಂಸಿ ಆವರಣದ ಶ್ರಮಿಕ ಭವನದಲ್ಲಿ ನಡೆದ ಸಂಚಾರಿ ನ್ಯಾಯಾಲಯ, ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಉದ್ಘಾಟನೆಯನ್ನು ವರ್ಚುವಲ್ ಮೂಲಕ ನೆರವೇರಿಸಿ ಅವರು ಮಾತನಾಡಿದರು. ನ್ಯಾಯಾಂಗ ವ್ಯವಸ್ಥೆಯ ವಿಕೇಂದ್ರೀಕರಣ ಅತ್ಯಗತ್ಯವಾಗಿದೆ. ಸ್ಥಳೀಯವಾಗಿ ನ್ಯಾಯಾಲಯಗಳು ಸ್ಥಾಪನೆಯಾಗುವುದರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಸಮಯ ಮತ್ತು ಹಣದ ಉಳಿತಾಯವಾಗುತ್ತದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಮೂರ್ತಿ ಚಂದ್ರಶೇಖರ್ ಸಿ, ಕರ್ನಾಟಕ ಭೂ ಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಮಾಜಿ ಅಧ್ಯಕ್ಷ ಎನ್ಎಸ್ ಪಾಟೀಲ್ ಪಾಲ್ಗೊಂಡಿದ್ದರು. ಧಾರವಾಡದಲ್ಲಿಂದು ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡೋತ್ಸವ ಆರಂಭವಾಯಿತು. 2 ದಿನಗಳ ಈ ಕ್ರೀಡೋತ್ಸವಕ್ಕೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹಾಗೂ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಚಾಲನೆ ನೀಡಿದರು. ರಾಜ್ಯದ ವಿವಿಧ ಭಾಗಗಳಿಂದ ಒಟ್ಟು 15 ತಂಡಗಳು ಪಾಲ್ಗೊಂಡಿದ್ದು 280ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಭಾಗಿಯಾಗಿದ್ದಾರೆ. ಸ್ಪರ್ಧೆಯನ್ನು 14 ವರ್ಷದ ಒಳಗಿನ ಮತ್ತು 14 ವರ್ಷ ಮೇಲ್ಪಟ್ಟವರ 2 ವಿಭಾಗಗಳಲ್ಲಿ ಆಯೋಜನೆ ಮಾಡಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಅಮೆಚೂರ್ ಮಲ್ಲಕಂಬ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಆಷಾಢ ಮಾಸದ ಮೊದಲ ಶುಕ್ರವಾರದ ಧಾರ್ಮಿಕ ಉತ್ಸವವನ್ನು ಅತ್ಯಂತ ಶ್ರದ್ದೆ ಮತ್ತು ಭಕ್ತಿ ಹಾಗೆಯೇ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಹಿನ್ನೆಲೆಯಲ್ಲಿ ಬೆಟ್ಟದ ನಾಡತಾಯಿ ಚಾಮುಂಡೇಶ್ವರಿ ದೇವಾಲಯವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಇಂದು ಮುಂಜಾನೆಯಿಂದಲೇ ಮೈಸೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು ಸೇರಿದಂತೆ ನೆರೆ ರಾಜ್ಯಗಳಿಂದಲೂ ಆಗಮಿಸಿರುವ ಸಾವಿರಾರು ಭಕ್ತಾದಿಗಳು ಸುದೀರ್ಘ ಸರತಿ ಸಾಲಿನ ನಿಂತು ದೇವಿಯ ದರ್ಶನವನ್ನು ಪಡೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ

0: ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಒಟ್ಟು 61 ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ 2110 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ವಿ ಸೋಮಣ್ಣ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದಲ್ಲಿ ರಾಜ್ಯ ಮಟ್ಟದ ಮಲ್ಲಕಂಭ ಕ್ರೀಡೋತ್ಸವ ಆರಂಭ, 280 ಹೆಚ್ಚು ಕ್ರೀಡಾಪಟುಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಇಂದಿನ ಕೃಷಿರಂಗದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.
2: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕೇಳಿ ಹಲೋ ಕೃಷಿರಂಗ.
3: ನಮಸ್ಕಾರ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳುವರೇ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ತಮಗೆಲ್ಲ ತಿಳಿಸಿದಂತೆ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ರೂಪಾ ಎಲ್ ಮೇಡಮ್. ರೂಪಾ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ಮತ್ತು ಎಲ್ಲ ಆಕಾಶವಾಣಿ ಕೇಂದ್ರಗಳ ಪರವಾಗಿ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ತಿಳಿದ ಹಾಗೆ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದು ವಿಷಯ ಆಗಿದೆ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ, ಉತ್ತರವನ್ನು ಪಡ್ಕೊಳ್ರಿ. ಫೋನ್ ಮಾಡಬೇಕಂದ್ರೆ ದಯವಿಟ್ಟು ನಮ್ಮ ಫೋನ್ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. ಫೋನ್ ಸಂಖ್ಯೆ ಈ ರೀತಿ ಇವೆ: 2237 4 7 7 2237 4 8 8, 2237 4 9 9, ಎಸ್ಟಿಡಿ ಕೋಡ್ 0 8 0. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ಡಾಕ್ಟರ್ ರೂಪಾ ಮೇಡಮ್ ಅವರೇ, ನಾನೇ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಈಗ ಬಿತ್ತನೆ ಬೀಜದ ಪ್ರಾಮುಖ್ಯತೆ ಬಗ್ಗೆ ನಮ್ಮ ರೈತರಿಗೆ ತಿಳಿಸ್ಕೊಡಿ.
4: ಬಿತ್ತನೆ ಬೀಜ ಪ್ರಾಮುಖ್ಯತೆ ಬಹುಶಃ ರೈತರಿಗೆ ಚೆನ್ನಾಗಿ ಮನದಟ್ಟು ಆಗಿದೆ ಇಲ್ಲಿ ತನಕ. ಯಾಕಂದರೆ ಒಂದು ಬಿತ್ತನೆ ಬೀಜವನ್ನು ನಾವು ಸರಿಯಾಗಿ ಬಳಸೋದ್ರಿಂದ ಇಳುವರಿಯಲ್ಲಿ 10-15% ಹೆಚ್ಚಿನ ಒಂದು ಇಳುವರಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸೊ ಅದರಿಂದ ಬಿತ್ತನೆ ಬೀಜ ಏನಿದೆ ಅದನ್ನು ನಾವು ಬಿತ್ತನೆ ಮಾಡೋಕ್ಕೆ ಮುಂಚೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜವನ್ನು ನಾವು ಉಪಯೋಗಿಸೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಒಂದು ಬಿತ್ತನೆ ಬೀಜದಿಂದನೇ ಸಂಪೂರ್ಣ ಬೆಳೆಯನ್ನು ನಾವು ತೆಗಿಬೇಕಾಗಿರುವಂಥದ್ದು. ಹಾಗಾಗಿ ನಾವು ಒಂದು ಬೆಳೆಯನ್ನು ತೆಗಿಬೇಕಾದ್ರೆ ಹಂಗಾಮಿಗೆ ಸೂಕ್ತವಾಗಿರುವಂತಹ ಬಿತ್ತನೆ ಬೀಜಗಳನ್ನು ನಾವು ಇತರೆ ಕೃಷಿ ಪರಿಕರಗಳ ಜೊತೆ ಬಳಸಬೇಕಾಗತ್ತೆ. ಅದರಿಂದ ನಾವು ಹಂಗಾಮಿಗೆ ಸೂಕ್ತವಾಗಿರುವಂಥದ್ದು ನಮ್ಮ ಅವಶ್ಯಕತೆಗೆ ಕೂಡ ಸೂಕ್ತವಾಗಿರುವಂತಹ ರೀತಿಯಲ್ಲಿ ನಾವು ಬಿತ್ತನೆ ಬೀಜದ ಒಂದು ಬಳಕೆಯನ್ನು ಮಾಡಿದಲ್ಲಿ ಒಳ್ಳೆಯ ಬೆಳೆಯನ್ನು ತೆಗೆಯೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಬೆಳೆಯ ಜೊತೆಗೆ ಇಳುವರಿಯನ್ನು ಕೂಡ ನಾವು ಒಳ್ಳೆಯ ಹೆಚ್ಚಾಗಿ ನಾವು ಪಡ್ಕೊಳ್ಳೋದಕ್ಕೆ ಬಿತ್ತನೆ ಗುಣಮಟ್ಟದ ಬಿತ್ತನೆ ಬೀಜ ಬಹಳ ಪೂರಕವಾಗಿರುತ್ತೆ.
3: ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ.
5: ಹಲೋ ನಮಸ್ಕಾರ ಸರ್.
3: ನಮಸ್ಕಾರ, ಹೆಸರು ಹೇಳಿ ಸರ್. ಎಲ್ಲಿಂದ? ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ.
5: ಇಲ್ಲ ಮೇಡಮ್, ರೇಡವೇ ಹಾಕಿಲ್ಲ ನಾವು.
3: ಆಯ್ತು ಕೇಳಿ ಪ್ರಶ್ನೆ.
5: ನಾವು ಚಾಮರಾಜನಗರ ಮಂಗಲ್ದೋಸೂರಿಂದ ಸರ್. ನಮ್ಗೆ ಮಳೆದೆ ಪ್ರಾಬ್ಲಮ್ ಆಯ್ತು. ಬಿತ್ತನೆ ಬೀಜಗಳು ಆಲ್ರೆಡಿ ಅವ್ರೆ, ಮುಸ್ಕಿನ ಜೋಳ ಇನ್ನೂ ಸ್ವಲ್ಪ ಇದಾಯ್ತಾ ಇದೆ. ಅದಕ್ಕೆ ಸ್ವಲ್ಪ ಮೇಡಮ್ ಅವ್ರು ತಿಳ್ಕೊಳ್ಳೋ ರೂಪ ಮೇಡಮ್ ಅವ್ರ ಅಂದ್ಬಿಟ್ಟು ಹೆಂಗ್ ಮಾಡಿದೆ ಸರ್.
3: ಆಯ್ತು.
4: ಈಗ ನಮಸ್ಕಾರ ತಮ್ಗೆ.
5: ಹಲೋ ಮೇಡಮ್, ನಮಸ್ಕಾರ ಮೇಡಮ್.
4: ಹಾ ನಮಸ್ಕಾರ. ಇವ್ರೆ ತಮ್ಮ ಹೆಸರು?
5: ಮೇಡಮ್ ನಾವು ಚಾಮರಾಜನಗರ ಮಂಗಲ್ದೋಸೂರಿಂದ.
4: ಹಾ,
5: ಅದೇ ಬಿತ್ತನೆ ಬೀಜದ್ದು ಸ್ವಲ್ಪ ಇದಾಯ್ತಾ ಇದೆ ಮೇಡಮ್, ಅದಕ್ಕೋಸ್ಕರ ನಿನ್ನೆ ಕೃಷಿ ಇಲಾಖೆಗೂ ಹೋಗಿದ್ವಿ.
3: ಸಿಕ್ಕಿಲ್ಲ.
4: ಹೌದು, ಈಗ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಬಿತ್ತನೆಯನ್ನ ಕೈಗೊಳ್ಬೇಕಾದ್ರೆ ಅದಕ್ಕೆ ಪೂರಕವಾಗಿ ಮಳೆ ಕೂಡ ಆಗ್ಬೇಕಾಗತ್ತೆ. ಭೂಮಿ ಹದ
5: ಬರಬೇಕಾಗತ್ತೆ.
4: ಇಲ್ಲ, ಸ್ಟಾಕ್ ಇಲ್ಲ ಅನ್ನೋದಕ್ಕಿಂತನೂ ಏನಾಗುತ್ತೆ, ಕೆಲವೊಮ್ಮೆ ರೈತರು ಅದಕ್ಕೆ ಸೂಕ್ತತೆಗೆ ತಕ್ಕ ಹಾಗೆ ಬಿತ್ತನೆ ಕೈಗೊಳ್ಳದೆ ಇದ್ದಾಗ ಅವರು ಬಹಳ ತೊಂದರೆ ಎದುರಿಸಬೇಕಾಗತ್ತೆ. ಹಾಗಾಗಿ ತಾವು ಏನು ಮುಸ್ಕಿನ ಜೋಳ ತಗೊಂಡಿದ್ದೀರ, ಅದು ಬಹುಶಃ ಮೇ ಜೂನ್ ಆ ತಿಂಗಳಲ್ಲೇ ಆ ಮಾಹೆಗಳಲ್ಲೇ ಅದನ್ನ ಬಿತ್ತನೆಯನ್ನ ಕೈಗೊಳ್ಬೇಕಾಗತ್ತೆ. ಈಗ ನಾವು ಜುಲೈಗೆ ಬಂದಿದ್ದೀವಿ, ಜುಲೈ ಮಧ್ಯಭಾಗದಲ್ಲಿದ್ದೀವಿ. ಈ ನಂತರದ ದಿನಗಳಲ್ಲಿ ನಾವು ಬರೋ ಅಂತ ಬೆಳೆ ಅಂತ ಹೇಳಿದ್ರೆ ರಾಗಿ ಬೆಳೆ. ರಾಗಿ ನಮ್ಮ ಮೈಸೂರು, ಮಂಡ್ಯ, ಚಾಮರಾಜನಗರ
5: ತುಂತುರಾಣಿಗೆ ರಾಗಿನೇ ಬಿತ್ತದು ಮೇಡಮ್.
4: ಹೌದು ಹೌದು.
5: ಮಧ್ಯದಲ್ಲಿ ಮೆಕ್ಕೆಜೋಳ ಬರ್ತದೆ, ಸಣ್ಣ ಜೋಳ ಕೆಂಪ್ಗೆ.
4: ಹೌದು,
5: ಅದನ್ನ ಸಾಲ್ ತಗೋತೀವಿ. ಅದರಿಂದ ನಾವು ಇದು ಮಾಡ್ತಾ ಇದೀವಿ ಮೇಡಮ್.
4: ಹೌದು, ಈಗ ಏನಿದ್ರು ನಮಗೆ ರಾಗಿ ಒಂದೇ ಒಂದು ಸೂಕ್ತವಾದ ಬೆಳೆ. ಈಗ ನಾವು ಮುಂಬರುವ ದಿನಗಳಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಆಗೋದು. ಸೊ ಬಹುಶಃ ಇದು ಮುಂದಿನ ವಾರದಲ್ಲಿ ಮಳೆಯನ್ನ ನಾವು ನಿರೀಕ್ಷೆಯಲ್ಲಿ ಇದೆ ಅಂತ ಹೇಳಿ ನಮ್ಮ IMD ಅವ್ರು ಹೇಳ್ತಾ ಇದಾರೆ. ಸೊ ಮುಂಬರುವ ದಿನಗಳಲ್ಲಿ ತಾವು ರಾಗಿ ಬೆಳೆಗೆ
3: ಸಿದ್ಧರಾಗಿರೋದು.
4: ಹೌದು,
3: ತಯಾರಿಯಾಗಿರಿ. ಯಾವ್ದಕ್ಕೂ ಒಳ್ಳೆ ಆಶಾವಾದ ವ್ಯಕ್ತಪಡಿಸೋಣ.
5: ಆಯ್ತು,
3: ಧನ್ಯವಾದ. ಧನ್ಯವಾದ. ಮುಂದಿನ ಕರೆಯನ್ನು ಸ್ವೀಕಾರ ಮಾಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಎಲ್ಲಿಂದ? ಹಲೋ ಹಲೋ ಕೃಷಿರಂಗ.
6: ಹಲೋ ಸರ್.
3: ಹೆಸರೇಳಿ ಎಲ್ಲಿಂದ?
6: ನಮಸ್ತೆ ಸರ್, ನಾವು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಬದನಾಳ ಗ್ರಾಮದಿಂದ.
3: ನಮಸ್ಕಾರ, ಹೆಸರು?
6: ವೆಂಕಟೇಶ್ ಬಿಆರ್.
3: ಕೇಳಿ
6: ಸರ್, ಅದೇ ಈಗ ಉದ್ದಿನ ಬೇಳೆ ಕೊಟ್ಟಿದ್ರೆ ಬಿತ್ತನೆ ಬೀಜ, ಮತ್ತೆ ಯಾವುದೇ ಬಿತ್ತನೆ ಬೀಜಗಳು ಕೊಟ್ಟಿಲ್ವಲ್ಲ ಸರ್, ಬೇರೆ ಯಾವುದೇ ರೀತಿ?
4: ವೆಂಕಟೇಶ್ ಅವರೇ, ಎಲ್ಲಿ ತಗೊಂಡಿದ್ದು ನೀವು?
6: ನಂಜನಗೂಡು ಕೃಷಿ ಇಲಾಖೆ.
4: ಹಾ, ಇದು ನಾವು ಕೃಷಿ ಇಲಾಖೆನಲ್ಲಿ ಏನ್ ಹೇಳಿದ್ರೆ, ಬಹುಶಃ ಅವರು ನಮ್ಮ ಪೂರ್ವ ಮುಂಗಾರು ಬೆಳೆಗೆ ಸೂಕ್ತ ಆಗಿರೋ ಹಾಗೆ ಉದ್ದಿನ ಬೆಳೆಯನ್ನ ಕೊಟ್ಟಿರ್ತಾರೆ ತಮಗೆ. ಈಗ ನಮಗೆ ಮಳೆ ಏನು ಆಗದನ್ನ ನೋಡ್ಕೊಂಡು ತಮ್ಗೆ ನೀರಾವರಿ ಸೌಲಭ್ಯ ಇದ್ರೆ ಭತ್ತ ಆ ರೀತಿ ತಗೋಬಹುದು. ಆಮೇಲೆ ಆ ಕಡೆ ಬಹುಶಃ ಮುಸ್ಕಿನ ಜೋಳನೂ ಬರುತ್ತೆ. ಕೆಲವು ಕಡೆ ನಂಜನಗೂಡು ಏರಿಯಾದಲ್ಲಿ ಹತ್ತಿ ಇಲ್ಲದೆ ಇರ್ಬೋದು, ಈ ಕಡೆ ಚಾಮರಾಜನಗರ ಕಡೆ ಇರುತ್ತೆ. ಕೆಲವು ಕಡೆ ಸೂರ್ಯಕಾಂತಿ ಬೆಳೆದಿರ್ತಾರೆ. ಈ ಮುಂಬರುವ, ಯಾಕಂದ್ರೆ ನಾವು ಇವಾಗ ಕೃಷಿ ಇಲಾಖೆ ಮುಖಾಂತರನೇ ನಮ್ಮ ನಿಗಮದ ಬಿತ್ತನೆ ಬೀಜಗಳನ್ನ ನಾವು ವಿತರಣೆ ಮಾಡ್ತೀವಿ. ಸೊ ಮಳೆ ಆದ ಕೂಡಲೇ ಅದನ್ನು ಕೂಡ ತಮಗೆ ರಾಗಿ ಏನು ಈ ಮುಂದಿನ ಈ ಹಂಗಾಮ್ನಲ್ಲಿ ನಮಗೆ ಇನ್ನು ಬೆಳೆ ತೆಗೆದುಕೊಳ್ಳೋಕೆ ಅವಕಾಶ ಆಗೋದು ರಾಗಿ ಮಾತ್ರ. ಸೊ ಅದಕ್ಕೂ ಕೂಡ ಕೃಷಿ ಇಲಾಖೆಯಿಂದ ನಿಮಗೆ ಅವಕಾಶ ಇದೆ. ಅದನ್ನ ಮಳೆ ಆಧಾರದ ಮೇಲೆ ಅವರು ವಿತರಣೆಯನ್ನ ಮಾಡ್ತಾರೆ.
3: ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಹೆಸರೇಳಿ ಸರ್, ಎಲ್ಲಿಂದ? ಕೇಳಿ.
7: ಹಲೋ ಸರ್, ನಮಸ್ತೆ ಸರ್.
3: ನಮಸ್ಕಾರ, ಪ್ರಶ್ನೆ ಕೇಳಿ. ಎಲ್ಲಿಂದ
7: ಸರ್? ನಾವು ಚಂದ್ರ ಅಂತ ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ.
3: ಕೇಳಿ
7: ಸರ್, ನಮ್ಮ ಜಿಲ್ಲೆಗೆ ಭತ್ತ ಕಡಿಮೆ ಆಗಬೇಕು
3: ಹೇಳ್ತಾರೆ,
7: ಕೇಳಿದೆ ಸರ್, ಯಾವ ತಳಿ ಬಂದೈತೆ ಅಂತ.
4: ಈಗ ತಾವು ತಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇದನ್ನ ವಿಚಾರ ಮಾಡಬೇಕು. ಸದ್ಯಕ್ಕೆ ನನಗೆ ಇರೋ ಮಾಹಿತಿ ಪ್ರಕಾರ ಮಳೆ ಆಗದಿರ ನೀರಿನ ಒಂದು ಲಭ್ಯತೆ ಕಡಿಮೆ ಇರೋದ್ರಿಂದ ಭತ್ತದ ಬಿತ್ತನೆ ಬೀಜಗಳನ್ನ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ವಿತರಣೆ ಇನ್ನ ಕೈಗೊಂಡಿಲ್ಲ.
3: ಸ್ವಲ್ಪ ತಡೆ ಹಿಡಿದಿದ್ದಾರೆ.
4: ಸೊ ಮುಂದೆ ಈ ನೀರಿನ ಲಭ್ಯತೆಗೆ ಅನುಗುಣವಾಗಿ ತಾವು ಯಾವ್ದು ಸಾಧ್ಯ ಆಗತ್ತೆ ಆ ತಳಿಗಳನ್ನ ವಿತರಣೆಯನ್ನ ಕೈಗೊಳ್ತಾರೆ. ಆ ನಂತರನೇ ತಾವು ಸ್ವಲ್ಪ ಇದಕ್ಕೆ ಬಿತ್ತನೆಗೆ ಸಿದ್ಧತೆ ಮಾಡ್ಕೋಬೇಕು.
3: ಸ್ವಲ್ಪ ತಾಳ್ಮೆ ವಹಿಸ್ರಿ, ಒಳ್ಳೆ ಮಳೆ ಬಂದ್ರೆ.
7: ನಮ್ಗೆ ಕೃಷಿ ಇದ್ರಲ್ಲಿ ಕೃಷಿ ಆಫೀಸ್ಗಳು ಹೋಬಳಿ ಕೇಂದ್ರ ಇರ್ತವಲ್ಲ ಮೇಡಮ್.
4: ಹೌದು,
7: ಸಿಬ್ಬಂದಿ ಕೊರತೆ ಭಾರಿ ಆಯ್ತು ಮೇಡಮ್.
4: ಇದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು, ನಾವು ಕರ್ನಾಟಕ ರಾಜ್ಯ ಬೀಜ ನಿಗಮದ

0: ಪ್ರತಿನಿಧಿಯಾಗಿ ನಾನು ಮಾತಾಡ್ತಾ ಇದ್ದೇನೆ.
1: ಈಗ ಸರ್ಕಾರ ಕೂಡ ಈಗ ಹೊಸ ಇದು ಸ್ಟಾಫ್ಗಳನ್ನ ತಗೋಬೇಕು, ಈಗಾಗಲೇ ಅಧಿಸೂಚನೆ ಡಿಪಾರ್ಟ್ಮೆಂಟ್ಗಳಲ್ಲಿ ಹೊರಡಿಸಿದೆ. ಆಶಾವಾದಿ ಆಗಿರಿ, ಸರ್ಕಾರ ಕೂಡ ಹೊಸದಾಗಿ ಈಗ ಬಂದಿದೆ ಮತ್ತೆ ಮಾಡ್ತಾರೆ ಅದನ್ನು ಕೂಡ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಚಂದ್ರೆ. ಚಂದ್ರು ಅವರೇ, ಮುಂದಿನ ಕರೆ. ಹಲೋ, ಹಾ ಹೇಳಿ. ಹೆತ್ತಳ್ಳಿ ಎಲ್ಲಿಂದ?
2: ಹಲೋ.
1: ಹಲೋ ಕೃಷಿರಂಗ, ಮಾತಾಡಿ.
2: ಹಲೋ, ನಮ್ಮ ಬಿಳಕೆಯಿಂದ ಚಿನ್ನಣ್ಣ ಸರ್.
1: ಹಾ ಕೇಳಿ ಚಿನ್ನಣ್ಣ ಅವರೇ, ಪ್ರಶ್ನೆ ಕೇಳಿ.
2: ನಮ್ಮ ಕಡೆ ಇಲ್ಲಿ ಸ್ವಲ್ಪ ಮಳೆ ಸ್ವಲ್ಪ ಕಮ್ಮಿ ಇದೆ, ಬಿತ್ತನೆ ಮುಂದಕ್ಕೆ ಯಾವ್ದು ಮಾಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಸರ್.
1: ಹೇಳ್ತಾರೆ ಮೇಡಮ್.
0: ಚಿನ್ನಣ್ಣ ಅವರೇ, ಈಗ ಏನೇ ಮಳೆ ಕಮ್ಮಿ ಆಗಿರುತ್ತೆ ನಮ್ಗೆ ಗೊತ್ತಿದೆ. ಈಗ ಮುಂಬರುವ ದಿನಗಳಲ್ಲಿ ನಮಗೆ ರಾಗಿನೇ ನಮಗೆ ಉಳಿದಿರೋಂಥ ಬೆಳೆ. ನಾವು ಕಡಿಮೆ ಮಳೆ ಇದ್ದರೂ ಅಥವಾ ನೀರಿದ್ರೂ ಕೂಡ ನಮಗೆ ಒಳ್ಳೆಯ ಇಳುವರಿಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು ರಾಗಿ ಬೆಳೆ ಒಂದರಲ್ಲೇ. ಸೊ ಮುಂದಿನ ದಿನಗಳಲ್ಲಿ ರಾಗಿ ಬೆಳೆನೇ ತಾವು ತಗೊಳ್ಳಿ. ಅದಕ್ಕೆ ಬಿತ್ತನೆ ಬೀಜಗಳನ್ನ ರೈತ ಸಂಪನ್ನ ಕೇಂದ್ರಗಳಲ್ಲೂ ಕೂಡ ಸಿಗುತ್ತೆ.
2: ಸರಿ ಮೇಡಮ್,
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ನಮಸ್ಕಾರ. ಮೈಸೂರಿಂದ,
3: ಮೈಸೂರು ಜಿಲ್ಲೆ ತಿಮ್ಮರಸಪುರ ತಾಲೂಕು ಸ್ವಸ್ಥೆಯಿಂದ ಮಹದೇಶ್ ಮಾಡುವ ನಮಸ್ಕಾರಗಳು ಗುರುಗಳೇ.
1: ಕೇಳಿ ಮಹದೇಶ್ ಭಟ್ರೆ, ಪ್ರಶ್ನೆ ಕೇಳಿ.
3: ಸರ್, ನೀವು ಕೂಡ ಬಿತ್ತನೆ ಬೀಜಗಳ ನಾವು ಬೀಜೋಪಚಾರ ಮಾಡ್ಬೇಕಂತ ಕೇಳ್ತಾ ಇದ್ದೇನೆ.
0: ಖಂಡಿತವಾಗ್ಲೂ ಬೀಜೋಪಚಾರ ಮಾಡಬೇಕು, ಯಾಕಂದ್ರೆ ಬೀಜೋಪಚಾರ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಬೀಜವನ್ನ ಕಾಪಾಡ್ಕೊಳ್ಳೋ ಅಂತ ಇದು ಒಂದು ಪದ್ಧತಿ. ಸೊ ಬೀಜೋಪಚಾರ ಮಾಡೋದ್ರಿಂದ ಒಳ್ಳೆಯ ಮೊಳಕೆ ಪ್ರಮಾಣ ಬರುತ್ತೆ, ಹಾಗೂ ಮತ್ತೆ ಏನು ಮುಂದೆ ಅದು ಬೆಳೆಯೋ ಹಂತದಲ್ಲಿದ್ದಾಗ ಕೆಲವೊಂದು ರೋಗ ರುಜಿನಕ್ಕೂ ಅದನ್ನ ರೋಗ ನಿರೋಧಕ ಶಕ್ತಿಯನ್ನ ಕೂಡ ಕೊಡುತ್ತೆ. ಅದರಿಂದ ದಯವಿಟ್ಟು ಕಡ್ಡಾಯವಾಗಿ ಬೀಜೋಪಚಾರವನ್ನ ಕೈಗೊಳ್ಳಿ.
1: ಓಕೆ ಮಾಧವೇಶ್, ಧನ್ಯವಾದಗಳು, ನಮಸ್ಕಾರ.
0: ನಮಸ್ತೆ ನಮಸ್ತೆ.
1: ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ. ಹಾ ಹೆಸರೇಳಿ, ಎಲ್ಲಿಂದ ಕೇಳ್ತಾ ಇದ್ದೆ? ಹಾ ಕೇಳಿ. ಹಲೋ ಕೃಷಿರಂಗ ಕೇಳಿ, ಪ್ರಶ್ನೆ ಕೇಳಿ.
4: ಹಲೋ
1: ಹೆಸರೇಳಿ, ಎಲ್ಲಿಂದ ಹೆಸರೇಳಿ, ಎಲ್ಲಿಂದ?
4: ಹಲೋ
1: ಹಲೋ, ಪ್ರಶ್ನೆ ಕೇಳಿ. ಎಲ್ಲಿಂದ?
4: ಅರಕೆರೆಯಿಂದ ಸರ್, ಶ್ರೀರಾಪಟ್ಟಣ ತಾಲೂಕು.
1: ಹಾ ಕೇಳಿ ಪ್ರಶ್ನೆ ಕೇಳಿ.
4: ಈಗ ಬಿತ್ತನೆ ಬೀಜ ನೀವು ಕೊಡ್ತಾ ಇದ್ದೀರಲ್ಲ, 1001 ಹಂಗ ಒಂದು ತಳಿನ?
1: ಹೌದು.
4: ಇದೇ ತಳಿನ ನೀವು ಬೇರೆ ತಳಿಗಳ ಜೊತೆ ಸಪ್ಲೈ ಕೊಡ್ಬೋದಲ್ಲ ಸರ್? ಈಗ MC 33, 837 ಈ ತರ 6 KG ಭತ್ತಗಳು ಬರ್ತಾವಲ್ಲ, ಈ ತರ ಸಪ್ಲೈ ಕೊಡ್ಬೋದಲ್ಲ ಸರ್ ನೀವು ಉತ್ಪಾದನೆ ಮಾಡಿ ಬೀಜ ನಿಗಮದಿಂದ?
1: ಹೇಳ್ತಾರೆ,
0: ನಮ್ಮ ಬೀಜ ನಿಗಮದಿಂದ ಏನು ನಾವು ನೋಟಿಫೈಡ್ ವೆರೈಟೀಸ್ ಇದೆ ಅದನ್ನ ನಾವೀಗ ಬಿತ್ತನೆ ಬೀಜವನ್ನ ತಮಗೆ ಕೊಡ್ತಾ ಇದೀವಿ. MTU 1001 ನೀವು ಹೇಳಿದ್ದೀರಾ. ಈಗ ಏನು ಈ ನೀವು ಹೇಳ್ತಾ ಇರುವಂತಹ ಹೊಸ ತಳಿಗಳು ಯಾವ್ದನ್ನ ತಾವು ಹೇಳಿದ್ದು? MT 33, 837, 836
4: ಈ ತರ ತಳಿಗಳನ್ನು ನೀವು ಕೊಡ್ಬೋದಲ್ಲ ಸರ್?
0: ಹೌದು, ಇದು ಹೈಬ್ರಿಡ್ಸ್ ಇರುತ್ತೆ. ಈ ಹೈಬ್ರಿಡ್ ತಳಿಗಳನ್ನ ಹೆಚ್ಚಾಗಿ ನಾವು ಬೀಜ ನಿಗಮದಿಂದ ಬೀಜೋತ್ಪಾದನೆ ಕೈಗೊಳ್ತಾ ಇಲ್ಲ, ಅದಕ್ಕೆ ತಾಂತ್ರಿಕ ಕಾರಣಗಳಿದ್ದಾವೆ. ಮುಂಬರುವ ದಿನಗಳಲ್ಲಿ ಇದನ್ನು ಕೂಡ ನಾವು ಉತ್ಪಾದನೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಅದನ್ನು ಕೂಡ ನಿಮ್ಮ ಒಂದು ಸಲಹೆಯನ್ನ ನಾವು ಕೂಡ ಪ್ರಯತ್ನ ಮಾಡೇ ಮಾಡ್ತೀವಿ.
1: ಹಲೋ, ಹಾ ಕರೆ ಮಾಡಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ.
4: ಹಲೋ ರೀ.
1: ಹಾ ಕೇಳಿ ಪ್ರಶ್ನೆ.
4: ಹಲೋ ರೀ.
1: ಹಾ ಹಲೋ, ಮಾತಾಡಿ.
5: ನಾವು ಇಲ್ಲಿ ರಾಯಬಾಗಿಂದ ಭೀಮರಾವ್ ಕೊಕ್ಕಾಟೆ ಮಾತಾಡಿದ್ರಿ.
1: ಹಾ ಕೇಳ್ರಿ ಭೀಮರಾವ್ ಅವ್ರ.
5: ಮುಸ್ಕಿನ ಜೋಳ ಹಂಗಾಮ ಮುಗಿದ ಹೋತನ್ರಿ?
0: ಹಾ ಹೌದು, ಮುಸ್ಕಿನ ಜೋಳ ಏನಾದ್ರು ಮೇ ಜೂನ್ ಮಾಹೆಯಲ್ಲಿ ಬಿತ್ತನೆ ತೆಗೆದುಕೊಳ್ತಾರೆ. ಸೊ ಈಗ ಅಷ್ಟು ಸೂಕ್ತತೆ ಇರಲ್ಲ, ಯಾಕಂದ್ರೆ ಹೆಚ್ಚು ಮಳೆ ಆದ್ರೆ ಅದನ್ನ ನೀರನ್ನ ತಡ್ಕೊಳ್ಳುವಂತ ಶಕ್ತಿ ಇರೋದಿಲ್ಲ ಮುಂಬರುವ ದಿನದಲ್ಲಿ. ಇಲ್ಲಾಂದ್ರೆ ಈಗ ತಮ್ಮಲ್ಲಿ ಏನಾದ್ರೂ ಬೋರ್ವೆಲ್ ಇರಿಗೇಷನ್ ಇದ್ರೆ ಪ್ರಯತ್ನ ಮಾಡಬಹುದು, ಆದ್ರೆ ಈಗ ಮಳೆ ಬರೋ ಸಾಧ್ಯತೆ ಇರೋದ್ರಿಂದ ಈಗ ಸೂಕ್ತ ಅಲ್ಲ. ಬೇಡ ಬೇಡ ಇವಾಗ.
1: ಹಾ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ. ಹಲೋ ಕೃಷಿರಂಗ ಕೇಳಿ, ಹೆಸರು ಹೇಳಿ, ಎಲ್ಲಿಂದ?
6: ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಭರದ್ವಾರದಿಂದ.
1: ಹಾ ಕೇಳಿ, ಹೆಸರು?
6: ಪಕ್ಕಿರೇಶ್ ಸುರುಣಿ ಅಂತೇಳಿ.
1: ಹಾ ಕೇಳಿ ಪಕ್ಕಿರೇಶ್ ಅವರೇ.
6: ಈಗ ಮೇಡಮ್ ಅರ, ಅದು ಈಗ ಬೀಜ ನಾವು ಕೃಷಿ ಇಲಾಖೆ ತಂದು ಹಾಕಿರ್ತೇವ್ರಿ. ಆರನೇ ವರ್ಷ ನಮಗ ಅದನ್ನ ಸಂಸ್ಕರಣೆ ಮಾಡಿ ಬಿತ್ತಕ್ ಹೋದ್ರೆ ಅದು ಇಳುವರಿ ಅಷ್ಟು ಬರದಲ್ಲಲ್ರಿ?
0: ಇಲ್ಲ, ತಾವು ಪ್ರಮಾಣಿತ ಬಿತ್ತನೆ ಬೀಜಗಳನ್ನ ಬಳಸೋದಾದ್ರೆ ಒಂದು ಸಲ ನೀವು

0: ಇಟ್ಕೊಂಡಿರೋದನ್ನ ಮೂರು ಸಲ ಅದನ್ನ ಮೂರು ಬಾರಿ ಅದರದ್ದು ಬೆಳೆ ತೆಗಿಬಹುದು. ಸೊ ನೀವು ಅದನ್ನ ಸಂಸ್ಕರಣೆಯನ್ನ ಸರಿಯಾಗಿ ಮಾಡ್ಕೊಂಡು ಇದು ಮಾಡಿದ್ರೆ ಈ ಸಲ ತಾವು ಪ್ರಮಾಣಿತ ಬಿತ್ತನೆ ಬೀಜಗಳನ್ನ ಏನ್ ತಗೊಂಡಿರ್ತೀರಾ ಅದನ್ನ ಮುಂದಿನ ವರ್ಷಕ್ಕೂ ಕೂಡ ತಾವು ಬಳಸ್ಕೊಳ್ಬಹುದು. ಮೂರನೇ ವರ್ಷದ ಇಲ್ಲ, ಮೂರನೇ ವರ್ಷಕ್ಕೆ ಕಡಿಮೆ ಆಗ್ಬಹುದು ಸ್ವಲ್ಪ ಮಟ್ಟಿಗೆ, ಆದ್ರೆ ಇದು ತಾಂತ್ರಿಕವಾಗಿ ಇರೋಂತ ವಿಚಾರವನ್ನೇ ಇದನ್ನ ಮೂರು ಸೀಸನ್ಗೆ ಅಥವಾ ಮೂರು ಬೆಳೆ ತೆಗೆಯಕ್ಕೆ ಖಂಡಿತವಾಗ್ಲೂ ತಾವು ಉಪಯೋಗ ಮಾಡಿ
1: ಶಿಫಾರಸ್ ಮಾಡ್ತೀರಿ ನೀವು?
2: ಹೌದು,
0: ಹೌದು ಬರುತ್ತೆ. ಹೌದು ಬರುತ್ತೆ,
1: ಅದು ಗುಣಮಟ್ಟ ಕಡಿಮೆ ಆಗಲ್ಲ.
0: ಇಲ್ಲ,
1: ಮೂರು ವರ್ಷದ ತನಕ ಕ್ಯಾರಿ ಫಾರ್ವರ್ಡ್ ಆಗುತ್ತೆ.
0: ಆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ.
2: ನಮ್ಮಲ್ಲಿ ಹೆಸರು ಮತ್ತು ಕಡಲೆ ಜಾಸ್ತಿ ಬಿತ್ತವೆ ಮೇಡಮ್. ಅದ ಅವು ಮೂರನೇ ವರ್ಷ ಬೆಳೆ ಅಷ್ಟು ನಾಟಿ ಸರಿಯಾಗಿ ಬರುದಿಲ್ಲ, ಆನಂತರ ಅದು ಗಿಡ ಅಷ್ಟು ಬೆಳೆ ಅಷ್ಟು ಫಲವತ್ತಾಗಿ ಬರುದಿಲ್ರಿ ಮೇಡಮ್. ನಾವು ನೋಡೇವಿ.
0: ಇಲ್ಲ, ತಾವು ಏನು ಮೊದಲನೆಯ ಇದರ ಬೆಳೆಯಲ್ಲಿ ತೆಗಿತೀರಾ ಅವಾಗ ಸ್ವಲ್ಪ ಬಿತ್ತನೆ ಬೀಜಗಳು ಚೆನ್ನಾಗಿ ಕಾಳು ತುಂಬಿರುವಂತದ್ದು ಅದನ್ನೆಲ್ಲಾನು ಸ್ವಲ್ಪ ತಾವು ಆರಿಸ್ಕೊಂಡು ಒಳ್ಳೆಯ ಅದರಲ್ಲೂ ಕೂಡ ಆಯ್ಕೆ ಮಾಡಿ ಬಳಸಿದ್ರೆ ಖಂಡಿತವಾಗ್ಲೂ ಬರುತ್ತೆ.
2: ಸರಿ ಸರಿ ಮೇಡಮ್,
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ.
3: ಹಲೋ,
1: ಕೇಳಿ ಮೇಡಮ್, ಎಲ್ಲಿಂದ?
3: ಹಲೋ, ನಮಸ್ಕಾರ.
1: ನಮಸ್ಕಾರ.
3: ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಲಕ್ಷಾಣ ವಿಲೇಜ್ ದಿನ ಭಾಗೀರಥಿ ಮಲ್ಲನಗೌಡ ಪಾಟೀಲ್ ಮಾತಾಡೋದ್ರಿ ಸರ್.
1: ಕೇಳಿ ಪ್ರಶ್ನೆನ.
3: ನಮಸ್ಕಾರ ಮೇಡಮ್ ಅವ್ರ.
0: ನಮಸ್ತೆ
3: ಮೇಡಮ್ ಅವ್ರ. ಕೃಷಿ ಸಂಪರ್ಕ ಕೇಂದ್ರದಾಗ ಟಿಎಸ್ ಯಾರ ತೊಗರಿ ಇದು ಬೀಜ ಕೊಡ್ತಾರ್ರಿ ಮೇಡಮ್ ಅವ್ರ, ಮತ್ತ ಜಿಆರ್ಜಿ 152 ಕೊಡ್ತಾರ್ರಿ, ಮತ್ತ ಜಿಆರ್ಜಿ 811 ಕೊಡಲ್ಲರಿ ಮೇಡಮ್ ಅವ್ರ?
0: ಇಲ್ಲಮ್ಮ, ಸಿಗುತ್ತೆ. ನಮ್ಮ ಕೃಷಿ ಏನು ಕರ್ನಾಟಕ ಬೀಜ ನಿಗಮದಿಂದಾನೇ ನಾವು 811 ಕೂಡ ಪೂರೈಕೆ ಮಾಡಿದೀವಿ. ಅಲ್ಲಿ ತಾವು ಮಹದೇವ್ ಅಂತ ಇರ್ತಾರೆ ADA, ಅವ್ರನ್ನ ತಾವು ಸಂಪರ್ಕ ಮಾಡಿ ಅದು ಲಭ್ಯ ಇರುತ್ತೆ. ಅಲ್ಲಿ 811 ಕೂಡ ಸಿಗುತ್ತೆ.
3: ಅಂದ್ರೆ ಸಿಕ್ಕಿಲ್ರಿ ಮೇಡಮ್, 152ನೇ ತಂದಿವ್ರಿ ಭೀಮಾ ತಳಿಯತ್ತಿರೀ.
0: ಹೌದು, 152 ಮತ್ತೆ 811 ಎರಡು ಇದೆ. ನಾನು ಒಂದ್ಸಲ ಅವ್ರಿಗೆ ನಾಳೆ ವಿಚಾರ ತಿಳಿಸ್ತೀನಮ್ಮ.
3: ಯಾಕಂದ್ರೆ ಅದು ಇಳುವರಿ ಹೆಚ್ಚು ಬರ್ತದ್ರಿ ಮೇಡಮ್ ಅವ್ರ,
0: ಹೌದಮ್ಮ. 811 152 ಎರಡು ಕೂಡ ಒಳ್ಳೆಯ ಇದು. ನಾನು ಅದನ್ನ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ನಾನು ತಿಳಿಸ್ತೇನೆ.
1: ನಿಮ್ಗೆ ಸಿಗುತ್ತೆ ಆ ಬೀಜ?
0: ಆಯ್ತಮ್ಮ, KCC ಇಂದ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಹಾಗೇನಾದ್ರೂ ತಮ್ಗೆ ತೀರಾ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಮ್ಮ ಬಿಜಾಪುರ ಇದರಲ್ಲಿ ನಮ್ಮದೇ ನಿಗಮದ ಕೇಂದ್ರ ಇದೆ, ಅಲ್ಲೂ ಕೂಡ ತಾವು ಸಂಪರ್ಕ ಮಾಡಿದ್ರೆ ಬಿತ್ತನೆ ಬೀಜ ಸಿಗುತ್ತೆ. ನಮಸ್ಕಾರ
1: ಮೇಡಮ್ ಅವ್ರು. ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ದಿನ ಹಿಂದೆ ಮೇಡಮ್ ಅವರು ಅಲ್ಲೇ ಇದ್ರು. ರೂಪಾ ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ.
4: ಹಲೋ,
1: ಹೆಸರು ಹೇಳಿ ಸರ್, ಎಲ್ಲಿಂದ?
4: ಹಲೋ,
1: ಹೇಳಿ.
4: ಕೇಳ್ತಾ ಇದೆಯಾ ಸರ್?
1: ಕೇಳ್ತಾ ಇದೆ, ಪ್ರಶ್ನೆ ಕೇಳಿ. ಎಲ್ಲಿಂದ, ಹೆಸರು ಹೇಳಿ?
4: ಶ್ರೀ ಗುರು ಗೌರಂಗ ಗದಾಧರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೇ ರಾಧೇ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿದ್ದೀನಿ. ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ರಿ ಮಂಜುನಾಥ ಕಾತ್ಯಾಣಿ ಮಂಗಳಾಂಬಿಕೆ ಮಂಗಳೂರಿಂದ ಮಾತಾಡ್ತಿದ್ದೇನೆ. ಜಗನ್ನಾಥ ರಥಯಾತ್ರೆ ಪೂರಿ, ಜಗನ್ನಾಥ ರಥಯಾತ್ರೆ ಶುಭಾಶಯ ಎಲ್ಲ ಬಾಂಧವರಿಗೆ. ನನ್ನ ಪ್ರಶ್ನೆ ಏನಂದ್ರೆ, ಕೇಳ್ತಾ ಇದೆಯಾ ಸರ್? ಹಲೋ,
1: ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳೇ ಇಲ್ಲ.
4: ಪ್ರಶ್ನೆ ಏನಂದ್ರೆ, ಈಗ ನಮ್ದು ಹೆಸರುಘಟ್ಟದಲ್ಲಿ ನಾವು ಒಂದು 600 ಹಸು ದೇಶಿ ಹಸಿ ಇರುವ ಕಾರಣ ನಾವು ರಾಗಿ ಬೆಳೆ ಬೆಳೆಸ್ತೀವಿ ಮೇವಿಗೋಸ್ಕರ. ಅದರಲ್ಲಿ ಈಗ ಬರ ಒಂದು ಪರಿಸ್ಥಿತಿ ಅಂದ್ರೆ ಮಳೆ ಕೊರತೆ ಇರುವ ಕಾರಣ ಯಾವ ತಳಿ ಬೀಜ F1 ಅಂತ ಕೆಲವರು ರೆಕಮೆಂಡ್ ಮಾಡ್ತಾರೆ, ಬೇರೆ ಯಾವ್ದಾದ್ರು ನೀವು ಹೇಳ್ತೀರಾ ಅಥವಾ ಬೀಜ ಅವೈಲೇಬಲ್ ಇದೆಯಾ ಅಂತ? ರಂಗನಾಥ್ ಗೌಡಿಯ ಮಠ ಹೆಸರುಘಟ್ಟದಲ್ಲಿ ನಾವು ಇದು ಮಾಡ್ತಿದ್ವಿ, ಅಲ್ಲಿಗೆ ಯಾವ್ದು ಸೂಕ್ತ ಅಂತ ಹೇಳ್ಬೋದಾ ಅಂತ.
0: ಅಲ್ಲ, ಯಾವ್ದು ರಾಗಿ ಇದು ಹೇಳ್ತಾ ಇದ್ದೀರಾ?
4: ಹೌದೌದು, ರಾಗಿಯಲ್ಲಿ
0: ರಾಗಿದು ಈ ಸೌತ್ ಈ ಕಡೆ ಬರುವಂತದ್ದು GPU 28 ಬರುತ್ತೆ. HR 811 ಅದು ನೀರಾವರಿಯಲ್ಲಿ ಇರೋದು. ಸ್ವಲ್ಪ ಮಳೆ ಕಮ್ಮಿ ಇದ್ರು ಕೂಡ GPU 28 ಜಾಸ್ತಿ ಇಲ್ಲಿ ಈ ಜುಲೈನ ನಂತರ ಸೋಯಿಂಗ್ಸ್ಗೆ ಸೂಟಬಲ್ ಇರುವಂತದ್ದು. ಅದು
4: ಅನುಕೂಲ, ಮೇವಿಗೆ ಅನುಕೂಲ ಆಗುತ್ತೆ. ನಮ್ಮಲ್ಲಿ 600-700 ಹಸುಗಳಿವೆ, ದೇಶಿ ಹಸುಗಳು. ಅದಕ್ಕೆ ಅನುಕೂಲ ಅದು
0: ಇಲ್ಲ. ಇವಾಗ ನೀವು
4: ಸಿಗುತ್ತಾ ಅಂತ
0: ರಾಗಿ ಅಂತ ಹೇಳಿದಾಗ ಅದು ಕಾಳು ಬರುತ್ತೆ ಮತ್ತೆ ಮೇವು ಸಿಗುತ್ತೆ, ಹುಲ್ಲು ಸಿಗುತ್ತೆ. ಸೊ ನೀವು ಯಾವುದೇ ಒಂದು ಮೇವಿಗೆ ಎಕ್ಸ್ಕ್ಲೂಸಿವ್ ಆಗಿ ಅಂತ ಹೇಳ್ಬಿಟ್ಟು ರಾಗಿ ಇದಿಲ್ಲ. ಅದು ಕೆಲವೊಂದು ಏನಾಗುತ್ತೆ, ನೀವು ಹಾರ್ವೆಸ್ಟಿಂಗ್ ಮೆಕನೈಸ್ಡ್ ಮಾಡಿದಾಗ್ಲೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ತಾವು ಹೆಚ್ಚಿನ ಒಂದು ಇದು ಬೇಕು ಅಂತ ಹೇಳಿದ್ರೆ ಹೊಸ ವೆರೈಟೀಸ್ GKVK, ಏನು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್, ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಅಲ್ಲಿ ಕೂಡ ಸಂಪರ್ಕ ಮಾಡಿದ್ರೆ ತಮ್ಗೆ ಇದ್ರ ಮಾಹಿತಿ ಸಿಗುತ್ತೆ.
1: ಕರೆ ಮಾಡಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹರೇ ಕೃಷ್ಣ, ಮುಂದಿನ ಕರೆ.
5: ಹಲೋ,
1: ಹೇಳಿ, ಹೆಸರು ಹೇಳಿ.
5: ನಮಸ್ತೆ ಸರ್, ನಾನು ಲಕ್ಷ್ಮೀಪುರ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಗ್ರಾಮಾಂತರ ವೆಂಕಟೇಶ್ ಅಂತ.
1: ಕೇಳಿ ವೆಂಕಟೇಶ್ ಅವರು.

0: ಬೆಳೆ ನಾವು ರಾಗಿಯನ್ನೇ ತೆಗೆದುಕೊಳ್ಬೇಕಾಗತ್ತೆ.
1: ಅದೇ ಸ್ವಲ್ಪ ಬೀಜದ ಬೇರೆ ಬೇರೆ ಯಾವ್ದು ಮುಸ್ಕಿನ ಜೋಳ ಮತ್ತೆ ರಾಗಿ ಯಾವ್ದಾದ್ರು ನಮ್ಗೆ
0: ಇಲ್ಲ, ಇದು ಕೃಷಿ ಇಲಾಖೆಯ ಜೊತೆಯಲ್ಲಿ ನಾವು ಒಂದು ಸಹಯೋಗದೊಂದಿಗೆ ನಮ್ಮಲ್ಲಿ ಲಭ್ಯವಿರೋಂಥ ಬಿತ್ತನೆ ಬೀಜಗಳನ್ನ ರಾಗಿ ಇರಲಿ ಭತ್ತ ಆಗಲಿ ಎರಡೂ ಕೂಡ ನಾವು ಕೊಡೋದಕ್ಕೆ ನಮ್ಮಲ್ಲಿ ಸಾಕಷ್ಟು ದಾಸ್ತಾನಿದೆ. ಅಲ್ಲಿ ಅವರ ಒಂದು ಬೇಡಿಕೆ ಅನುಗುಣವಾಗಿ ಮತ್ತೆ ತಮ್ಮ ರೈತರಿಗೆ ಉಪಯೋಗ ಆಗಿರುವಂಥ ತಳಿಗಳನ್ನೇ ನಾವು ಬಿತ್ತನೆ ಬೀಜವನ್ನು ಪೂರೈಕೆ ಮಾಡ್ತೀವಿ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ.
3: ಹಲೋ,
2: ಹೇಳಿ ಸರ್.
3: ಸರ್ ನಮಸ್ತೆ.
2: ನಮಸ್ಕಾರ, ಹಲೋ ಕೃಷಿ ರಂಗ ಮಾತಾಡಿ.
3: ಸರ್ ತುಳಸಿದಾಸ್ ಅಂತ ಹುಣಸೂರು ತಾಲೂಕು ಹಿಂಗೆ ಗ್ರಾಮದಿಂದ ಮಾತಾಡ್ತಿರೋದು.
2: ಕೇಳಿ ತುಳಸಿದಾಸ್ ಅವರ.
3: ಸರ್ ಇದು ಬಿಳಿ ರಾಗಿ ಸಿಗುತ್ತಾ ಬಿತ್ತನೆ ಬೀಜ?
0: ಇಲ್ಲ, ನಮ್ಮ ಕರ್ನಾಟಕ ಬೀಜ ನಿಗಮದಲ್ಲಿ ಅದು ಬಿಳಿ ರಾಗಿ ಅಷ್ಟು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಇರುವಂತದ್ದು ಕಪ್ಪುದು ಮತ್ತೆ ಕೆಂಪು ರಾಗಿನೇ ಸಿಗತ್ತೆ. ಇದು ಸ್ವಲ್ಪ ತಾವು ಹೆಬ್ಬಾಳ್ ಅವರೇ ಐದು ಸಿಗತ್ತೆ, ಅದು ಸಿಗತ್ತೆ.
3: ಇದು ರಾಗಿ ಮತ್ತೆ ಅವರ ಎರಡು ಜೊತೆಲಿ ಹಾಕ್ಬೋದ್ರ?
0: ಅಂದ್ರೆ ನಾರ್ಮಲಿ ಏನೇ ಪದ್ಧತಿ ಇರೋದು ಅಕ್ಕಡಿ ಸಾಲ ಅಂದ್ರೆ ಒಂದ್ 10 ಸಾಲಕ್ಕೆ 1 ಸಾಲ ಹಂಗ ಹಾಕ್ತಾರೆ. ನೀವು ಪೂರ್ತಿ ಇದು ಬರೀ ಅವರೇ ಬೆಳಿಬೇಕು ಅಂತ ಹೇಳಿದ್ರೆ ತಮ್ಗೆ ಗೊತ್ತಿದೆ, ಈ ನಮ್ಮ ಹಿಂಗಾರು ಬೆಳೆನಲ್ಲಿ ಅದನ್ನ ಮಂಜಿರೋ ಇದ್ರಲ್ಲಿ ತಗೊಳ್ತಾರೆ. ಈಗ್ಲೂ ಇವಾಗ ಇದು ಹೆಬ್ಬಾಳವ್ರೆ ಆಲ್ ಸೀಸನ್ ಅಂತ ಇದೆ, ಅದನ್ನು ಹಾಕ್ಬೋದು. ತಾವು
3: ರಾಗಿ ಜೊತೆಲಿ 4 ಸಾಲ ಬಿಟ್ಟು
0: ಹಾಕ್ಬೋದು. ಹೌದು, ಹಾಕ್ಬೋದು.
2: ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ, ಹೆಸರೇಳಿ ಸರ್.
4: ನಮಸ್ತೆ ಸರ್, ನಂಜುಡಿನ್ ಮಹೇಶ್ ಮಾತಾಡ್ತಾ ಇದ್ದೀನಿ.
2: ಕೇಳಿ ಮಹೇಶ್ ಅವರೇ.
4: ಮೇಡಮ್ ಅವ್ರಿಗೂ ನಮಸ್ತೆ.
0: ನಮಸ್ತೆ.
4: ಮೇಡಮ್ ಅವರೇ, ಚಾಮರಾಜನಗರ ಟು ಬೀದರ್ ವರೆಗೆ ಸಮಸ್ತ ರೈತ ಬಾಂಧವರಿಗೆ ಅನುಕೂಲವಾಗುವಂತೆ ತಮ್ಮ ಇಲಾಖೆಯಿಂದ ಸಿಗಬಹುದಂತ ಸಲಹೆ ಮಾಹಿತಿ ಸೌಲಭ್ಯಗಳ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ?
2: ಅದನ್ನೇ ಕೊಡ್ತಾ ಇರೋದು ಮೇಡಮ್ ಅವರಿಗೆ.
0: ಮಹೇಶ್ ಅವರೇ, ಈಗ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ 1978 ಪ್ರಮಾಣಿತ ಬೀಜ ಬಿತ್ತನೆ ಬೀಜವನ್ನ ಕರ್ನಾಟಕ ರಾಜ್ಯದ ಸಮಸ್ತ ರೈತ ಬಾಂಧವರಿಗೆ ಕೊಡ್ತಾ ಬಂದಿದೆ. ಈಗ್ಲೂ ಕೂಡ ನಾವು ಮುಂಚೂಣಿಯಲ್ಲಿ ಇದೀವಿ. ರಾಗಿ ಆಗ್ಲಿ, ಭತ್ತ ಆಗ್ಲಿ, ತೊಗರಿ ಮತ್ತೆ ಅಲಸಂದೆ, ಹೆಸರು, ಉದ್ದು, ಈ ಏನು ಬೆಳೆಗಳಲ್ಲಿ ಬಿತ್ತನೆ ಬೀಜಗಳು, ಪ್ರಮಾಣಿತ ಬಿತ್ತನೆ ಬೀಜಗಳನ್ನ, ಸರ್ಟಿಫೈಡ್ ಸೀಡ್ಸ್ ಉತ್ಪಾದನೆ ಕೈಗೊಂಡು ಅದನ್ನ ಮಾರುಕಟ್ಟೆ ದರ ತಾವು ಕಂಪೇರ್ ಮಾಡಬಹುದು. ಮಾರುಕಟ್ಟೆ ದರಕ್ಕಿಂತನೂ ನಾವು ಕಡಿಮೆ ದರದಲ್ಲಿ ರೈತರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಕೃಷಿ ಇಲಾಖೆಯ ಮುಖಾಂತರ ಇದಿಷ್ಟು ಬಿತ್ತನೆ ಬೀಜಗಳು, ವಿವಿಧ ತಳಿಗಳು ಅಥವಾ ವೆರೈಟೀಸ್ ಅಂತ ಏನ್ ಹೇಳ್ತೀವಿ, ಇದನ್ನೆಲ್ಲಾನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದು ಬೀಜೋತ್ಪಾದನೆ ಆಗಿದೆ. ಮತ್ತೆ ತಮ್ಗೆ ಕೃಷಿ ಇಲಾಖೆಯ ಒಂದು ಸಹಯೋಗದೊಂದಿಗೆ ನಾವು ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಇದನ್ನ ಕೊಡ್ತಾ ಇದ್ದೀವಿ.
2: ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಹೆಸರೇಳಿ ಸರ್, ಎಲ್ಲಿಂದ?
5: ಹಲೋ ನಮಸ್ಕಾರ.
2: ನಮಸ್ಕಾರ, ಹಲೋ ಕೃಷಿರಂಗ, ಹೆಸರೇಳಿ, ಎಲ್ಲಿಂದ?
5: ಕುಂದಗೋಳ ತಾಲೂಕು ರೊಟ್ಟಿಗವಾಡದಿಂದ ನಿರ್ಮಲಾ ಅಂತ ಹೇಳ್ರಿ.
2: ಕೇಳಿ ನಿರ್ಮಲ ಅವರೇ.
5: ಏನಿಲ್ರಿ ಸರ್, ನಾವು ನಮ್ಮ ಮನಿ ಬೀಜನ ಬಿತ್ತೇವ್ರಿ ಹೆಸರು. ಆದ್ರೆ ಚಲೋ ಐತ್ರಿ, ಇದು ಮಳಿ ಕೈ ಕೊಟ್ಬಿಟ್ಟತ್ರಿ ಸರ್.
0: ಹೌದಮ್ಮ, ಈಗ ಮಳೆ ಇಲ್ಲ ಅಂದಾಗ ತೇವಾಂಶ ಇರೋದಿಲ್ಲ, ಅದರಿಂದ ಒಣಗುತ್ತೆ. ನೀವು ಮನೆ ಬೀಜನ ಉಪಯೋಗಿಸಿದ್ರು ಕೂಡ ಏನಾದ್ರೂ ಬೋರ್ವೆಲ್ ಆ ರೀತಿಯ ಇದ್ರೆ ಅವಾಗ ಅವಾಗ ಅದಕ್ಕೆ ನೀರು ಉಣಿಸ್ಬೇಕಾಗುತ್ತೆ.
5: ಇಲ್ಲ ಅಂತ ಹೇಳಿದ್ರೆ ಬೋರ್ ಬೀಳಲ್ಲ ಮೇಡಮ್ ನಮ್ ಕಡೆ.
0: ಅದೇ ಅಮ್ಮ, ಮಳೆ ಸ್ವಲ್ಪ ಏನೋ ಬರೋ ವಾರದಲ್ಲಿ ಆಗೋ ಸಾಧ್ಯತೆ ಇದೆ, ನೋಡೋಣ.
5: ಹೆಸರು ಕೈ ಕೊಟ್ಟಂಗೆ ಮೇಡಮ್.
0: ಹೌದು, ಪೂರ್ವ ಮುಂಗಾರು ಬೆಳೆ ಅದನ್ನ ತಾವು ಬಹುಶಃ ಮೇ ತಿಂಗಳಲ್ಲಿ ಅದನ್ನ ಬಿತ್ತನೆ ಮಾಡಿರ್ತೀರಾ. ಇಷ್ಟು ಬಹಳ ಒಂದು ತಿಂಗಳ
5: 45 ದಿನದ ಐತ್ರಿ ಮೇಡಮ್. ಆದ್ರ ಸ್ವಲ್ಪ ಹಳಕ ಐತಿ, ಇನ್ನೂ ಒಂದು ವಾರ ಬಂದ್ರು ನಡೀತೈತಿ ಮೇಡಮ್ ಮಳಿ. ಆದ್ರ ವರುಣ ಕೃಪೆ ತೋರ್ಬೇಕ್ರಿ.
0: ಹೌದು ಹೌದು, ಮುಂದಿನ ವಾರ ಹೇಳ್ತಾ ಇದ್ದಾರೆ.
5: ರೈತ ನಾವ ಕೈ ಬಿಡಂಗಿಲ್ರಿ, ಆದ್ರೆ ಯಾಕೋ ಮುನಿಸ್ಬಿಡೋಣ ವರುಣ.
0: ಇಲ್ಲ, ಮಳೆ ಆಗುತ್ತೆ ಅಂತ ಒಂದು ಆಶಾಭಾವನೆ ಇಟ್ಕೊಳ್ಳೋಣ, ಮುಂದಿನ ವಾರದಿಂದ ನೋಡೋಣ.
5: ನಮಸ್ಕಾರ ಮೇಡಮ್.
0: ನಮಸ್ಕಾರ
2: ರೂಪಾ ಮೇಡಮ್ ಅವರೇ. ಈಗ ರಾಜ್ಯದಲ್ಲಿ ಬೀಜ ಉದ್ದಿಮೆ ಇದೆ, ಮತ್ತೆ ಈ ಬೀಜ ಉದ್ದಿಮೆ ಬಗ್ಗೆ ಸ್ವಲ್ಪ ಮಾಹಿತಿ, ಮತ್ತೆ ಬೀಜ ಉದ್ಯಮದಲ್ಲಿ ಯಾರು ಪಾಲ್ಗೊಳ್ಳಬಹುದು ಸಂಕ್ಷಿಪ್ತವಾಗಿ?
0: ಈಗ ಬೀಜ ಉದ್ದಿಮೆ ಅಂತ ಹೇಳಿದ್ರೆ ಅದರಲ್ಲಿ ಎರಡು ನಾವು ಎರಡು ರೀತಿಯಾಗಿ ನೋಡ್ಬೋದು. ಒಂದು ಬೀಜೋತ್ಪಾದನೆ ಮಾಡುವಂಥದ್ದು, ಮತ್ತೆ ಇನ್ನೊಂದು ಅದನ್ನ ಉತ್ಪಾದನೆಯಾಗಿರುವಂಥ ಬೀಜಗಳನ್ನು ನಾವು ವಿತರಣೆ ಮಾಡುವಂಥದ್ದು. ಬೀಜೋತ್ಪಾದನೆ ಅಂತ ಹೇಳಿದಾಗ ನಾವೀಗ ಓಪನ್

0: ಪಾಲಿನೇಟೆಡ್ ವೆರೈಟೀಸ್ ಅಂತ ಹೇಳ್ತೀವಿ, ಅಂದರೆ ಏಕದಳ ಧಾನ್ಯಗಳಾದ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮತ್ತು ಈ ನವಣೆ, ಸಜ್ಜೆ, ಈ ರೀತಿಯಾದ ಬೆಳೆಗಳು, ಮತ್ತು ದ್ವಿದಳ ಧಾನ್ಯಗಳಲ್ಲಿ ನಮಗೆ ತೊಗರಿ ಇರ್ಬೋದು, ಹೆಸರು, ಉದ್ದು, ಇದರದ ನಾವು ಸರ್ಟಿಫೈಡ್ ಸೀಡ್ಸ್ ಬೀಜೋತ್ಪಾದನೆಯನ್ನು ಕೈಗೊಳ್ತೇವೆ. ಈ ಸರ್ಟಿಫೈಡ್ ಸೀಡ್ಸ್ ಅಂತ ಹೇಳಿದಾಗ ಇದು ಗುಣಮಟ್ಟವನ್ನು ಖಾತರಿ ಪಡೆಯುವಂತಹ ಇದನ್ನು ಸರ್ಟಿಫಿಕೇಷನ್ ಆಗಿರುವಂಥದ್ದು, ಅಂದರೆ ಇಂಡಿಯನ್ ಮಿನಿಮಮ್ ಸೀಡ್ ಸರ್ಟಿಫಿಕೇಷನ್ ಸ್ಟ್ಯಾಂಡರ್ಡ್ಸ್ಗೆ ಪೂರಕವಾಗಿ ಈ ಸರ್ಟಿಫಿಕೇಷನ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಇದನ್ನು ಬೀಜೋತ್ಪಾದನೆ ಹೆಚ್ಚಾಗಿ ಈ ಬೆಳೆಗಳದ ಎಲ್ಲ ಬೀಜೋತ್ಪಾದನೆಯನ್ನು ಸರ್ಕಾರದ ಸ್ವಾಮ್ಯ ಸಂಸ್ಥೆಯಾದ ಕರ್ನಾಟಕ ರಾಜ್ಯ ಬೀಜ ನಿಗಮವೇ ಉತ್ಪಾದನೆ ಮಾಡ್ತಾ ಇದೆ. ಇದಲ್ದಿರ ಎಣ್ಣೆಕಾಳು ಬೆಳೆಗಳನ್ನು ಗಳಾದ ಶೇಂಗಾ ಇರ್ಬೋದು, ಆಮೇಲೆ ಸೂರ್ಯಪಾನ ಅಥವಾ ಸೂರ್ಯಕಾಂತಿ ಅಂತ ಏನು ಹೇಳ್ತೀವಿ ಇದನ್ನು, ಅದು ಇನ್ನೊಂದು ಸರ್ಕಾರದ ಅಂಗಸಂಸ್ಥೆಯಾದ ಕರ್ನಾಟಕ ಆಯಿಲ್ ಸೀಡ್ ಫೆಡರೇಷನ್, ಈ ಇದು ವತಿಯಿಂದ ಏನು ಬಿತ್ತನೆ ಬೀಜನ ಬೀಜೋತ್ಪಾದನೆಯೂ ಆಗ್ತಾ ಇದೆ ಮತ್ತು ವಿತರಣೆ ಕೂಡ ಆಗ್ತಾ ಇದೆ. ಇದಲ್ದಿರ ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್, ಕೇಂದ್ರ ಸರ್ಕಾರದ ಅಂಗಸಂಸ್ಥೆ, ಈ ಮೂರೂ ಕೂಡ ಕರ್ನಾಟಕ ಅಥವಾ ಸರ್ಕಾರದ ಸಂಸ್ಥೆಗಳಾಗಿದ್ದು, ಇದಲ್ದಿರ ಹಲವಾರು ಪ್ರೈವೇಟ್ ಸೆಕ್ಟರ್ಸ್ ಅಥವಾ ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ ಇದರಲ್ಲಿ. ಬೀಜೋತ್ಪಾದನೆ ಬೀಜೋತ್ಪಾದನೆ ಅದು ಒಂದು ಉದ್ದಿಮೆ ಅಂತ ಹೇಳಬೇಕಂದ್ರೆ ಹೌದು, ಖಂಡಿತವಾಗ್ಲೂ ಉದ್ದಿಮೆ. ಯಾಕಂದರೆ ಬೀಜೋತ್ಪಾದನೆ ಒಂದು ಹಂತದಲ್ಲಿ ರೈತರು ಬಿತ್ತನೆ ಅದನ್ನು ಬೀಜೋತ್ಪಾದನೆ ಕೈಗೊಳ್ತಾರೆ, ಅದಾದ ನಂತರ ಅದನ್ನು ಸಂಸ್ಕರಣೆ ಮಾಡಬೇಕು, ಸಂಸ್ಕರಣೆ ಮಾಡಿದ ನಂತರ ಸರ್ಟಿಫಿಕೇಷನ್ ಅಥವಾ ಅದನ್ನು ಪ್ರಮಾಣೀಕರಣ ಮಾಡಬೇಕು, ಪ್ರಮಾಣೀಕರಣ ಮಾಡಿದ ನಂತರ ಅದನ್ನು ಪ್ಯಾಕಿಂಗ್ ಇದೆಲ್ಲ ಮಾಡಿ ಅದನ್ನು ಫೈನಲ್ ಮೆಟೀರಿಯಲ್ನ ನಾವು ರೈತರಿಗೆ ಕೊಡುವಂಥದ್ದು. ಸೊ ಇದು ಆ ಪ್ರಕ್ರಿಯೆನೇ ಒಂದು ಒಂದು ಉದ್ದಿಮೆ ರೀತಿಯಲ್ಲಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ಬೀಜೋತ್ಪಾದನೆಯಲ್ಲಿ ಹೆಚ್ಚಾಗಿ ರೈತರು ಭಾಗವಹಿಸ್ತಾ ಇದ್ದಾರೆ.
1: ಎಲ್ಲ ರೈತರು
0: ಹೌದು.
1: ಈಗ ಒಂದು ಕರೆಯನ್ನು ನೋಡೋಣ, ಕೊನೆಯ ಕರೆ. ಹಲೋ ಕೃಷಿರಂಗ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ ಸರ್, ಎಲ್ಲಿಂದ?
2: ಹಲೋ
1: ಹಲೋ ಹೆಸರು ಹೇಳಿ, ಎಲ್ಲಿಂದ?
2: ಹಲೋ ಸರ್.
1: ಹಾ ಕೇಳಿ, ಕೇಳ್ತಾ ಇದೆ.
2: ಹಾ ಸರ್, ಚೆನ್ನಾಗಿದೆ ಸರ್.
1: ಹಾ ಕೇಳಿ, ಪ್ರಶ್ನೆ ಕೇಳಿ.
2: ಬಿಲರ್ ಜಸ್ಟ್ ಸರ್, ನಾವು ಸೋಯಾಬೀನ್ ಹಾಕಿ ಸರ್.
1: ಸೋಯಾಬೀನ್ ಹಾಕಿದ್ರಿ? ಹಾ ಕೇಳಿ ಮತ್ತೆ. ಎಕರೆಗೆ ಎಷ್ಟು ಹಾಕಿ ಹಾಕ್ಬೇಕಂತ
2: ಸರ್? ಮತ್ತೆ ರೇಟ್ ಎಕರೆಗೆ ನಮ್ ನಾಲ್ಕು ಎಕರೆ ಎಷ್ಟು ಬರ್ತದ ಹಿಂಗಾರು ಸರ್ ಮಾಹಿತಿ?
0: ಅಲ್ಲ ಈಗ ತಾವು ಸೋಯಾಬೀನ್ ಹಾಕ್ಬೇಕಂತ ಇದ್ದೀರಾ, ತೊಗರಿ ಹಾಕ್ಬೇಕಂತ ಇದ್ದೀರಾ?
2: ತೊಗರಿ ಸೋಯಾಬೀನ್ ಹಾಕಿದೆ ಮೇಡಮ್.
0: ಹಾ
2: ಅಕಡಿ ಹಾಕಿದ್ದೇವೆ.
0: ಹಾ ಈಗ ನೀವು ಸೋಯಾಬೀನ್ ಹಾಕೋದಾದ್ರೆ 25 kg ಹಾಕ್ಬೇಕಾಗತ್ತೆ ಪ್ರತಿ ಎಕರೆಗೆ ಬಿತ್ತನೆ ಬೀಜ. ತೊಗರಿ ಹಾಕ್ಬೇಕಂತ ಹೇಳಿದ್ರೆ 5 kg ಬಿತ್ತನೆ ಬೀಜ ನೀವು ಹಾಕ್ಬೇಕಾಗಿದ್ರೆ, ಅಕಡಿ ಸಾಲ್ ಅಂದ್ರೆ ನೀವು 10 ಸಾಲ್ಗೆ ಒಂದ್ ಸಾಲ್ ಹಾಕ್ತೀರಾ, ಅದ್ರ ಮೇಲೆ ನಿಮ್ಗೆ 1-2 kg ಅಷ್ಟು ಬೇಕಾಗ್ಬೋದು.
1: ಧನ್ಯವಾದ.
0: ಇವಾಗ ನೀವು ಅದನ್ನ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಅಲ್ಲಿ ಹೋಗಿ ಅಲ್ಲಿ ಒಂದು ಸಹಾಯಧನದಲ್ಲಿ ತಮ್ಗೆ ಕಡಿಮೆ ಆಗತ್ತೆ, ಅದನ್ನ ಸ್ವಲ್ಪ ನೀವು ಅಲ್ಲಿ ಸಂಪರ್ಕ ಮಾಡಿದ್ರೆ ನಿಮ್ಗೆ ಸಿಗುತ್ತೆ, ಲಭ್ಯತೆ ಇದೆ.
1: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ನೇರ ಪ್ರಸಾರ ಹಲೋ ಕೃಷಿರಂಗದ ಕಾರ್ಯಕ್ರಮ. ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ ಇದಾಗಿತ್ತು. ಅನೇಕ ಕೇಳುಗರು ಇವತ್ತಿನ ನಮ್ಮ ಹಲೋ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿ ಉತ್ತರವನ್ನು ಪಡೆದುಕೊಂಡರು. ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತು ಆಗಮಿಸಿದರು ಕರ್ನಾಟಕ ರಾಜ್ಯ ಬೀಜ ನಿಗಮದ ಪ್ರಧಾನ ವ್ಯವಸ್ಥಾಪಕರು ಮತ್ತು ಜಂಟಿ ಕೃಷಿ ನಿರ್ದೇಶಕಿಯಾದ ಶ್ರೀಮತಿ ರೂಪಾ ಎಲ್ ಮೇಡಮ್ ಅವರು. ಮೇಡಮ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ವತಿಯಿಂದ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಕಾರ್ಯಕ್ರಮವನ್ನು ಕೂಡ ಮುಗಿಸ್ತಾ ಇದ್ದೇವೆ.
0: ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ, ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮದ ಒಂದು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯ ಬೀಜ ನಿಗಮ ಬಿತ್ತನೆ ಬೀಜದ ಜೊತೆಗೆ ಇತರೆ ಕೃಷಿ ಪರಿಕರಗಳಾದ ಜೈವಿಕ ಗೊಬ್ಬರಗಳು, ಜೈವಿಕ ಕೀಟನಾಶಕಗಳನ್ನು ಕೂಡ ನಮ್ಮ ಬೀಜ ರಾಜ ಬ್ರ್ಯಾಂಡ್ನಿಂದನೇ ನಮ್ಮ ಕೇಂದ್ರಗಳಿಂದ ವಿತರಣೆ ಅಥವಾ ಮಾರಾಟ ಕೈಗೊಳ್ತಾ ಇದೆ. ಇದು ಕೂಡ ಮಾರಾಟ ದರಕ್ಕಿಂತ ಬಹಳ ಕಮ್ಮಿ ಇದೆ. ಆದ್ದರಿಂದ ರೈತರು ಕೂಡ ಈ ಸೌಲಭ್ಯವನ್ನು, ಈ ಕೃಷಿ ಪರಿಕರಗಳನ್ನು ಕೂಡ ನಮ್ಮ ಕೇಂದ್ರಗಳಿಂದ ಪಡ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತೇನೆ.
1: ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.

0: ಧನ್ಯವಾದ.
1: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
2: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ಸುಧಾರಾಣಿ ಟಿ ಹಾಗೂ ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಉಮಾ ಹಾಗೂ ತಮಿಳರಸಿ. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:22. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ಜಾಹೀರಾತುಗಳು.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
6: एक प्रकार से पीएम जय अब गरीबों की जय बन गई है. देश

ಇದುವರೆಗೆ ಜನಪದ ಸಂಗೀತದಲ್ಲಿ ತುಮ್ಮರಗುಡ್ಡಿ ಗ್ರಾಮದ ಮಾರೆಪ್ಪದಾಸರ್ ಮತ್ತು ವೆಂಕಪ್ಪದಾಸರ್ ಅವರಿಂದ ತತ್ವ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34. 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
2: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
3: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
2: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
3: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
1: ಒಂದೇ

0: ಬಜೆಟ್ನಲ್ಲಿಂದು 5,470 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ 2026 ಸಂಪನ್ನ, ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕ ಮಿಲಿಟರಿ ಸೌಲಭ್ಯಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್, 20 ಸದಸ್ಯರ ಭಾರತ ತಂಡ ಪ್ರಕಟ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದರು. ಇದೇ ವೇಳೆ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ಜಲಂಧರ್, ಕ್ಯಾಂಟ್ ಸೇರಿದಂತೆ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಪ್ರಧಾನಿ ಉದ್ಘಾಟಿಸಿದರು. ಜಲಂಧರ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರದಲ್ಲಿರುವಂತಹ ಎನ್ಡಿಎ ಸರ್ಕಾರ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೆ ಸೇವೆ ಸಲ್ಲಿಸಲು, ಅವರ ಜೀವನವನ್ನು ಸುಲಭಗೊಳಿಸಲು ಮತ್ತು ಪ್ರಗತಿಗೆ ನೂತನ ಅವಕಾಶಗಳನ್ನು ಒದಗಿಸಲು ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಬಡವರಾಗಿರಲಿ ಅಥವಾ ಮಧ್ಯಮ ವರ್ಗದವರಾಗಿರಲಿ, ಪ್ರತಿಯೊಂದು ಕುಟುಂಬವೂ ಸಾಧ್ಯವಾದಷ್ಟು ಉತ್ತಮ ಸೌಲಭ್ಯಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವುದು ತಮ್ಮ ಪ್ರಯತ್ನವಾಗಿದೆ. ಇದು ಸರ್ಕಾರದ ಕೆಲಸದಲ್ಲಿ ಪ್ರತಿಫಲಿಸುತ್ತದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಚಂಡೀಗಢದಲ್ಲಿ ಇಂದು ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸುಮಾರು 4,700 ಕೋಟಿ ರೂಪಾಯಿಗಳ ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಚಂಡೀಗಢದ ಪಂಜಾಬ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಅವರು 505 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಧಾರಿತ ತಾಯಿ ಮತ್ತು ಮಕ್ಕಳ ಆರೈಕೆ ಕೇಂದ್ರ ಹಾಗೂ 440 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಸುಧಾರಿತ ನರವಿಜ್ಞಾನ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿದರು. ಚಂಡೀಗಢದ ಪಿಎಂ ಅಭಿಮ್ ಯೋಜನೆಯಡಿ 259 ಹಾಸಿಗೆಗಳ ಆರೈಕೆ ಘಟಕಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಜಿರಾಕ್ಪುರ ಕುರಳಿ ಗ್ರೀನ್ಫೀಲ್ಡ್ ಹೆದ್ದಾರಿಯನ್ನು ರಾಷ್ಟಕ್ಕೆ ಅರ್ಪಿಸಿದರು. ಜಿರಾಕ್ಪುರ ಬೈಪಾಸ್ ಮತ್ತು ಚಂಡೀಗಢ ವಿಮಾನ ನಿಲ್ದಾಣ ಏರೋಸಿಟಿ ಗ್ರೀನ್ಫೀಲ್ಡ್ ಹೆದ್ದಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಪಂಜಾಬ್ ಎಂಜಿನಿಯರಿಂಗ್ ಕಾಲೇಜು ಮತ್ತು ಸರ್ಕಾರಿ ಕಾಲೇಜಿನಲ್ಲಿ ಹಾಸ್ಟೆಲ್ ಕಟ್ಟಡಗಳು ಮತ್ತು ಪಂಜಾಬ್ ವಿಶ್ವವಿದ್ಯಾನಿಲಯದಲ್ಲಿ ನೂತನ ಸಭಾಂಗಣವನ್ನು ಉದ್ಘಾಟನೆ ಮಾಡಿದರು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಪ್ರದರ್ಶನ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯಲ್ಲಿ ಯಶಸ್ವಿಯಾಗಿ ಸಮಾರೋಪಗೊಂಡಿತು. ಈ ಪ್ರದರ್ಶನವು ಜವಳಿ ಉತ್ಪಾದನೆ, ನಾವೀನ್ಯತೆ ಮತ್ತು ಹೂಡಿಕೆ ಕ್ಷೇತ್ರದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ತಾಣ ಎಂಬುದನ್ನು ಮತ್ತೊಮ್ಮೆ ದೃಢಪಡಿಸಿದೆ. ಭಾರತ ಸೇರಿದಂತೆ ವಿವಿಧ ದೇಶಗಳ ಪ್ರದರ್ಶಕರು, ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು ಮತ್ತು ಜವಳಿ ಉದ್ಯಮದ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಪ್ರದರ್ಶನದಲ್ಲಿ 1,600 ಹೆಚ್ಚು ಪ್ರದರ್ಶಕರು, 11,000 ಹೆಚ್ಚು ಖರೀದಿದಾರರು, ಅವರಲ್ಲಿ 6,000 ಹೆಚ್ಚು ವಿದೇಶಿ ಖರೀದಿದಾರರು, 138 ದೇಶಗಳಿಂದ ಭಾಗಿಯಾಗಿದ್ದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇದೇ 19-25 ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿವಿ ಜಾರ್ಜ್, ಮೋಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿಯವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮಾನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟಪತಿ ಅವರ ಮೊದಲ ಭೇಟಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಪ್ರತಿಯೊಂದು ಗ್ರಾಮಕ್ಕೂ ಹಾಗೂ ಪ್ರತಿಯೊಬ್ಬ ಅರ್ಹ ನಾಗರಿಕರಿಗೂ ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸುವುದು ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ಪಲ್ನಾಡು ಜಿಲ್ಲೆಯ ನರಸರಾವ್ಪೇಟೆಯಲ್ಲಿ ಇಂದು ನಡೆದಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿ 1,03,246 ಫಲಾನುಭವಿಗಳಿಗೆ 3,216 ಕೋಟಿ ರೂಪಾಯಿ ಸಾಲವನ್ನು ವಿತರಿಸಿ ಅವರು ಮಾತನಾಡಿದರು. ರೈತರು, ಕೃಷಿ ಕಾರ್ಮಿಕರು, ಕೈಮಗ್ಗ ನೇಕಾರರು ಮತ್ತು ವಿವಿಧ ವೃತ್ತಿಗಳಲ್ಲಿ ತೊಡಗಿರುವ ಪ್ರತಿಯೊಬ್ಬರಿಗೂ ಸಾಂಸ್ಥಿಕ ಬ್ಯಾಂಕಿಂಗ್ ಸೇವೆ ತಲುಪಿಸುವ ಗುರಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಉಪಸ್ಥಿತರಿದ್ದರು. ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ಜರುಗಿತು. ಸಭೆಯಲ್ಲಿ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ, ರಾಜನಾಥ್ ಸಿಂಗ್, ರಾಜೀವ್ ರಂಜನ್ ಸಿಂಗ್, ಕಿಂಜರಾಪು ರಾಮಮೋಹನ್ ನಾಯ್ಡು ಮತ್ತು ಕಿರಣ್ ರಿಜಿಜು ಭಾಗಿಯಾಗಿದ್ದರು. ಸಭೆಯಲ್ಲಿ ಮುಂಬರುವ ಸಂಸತ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತಹ ಕಾರ್ಯತಂತ್ರವನ್ನು ನಾಯಕರು ರೂಪಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ ತಿಂಗಳ 20 ಆರಂಭವಾಗಿ ಮುಂದಿನ ತಿಂಗಳ 13 ನಡೆಯಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧ ಮತ್ತು ಪರಿಹಾರ ಕಾಯ್ದೆ 2013 ಕುರಿತಂತೆ 2 ದಿನಗಳ ರಾಷ್ಟೀಯ ಮಹಿಳಾ ಆಯೋಗದ ರಾಷ್ಟೀಯ ಜಾಗೃತಿ ಕಾರ್ಯಕ್ರಮ ಇಂದು ನವದೆಹಲಿಯಲ್ಲಿ ನಡೆಯುತ್ತಿದೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳಾ ನೇತೃತ್ವದ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸುರಕ್ಷಿತ ಮತ್ತು ಎಲ್ಲರನ್ನೂ ಒಳಗೊಂಡ ಕೆಲಸದ ಸ್ಥಳಗಳನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಹೇಳಿದ್ದಾರೆ. ಪ್ರತಿಯೊಬ್ಬ ಮಹಿಳೆಯೂ ಘನತೆಯಿಂದ ಮತ್ತು ಭಯವಿಲ್ಲದೆ ಕೆಲಸ ಮಾಡುವ ಹಕ್ಕಿದೆ. ಸುರಕ್ಷಿತ ಕೆಲಸದ ವಾತಾವರಣವನ್ನು ಸೃಷ್ಟಿಸುವುದು ಸರ್ಕಾರಗಳು, ಉದ್ಯೋಗದಾತರು ಮತ್ತು ಸಂಸ್ಥೆಗಳ ಹಂಚಿಕೆಯ ಜವಾಬ್ದಾರಿಯಾಗಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮತ್ತು ಎಲ್ಲರಲ್ಲೂ ಒಳಗೊಂಡಂತಹ ರಾಷ್ಟೀಯ ಅಭಿವೃದ್ಧಿಯನ್ನು ಸಾಧಿಸಲು ಕೆಲಸದ ಸುರಕ್ಷತೆಯನ್ನು ಬಲಪಡಿಸುವುದು ಅತ್ಯಗತ್ಯ ಎಂದು ಸಚಿವೆ ಅನ್ನಪೂರ್ಣಾದೇವಿ ಪ್ರತಿಪಾದಿಸಿದ್ದಾರೆ. ಪಶ್ಚಿಮ ಬಂಗಾಳದ ಕರ್ಣ ಸುವರ್ಣ ರೈಲು ನಿಲ್ದಾಣದ ಬಳಿ ಇಂದು ನಡೆದಂತಹ ಶಾಲಾ ವಾಹನ ಅಪಘಾತದ ಬಗ್ಗೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಶಾಲಾ ವಾಹನ ಮತ್ತು ಪ್ಯಾಸೆಂಜರ್ ರೈಲು ಡಿಕ್ಕಿ ಹೊಡೆದ ಘಟನೆಗೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಅವರು ಘೋಷಣೆ ಮಾಡಿದ್ದಾರೆ. ಶಾಲಾ ವಾಹನ ಮತ್ತು ಸೈಕಲ್ ಸವಾರನಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ 2 ಶಾಲಾ ಮಕ್ಕಳು ಸೇರಿದಂತೆ 3 ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 5 ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇದೇ ವೇಳೆ ಘಟನೆಯ ತನಿಖೆಗಾಗಿ ಪೂರ್ವ ರೈಲ್ವೆಯ ಪ್ರಧಾನ ಮುಖ್ಯ ಸುರಕ್ಷತಾ ಅಧಿಕಾರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖಾ ಸಮಿತಿ ರಚನೆಗೆ ಸಚಿವ ಅಶ್ವಿನಿ ವೈಷ್ಣವ್ ಆದೇಶ ನೀಡಿದ್ದಾರೆ. ಸಿರಿಯಾ, ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕ ಮಿಲಿಟರಿ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದು ಸರಣಿ ದಾಳಿಗಳನ್ನು ನಡೆಸಲಾಗಿದೆ ಎಂದು ಇರಾನ್ ಸೇನಾಪಡೆ ತಿಳಿಸಿದೆ. ಇರಾನ್ ಪಡೆಗಳು ಸಿರಿಯಾದ ಅಲ್ ತನ್ಫ್ ಪ್ರದೇಶದಲ್ಲಿನಂತಹ ಅಮೆರಿಕದ ವಿಶೇಷ ಕಾರ್ಯಾಚರಣೆ ಕಮಾಂಡ್ ಕೇಂದ್ರದ ಮೇಲೆ ನಿರೀಕ್ಷಿತ ಅಂದರೆ ಅನಿರೀಕ್ಷಿತ ದಾಳಿಯನ್ನು ನಡೆಸಿದೆ. ಅದೇ ರೀತಿ ಕುವೈತ್ ಮತ್ತು ಒಮಾನ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಪಡೆಗಳು ದಾಳಿ ನಡೆಸಿವೆ ಎಂದು ಇರಾನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. 2 ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಜಪಾನ್ ಓಪನ್ 2020 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶ ಪಡೆದಿದ್ದಾರೆ. ಜಪಾನ್ನ ಮಾಜಿ ವಿಶ್ವ ಚಾಂಪಿಯನ್ ನೊಜೋಮಿ ಒಕುಹರ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಿಂದ ಹಿಂದೆ ಸರಿದ ನಂತರ ಪಿವಿ ಸಿಂಧು ಮುನ್ನಡೆ ದಾಖಲಿಸಿದ್ದಾರೆ. ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಟ ಪ್ರಾರಂಭವಾಗುವ ಮೊದಲೇ ರದ್ದುಗೊಳಿಸಲಾಯಿತು. ವಿಶ್ವದ 10 ಶ್ರೇಯಾಂಕದ ಪಿವಿ ಸಿಂಧು ನಾಳೆ ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಷಿಯಂನಲ್ಲಿ ನಡೆಯುವಂತಹ ಸೆಮಿಫೈನಲ್ನಲ್ಲಿ ಚೀನಾದ ಚೆನ್ ಯುಫೆ ಅವರನ್ನು ಎದುರಿಸಲಿದ್ದಾರೆ. ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ನಲ್ಲಿ ಮುಂದಿನ ತಿಂಗಳು ನಡೆಯಲಿರುವಂತಹ ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ 2026 ಪಂದ್ಯಾವಳಿಗೆ 20 ಸದಸ್ಯರ ಭಾರತ ತಂಡವನ್ನು ಇಂದು ಪ್ರಕಟಿಸಲಾಗಿದೆ. ಆಗಸ್ಟ್ 15-30 ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ ಸಲೀಮಾ ಟೆಟೆ ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ಭಾರತ ತಂಡ ಡಿ ಗುಂಪಿನಲ್ಲಿ ಚೀನಾ, ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡದೊಂದಿಗೆ ಸ್ಥಾನ ಪಡೆದಿದೆ. ನೆದರ್ಲ್ಯಾಂಡ್ಸ್ನ ಆಮ್ ಸ್ಟೆಲ್ ವೀನ್ನ ವಾಗೆನರ್ ಹಾಕಿ ಕ್ರೀಡಾಂಗಣದಲ್ಲಿ ಆಗಸ್ಟ್ 16 ಚೀನಾ ವಿರುದ್ಧ ಭಾರತ ತನ್ನ ಅಭಿಯಾನ ಆರಂಭಿಸಲಿದೆ. ಬಳಿಕ ಆಗಸ್ಟ್ 18 ದಕ್ಷಿಣ ಆಫ್ರಿಕಾ ಮತ್ತು ಆಗಸ್ಟ್ 20 ಇಂಗ್ಲೆಂಡ್ ತಂಡಗಳನ್ನು ಎದುರಿಸಲಿದೆ. 17 ವರ್ಷದ ಒಳಗಿನ ಎಎಫ್ಸಿ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ನಲ್ಲಿ ಚೀನಾ 2027 ಅರ್ಹತಾ ಪಂದ್ಯಾವಳಿಯ ಈ ಗುಂಪಿನಲ್ಲಿ ಭಾರತ, ಮಲೇಷ್ಯಾ, ಸಿರಿಯಾ ಮತ್ತು ಇರಾಕ್ ತಂಡಗಳೊಂದಿಗೆ ಸ್ಥಾನವನ್ನು ಪಡೆದಿದೆ. ಕಳೆದ ಆವೃತ್ತಿಯಲ್ಲಿ ಭಾರತ ತಂಡ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದ್ದ ಹಿನ್ನೆಲೆಯಲ್ಲಿ ಭಾರತ ಸತತ 2 ಬಾರಿಗೆ ಎಎಫ್ಸಿ 17 ವರ್ಷದ ಒಳಗಿನ ಮಹಿಳಾ ಏಷ್ಯನ್ ಕಪ್ಗೆ ಅರ್ಹತೆ ಪಡೆಯುವ ಗುರಿಯನ್ನು ಹೊಂದಿದೆ. ಈ ವರ್ಷದ ಅಕ್ಟೋಬರ್ 5-11 ಈ ಗುಂಪಿನ ಅರ್ಹತಾ ಪಂದ್ಯಗಳಿಗೆ ಮಲೇಷ್ಯಾ ಆತಿಥ್ಯವನ್ನು ವಹಿಸಲಿದೆ. ಭಾರತ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್, ನಂತರ ಸಿರಿಯಾ ಹಾಗೂ ಕೊನೆಯ ಪಂದ್ಯದಲ್ಲಿ ಆತಿಥೇಯ ಮಲೇಷ್ಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತ್ ಟೆಕ್ಸ್ 2026 ಸಂಪನ್ನ ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತದ ಸಾಮರ್ಥ್ಯಕ್ಕೆ ಮನ್ನಣೆ. ಸಿರಿಯಾ, ಕುವೈತ್, ಒಮಾನ್ನಲ್ಲಿರುವ ಅಮೆರಿಕದ ಮಿಲಿಟರಿ ಸೌಲಭ್ಯಗಳ ಮೇಲೆ ಇರಾನ್ ದಾಳಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಪಿವಿ ಸಿಂಧು. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ 20 ಸದಸ್ಯರ ಭಾರತ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45.

0: ನಿಮ್ಮ ಕರೆ ನಿಮಗೊಂದು ಗೀತೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ಟುಡಿಯೋದಲ್ಲಿ ನಿಮ್ಮ ಕರೆಗಾಗಿ ಕಾಯ್ತಾ ಕುಳಿತಿರ್ತಕ್ಕಂತಹ ನಿಮ್ಮ ಬಾನುಲಿ ಸ್ನೇಹಿತ ಬಿ ವಿಜಯರಾಜೇಂದ್ರನ ನಮಸ್ಕಾರಗಳು ಹಾಗೂ ಎಲ್ರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಳಗರೆ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾಗಿರ್ತಕ್ಕಂತಹ ನಮ್ಮ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ 08532200312 ಅಥವಾ 08532295898 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಕೋರಿಕೆಯ ಗೀತೆಯನ್ನು ಆಲಿಸಿ. ಬನ್ನಿ ಇವತ್ತಿನ ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ, ಅವರ ಕೋರಿಕೆಯ ಗೀತೆ ಯಾವುದು ಅಂತ ಕೇಳೋಣ. ಹಲೋ ಆಕಾಶವಾಣಿ ಕೇಂದ್ರ.
1: ಹಲೋ ನಮಸ್ತೆ ಸರ್.
0: ನಮಸ್ಕಾರ. ತಮ್ಮ ಹೆಸರು?
1: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಸರ್.
0: ಸುರೇಶ್ ಬೆಣ್ಣೆ, ಹೇಗಿದ್ದೀರಿ ಸುರೇಶ್ ಅವರೇ?
1: ಆರಾಮದ ಸರ್. ತಾವೆಲ್ಲರೂ ಸರ್?
0: ಆರಾಮಾಗಿದ್ದೀನಿ. ಹೇಳಿ, ಯಾವ ಗೀತೆ ಕೇಳ್ತೀರಿ ಇವತ್ತು?
1: ನ್ಯಾಯ ಎಲ್ಲಿದೆ ಸರ್ ಫಿಲಂ ಹೆಸರು.
0: ಫಿಲಂ ಹೆಸರು ನ್ಯಾಯ ಎಲ್ಲಿದೆ?
1: ಹ್ಞೂ ಸರ್. ಅದರಲ್ಲಿ ಎಸ್ ಎನ್ ಸಿ ಮತ್ತು ಎಸ್ ಪಿ ಬಿ ಅವರು ಆಡ್ಯಾರ ಸರ್, ನೀವು ಕಳ್ಳನು ಬಲ್ಕುಂಟನು ಅಂತಂದು ಆಗಿ ಕರೀತು.
0: ಖಂಡಿತ. ಯಾರಿಗಾಗಿ ಗೀತೆ?
1: ಇದು ನಮ್ಮ ಸ್ನೇಹಿತರಾದಂಥ ವೈದ್ಯ ಕಳ್ಳಮರದು, ಹೊನ್ನಪ್ಪ ದಾಳಿ ಹಾಗೂ ವಿಜಯಪುರದ ಶಿವಚರಣ ಸವದಿ, ಬಂಜನವಾದ ಭರತ್ ಕುಮಾರ್, ಹಿಮಂತ ಭಾಗವತ್, ಶಿರಪ್ಪ ಬಡಿಗರ್ ಅಂತ ಬರ ಸರ್, ಇವರೆಲ್ಲ ನಮ್ಮ ಸ್ನೇಹಿತರು. ಹಾಗೂ ವೆಂಕಟಾಪುರ ಅಂತ ಸರ್, ಇನ್ನೊಂದು ಊರ ಹೆಸರು ಗೊತ್ತಲ್ಲ, ವೆಂಕಟಾಪುರದ ಶರಣಪ್ಪ ಪೂಜಾರಿ ಅಂತ ಬರ್ತಾರೆ, ಅವರೆಲ್ಲರಿಗಾಗಿ ಸರ್.
0: ಅವರೆಲ್ಲರಿಗಾಗಿ ಗೀತೆ.
1: ಹ್ಞೂ ಸರ್,
0: ಖಂಡಿತ ಪ್ರಸಾರ ಮಾಡ್ತೀನಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ಬೆಣ್ಣೆಯವರೇ. ನಮಸ್ಕಾರ.
1: ಓಕೆ ಸರ್, ನಮಸ್ತೆ ಸರ್.
0: ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ನ್ಯಾಯ ಎಲ್ಲಿದೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಚಕ್ರವರ್ತಿ.

0: ಹಲೋ ಆಕಾಶವಾಣಿ ಕೇಂದ್ರ.
1: ಹಲೋ ನಮಸ್ತೆ, ನಳಿನಿ ಸತೀಶ್ ಚಿತ್ರದುರ್ಗದಿಂದ.
0: ನಮಸ್ತೆ ನಳಿನಿ ಸತೀಶ್ ಅವರೇ, ಹೇಗಿದ್ದೀರಿ?
1: ಯಾ ಫೈನ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ?
0: ಎಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಯಾವ ಗೀತೆಯನ್ನ ಕೇಳ್ತೀರಿ?
1: ಓಕೆ, ಸಿಡಿದೆದ್ದ ಸಹೋದರ ಚಿತ್ರ ನಿಮ್ಮಲ್ಲಿದೆ ನೋಡಿ.
0: ಸಿಡಿದೆದ್ದ
1: ಸಹೋದರ
0: ಇದೆ ಹೇಳಿ, ಅದರಲ್ಲಿ ಯಾವ ಗೀತೆ?
1: ಅದರಲ್ಲಿ ಓ ನಾಜುಕು ನಲ್ಲೆ ಅಂತ ಸಾಂಗ್ ಇದೆ, ಅದು ನಿಮ್ಮಲ್ಲಿ ಇದೆಯಾ ನೋಡಿ?
0: ನಾಜುಕು ನಲ್ಲೆ ಅಂತ ಇಲ್ಲ.
1: ಓಕೆ,
0: ಅದು ಅದೇ ಚಿತ್ರದ್ದು. ಬೇರೆ ಯಾವ್ದಾದ್ರು ಗೀತೆ ಪ್ರಸಾರ ಮಾಡ್ಲಾ?
1: ಸಾರಿ, ಹಳ್ಳಿ ಮೇಷ್ಟ್ರು ತಗೋತೀರ ಪ್ಲೀಸ್?
0: ಹಳ್ಳಿ ಮೇಷ್ಟ್ರು?
1: ಎಸ್, ಹಳ್ಳಿ ಮೇಷ್ಟ್ರು.
0: ಹಳ್ಳಿ ಮಿನಿಸ್ಟ್ರಲ್ಲಿ ಯಾವ ಗೀತೆ ಬೇಕಾಗುತ್ತೆ?
1: ಅದರಲ್ಲಿ ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಸಾಂಗ್ ಇದೆಯಲ್ಲ,
0: ಖಂಡಿತ ಪ್ರಸಾರ ಮಾಡ್ತೀನಿ.
1: ಎಸ್, ಈ ಹಾಡು ಟು ಮೈ ಚಿಲ್ಡ್ರನ್ ಅರ್ಪಿತಾ, ಸುಮಂತ್, ಅಭಿಷೇಕ್, ವೈಷ್ಣವಿ, ಸೋನು ಡಾಲಿ, ಕಿಯಾರಾ, ಕರ್ಣ, ನಮ್ಮ ಬನ್ನು ಅಂಡ್ ಅಮೃತ ರಮೇಶ್, ನೇತ್ರ ನಟರಾಜ್, ಸುರೇಶ್ ಪಿಣ್ಣ ಇವರಿಗೆಲ್ಲ ಈ ಹಾಡು.
0: ಖಂಡಿತ ನಳಿನಿ ಅವರೇ, ನೀವು ಕೋರಿರ್ತಕ್ಕಂತಹ ಗೀತೆ ನಿಮಗಾಗಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ಥ್ಯಾಂಕ್ ಯು.
0: ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಹಳ್ಳಿ ಮೇಷ್ಟ್ರು ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

0: ಇಲ್ಲ ಸರ್, ಬಿಸಿಲಿದೆ ಸರ್.
1: ಬಿಸಿಲಿದೆ.
0: ಹೌದು ಸರ್.
1: ಸದ್ಯಕ್ಕೆ ಆ ಚಿತ್ರದ ಗೀತೆ ಲಭ್ಯ ಆಗ್ತಾ ಇಲ್ಲ ಇವರೇ.
0: ಇಲ್ಲ ಸರ್, ಭಾಗ್ಯದ ಲಕ್ಷ್ಮಿ ಬಾರಮ್ಮ.
1: ಭಾಗ್ಯದ ಲಕ್ಷ್ಮಿ ಭಾರಮ್ಮ.
0: ಹೌದು ಸರ್.
1: ಅದರಲ್ಲಿ ಯಾವ ಗೀತೆ ಬೇಕು?
0: ಏನು ಮಾಯವೋ ಅಂತ ಹಾಡಿದೆ ಸರ್, ಈ ಹಾಡಿದೆ ಸರ್.
1: ಭಾಗ್ಯ. ಭಾಗ್ಯದ ಲಕ್ಷ್ಮಿ ಭಾರಮ್ಮ. ಮತ್ತೆ ಯಾರಿಗಾಗಿ ಈ ಗೀತೆ?
0: ಸರ್ ಈ ಹಾಡು ಸರ್ ನಮ್ಮ ಮನೆಯವರಾದ ಪಾಂಡುರಂಗರಾವ್, ನನ್ನ ಮಗ ಶ್ರವಣ್ ಮತ್ತು ಕೇಳುಗರಾದ MH ರವಿಕುಮಾರ್, ಎಲ್ಲಾ ಕೇಳುಗರಿಗಾಗಿ ಸರ್.
1: ಎಲ್ಲ ಕೇಳುಗರಿಗಾಗಿ.
0: ಹೌದು.
1: ಸದ್ಯಕ್ಕೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅದು ಕೂಡ ಚಿತ್ರ ಲಭ್ಯ ಆಗ್ತಾ ಇಲ್ಲ. ಇಲ್ಲ.
0: ಯಾರಿವನ್ನು ತೌಡು
1: ಅದರಲ್ಲಿ ಯಾವ ಗೀತೆ ಬೇಕು?
0: ರಾಗವೋ ಅನುರಾಗವೋ ಅಂತ ಇದೆ ಸರ್.
1: ಹಾಕ್ತೀನಿ ಖಂಡಿತ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನೀವು ಕೇಳಿರ್ತಕ್ಕಂಥ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.
0: ಧನ್ಯವಾದ.
1: ಧನ್ಯವಾದ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಯಾರಿವನು ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಹಲೋ, ಆಕಾಶವಾಣಿ ಕೇಂದ್ರ.
1: ಓ ನಮಸ್ಕಾರ.
0: ನಮಸ್ಕಾರ, ತಮ್ಮ ಹೆಸರು?
1: ಹಾಂ, ನಾಗೇಂದ್ರಗೌಡ ಬಂದಿದ್ರಿ ಸರ್.
0: ಹಾಂ, ನಾಗೇಂದ್ರಪ್ಪ ಅವರೇ, ಹೇಗಿದ್ದೀರಿ ನಾಗೇಂದ್ರಪ್ಪ ಅವರೇ?
1: ಆರಾಮಿದ್ದೀರಿ ಸರ್?
0: ಚೆನ್ನಾಗಿದ್ದೀರಾ?
1: ಚೆನ್ನಾಗಿದೆ ಸರ್. ನೀವು ಆರಾಮಿದ್ದೀರಿ ಸರ್?
0: ಏ, ಆರಾಮಿದ್ದೀನಿ. ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ನಾಗೇಂದ್ರಪ್ಪ ಗೌಡ್ರೆ.
1: ಹಾಂ, ಕಡಿಮೆ ಮಾಡಿ ಸರ್, ಕಡಿಮೆ.
0: ನನಗೆ ಎಕೋ ಆಗ್ತಾ ಇದೆ ಅದಕ್ಕೆ.
1: ಹೌದು ಹೌದು ಸರ್.
0: ಯಾವ ಗೀತೆ ಕೇಳ್ತೀರಿ ಇವತ್ತು?
1: ಹಾಂ, ಎರಡು ಕನಸು ಹಾಕ್ಬೇಕು ನೋಡಿ ಸರ್.
0: ಎರಡು ಕನಸು?
1: ಹಾಂ, ಪೂಜೆ ಸರ್ ಎಂದೆ ಹೂಗಳ ತಂದೆ ಅಂತ ನೋಡ್ರಿ ಎಷ್ಟು ಜನ.
0: ಹ್ಮ್,
1: ಈ ಮಳೆ ಅಂತೇಳಿ ಸರ್ ನಮ್ಮಲ್ಲಿ
0: ಮಳೆ ಇಲ್ಲ
1: ಇಲ್ರಿ ಸರ್. ಎಲ್ಲ ಮನೆ ಇಟ್ಟವ್ರಿ ಬೆಳೆಗಳೆಲ್ಲ, ರೈತರು ಬಹಳ ತ್ರಾಸ ಈಗ.
0: ಈ ವರ್ಷ ಬಹಳ ತ್ರಾಸ ಆಗ್ಬಿಟ್ಟದ ಅಂದ್ರೆ?
1: ಹೌದ್ರಿ ಸರ್, ಮಳೆ ನೀರಲ್ಲಿ ಈಗ ಬರ್ತದೆ ಏನ್ ಬಾಟ್ ಬರ್ತೋಡಿ ಮೈಗೆ ಹತ್ತ ಒಂದೇ ಅಂತ ಮಳೆ ಬರ್ತದ್ರಿ. ಏನ್ ಭೂಮಿಗೆ ಹತ್ತಿಲ್ಲ ಮಳೆ
0: ಮಳೆ
1: ಅಂತ ಮಳೆ ಆದ್ರಿ ವರ್ಷ.
0: ಹೌದಾ? ಮತ್ತೆ ಈಗೆಲ್ಲ ಏನ್ ಬಿತ್ತನೆ ಎಲ್ಲ ಕಾರ್ಯ ನಿಮ್ದು ನಡೆದಿದೆಯಾ? ಹೀಗೆ
1: ಹಚ್ಚ ಹಚ್ಚದ್ರಿ ಸರ್, ಎಲ್ಲ ಒಣಗಾಕೈತೇವ್ರಿ. ಸಣ್ಣ ಅವ್ರಿ ಏನು ನಾಲ್ಕನಾಲ್ಕು ಇಲ್ಲಿ ಬಂದವು ಬಹಳ ಬಾಡ ಕೈತೇವ್ರಿ. ಹ್ಮ್
0: ಹ್ಮ್ ಮತ್ತೆ ನೀರೆಲ್ಲ ಮತ್ತೆ ಹೇಗ್ ಮಾಡ್ತಾ ಇದ್ರಿ ಎಲ್ಲ ವ್ಯವಸ್ಥೆ?
1: ಏನ್ ಶಿವಾನ ಹೇಳ್ರಿ, ಮಾವನೇ ಮಳೆ ಕಾಯ್ಬೇಕು.
0: ಆಗ್ಲಿ, ನಾವು ಕೂಡ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ ಒಳ್ಳೆ ಮಳೆ ಬರ್ಲಿ ಅಂತೇಳಿ.
1: ನಮ್ಮ ಗೆಳೆಯರ ಅಂತ ಭೀಮನಗೌಡ, ಸುರೇಶ್ ಬೆಣ್ಣಿ, ಹಿರಣ್ಣ ಗಂಗಾವತಿ, ಚಳಾಮರ್ ಸರ್, ಮಾಲೇಂದ್ರಾಯ, ಚಂದ್ರೇಗೌಡ, ನಮ್ಮ ನಾಗಪ್ಪ ಗುಂದೇಡಿಗೆ, ಬಸವರಾಜಪ್ಪ ಗೌಡ ಬೆಳಾರ್.
0: ಸೊ ಇವರೆಲ್ಲರಿಗೆ ಈ ಗೀತೆ.
1: ಈ ಗೀತೆ ನಿಮ್ ಸರ್
0: ತುಂಬಾ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಕರೆ ಮಾಡಿರಿ, ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿರಿ, ಕೇಳಿ ಆನಂದಿಸಿ. ನಮಸ್ಕಾರ.
1: ನಮಸ್ಕಾರ ಸರ್. ನಮಸ್ಕಾರ.
0: ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಎರಡು ಕನಸು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಹಲೋ, ಆಕಾಶವಾಣಿ ಕೇಂದ್ರ.
1: ನಮಸ್ತೆ ಸರ್.
0: ನಮಸ್ಕಾರ. ತಮ್ಮ ಹೆಸರು?
1: ಸರ್, ಹಗರಿ ಬೊಮ್ಮನಳ್ಳಿ ತಾಲೂಕು ಹಂಪ ಸರ್. ಸುಭಾನ್ ಕೋರಿ ಸರ್.
0: ಸುಭಾನ್ ಕೋರಿ ಅವರೇ, ಹೇಗಿದ್ದೀರಿ ಸುಭಾನ್ ಕೋರಿ ಅವರೇ?
1: ಸರ್, ಆರಾಮಿದ್ದೀನಿ ಸರ್.
0: ಚೆನ್ನಾಗಿದ್ದೀರಿ
1: ಸರ್?
0: ಆರಾಮಿದ್ದೀನಿ. ಯಾವ ಗೀತೆ ಕೇಳ್ತೀರಿ ಇವತ್ತು?
1: ಸರ್, ಸಿಂಹದ ಮರಿ ಸೈನ್ಯ ಇದೆ ಸರ್.
0: ಸಿಂಹದ ಮರಿ ಸೈನ್ಯ?
1: ಹಾಂ ಸರ್.
0: ಸಿಂಹದ ಮರಿ ಸೈನ್ಯ. ಹಾಂ, ಸಿಂಹದ ಮರಿ ಸೈನ್ಯ. ಅದರಲ್ಲಿ ಯಾವ ಗೀತೆ ಬೇಕು?
1: ದೂರ ಯಾಕೆ ನಿಂತಿಹೇ ಅಂತ ಇದೆ ನೋಡಿ ಸರ್, ಜಾನಕ ಮಾಡಿದ್ದೆ.
0: ಖಂಡಿತ ಖಂಡಿತ ಪ್ರಸಾರ ಮಾಡ್ತೀನಿ. ಯಾರಿಗಾಗಿ ಗೀತೆ?
1: ಸರ್, ಎಲ್ಲ ಕೇಳೋರಿಗಾಗಿ ಸರ್.
0: ಎಲ್ಲ ಕೇಳೋರಿಗಾಗಿ?
1: ಎಲ್ಲ ಕೇಳೋರಿಗಾಗಿ.
0: ಖಂಡಿತ ಪ್ರಸಾರ ಮಾಡ್ತೀನಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
0: ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಸಿಂಹದ ಮರಿ ಸೈನ್ಯ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತ್ಯಂ.

0: ಹಲೋ ಆಕಾಶವಾಣಿ ಕೇಂದ್ರ.
1: ನಮಸ್ತೆ ಸರ್.
0: ನಮಸ್ಕಾರ, ತಮ್ಮ ಹೆಸರು?
1: ಸಿಂಧನೂರು ತಾಲೂಕು ತಿಪ್ಪನ ಗ್ರಾಮದಿಂದ ರಾಜ ಹುಸೇನ್ ಮಾತಾಡ್ತಿದ್ದೀನಿ.
0: ಹೇಗಿದ್ದೀರಿ ರಾಜ ಹುಸೇನ್ರೇ?
1: ಚೆನ್ನಾಗಿದ್ದೀವಿ ಸರ್. ಹೇಗಿದ್ದೀರಾ ಸರ್?
0: ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಹೇಳಿ, ಯಾವ ಗೀತೆ ಕೇಳ್ತೀರಿ ಇವತ್ತು?
1: ಸರ್, ಮುಂಗಾರು ಮಳೆ ಚಿತ್ರದಿಂದ ಸರ್.
0: ಹ್ಞೂ,
1: ಅದರಲ್ಲಿ ಚಿತ್ರ ಹಾಡು ಪ್ರಸಾರ ಮಾಡಿ ಸರ್.
0: ಟೈಟ್ಲ್ ಗೀತೆನಾ?
1: ಹೌದು ಸರ್.
0: ಖಂಡಿತ. ಮಳೆ ಆಗ್ತಾ ಇದೆಯಾ ಸಿಂಧನೂರಲ್ಲಿ?
1: ಇಲ್ಲ ಸರ್, ಅಂತ ಮಳೆ ಏನಿಲ್ಲ ಸರ್, ಸುಮ್ಮನೆ ಸ್ವಲ್ಪ ತೂಪರಿ ಬರ್ತಾ ಇದೆ ಸರ್.
0: ತೂಪರಿ ಬರ್ತಾ ಇದೆ. ಮತ್ತೆ ಬೆಳೆ ಎಲ್ಲ ಈಗ ಬಿತ್ತನೆ ಮಾಡಿದ್ರೆ ಹೇಗೆ?
1: ಬಿತ್ತನೆ ಆಗಿದೆ ಸರ್, ನಮ್ಗೆ ನೀರಾವರಿ ಪ್ರದೇಶ ಅಲ್ಲ ಸರ್, ಹಂಗಾಗಿ
0: ನೀರು ಕಟ್ತೀವಿ,
1: ಭತ್ತ ನಾಟಿ ಜಾಸ್ತಿ ಮಾಡ್ಬೇಕು. ಹೌದು.
0: ಮತ್ತೆ ಈಗೇನು ಸದ್ಯಕ್ಕೆ ನೀರಿನ ಸಮಸ್ಯೆ ಏನಿಲ್ಲ ಹಾಗಾದ್ರೆ?
1: ಇಲ್ಲ ಸರ್, ಜಾಸ್ತಿ ನೀರಾವರಿ ಪ್ರದೇಶ ಸರ್, ಭತ್ತನೇ ನೆಚ್ಕೊಂಡಿದ್ದಾರೆ ಸರ್ ನಮ್ಮೆಲ್ಲ ರೈತರು. ಇಲ್ಲ,
0: ಮಳೆ ಆಗ್ತಾ ಇಲ್ಲ, ಬಯಲು ಭೂಮಿಗೆ ಮಳೆ ಬೇಕು ಹಾಗಾದ್ರೆ.
1: ಹೌದು ಸರ್, ಎಲ್ಲದಕ್ಕೂ ಬೇಕು ಸರ್, ಆದ್ರೆ ಮಳೆ ಆಗ್ತಾ ಇಲ್ಲ.
0: ಮಳೆ ಆಗ್ತಾ ಇಲ್ಲ, ಖಂಡಿತ. ಮತ್ತೆ ಇದು ಗೀತೆ ಯಾರಿಗಾಗಿ
1: ಸರ್? ಈ ಗೀತೆ ಆಕಾಶವಾಣಿ ಕೇಳುವಂತ ನನ್ನೆಲ್ಲ ಸ್ನೇಹಿತರಿಗೋಸ್ಕರ ಹಾಗೂ ಆಕಾಶವಾಣಿಯ ನಿರೂಪಕರಿಗೋಸ್ಕರ ಈ ಗೀತೆ ಪ್ರಸಾರ ಮಾಡಿ.
0: ಖಂಡಿತ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಮುಂಗಾರು ಮಳೆ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

0: ಹಲೋ, ಆಕಾಶವಾಣಿ ಕೇಂದ್ರ.
1: ಹಲೋ, ಬಿ ವಿಜಯರಾಜೇಂದ್ರ ಸರ್, ನಮಸ್ತೆ.
0: ನಮಸ್ಕಾರ.
1: ಗುರುಗಳು ಆರಾಮಿದ್ದೀರಿ? ಗುರುಗಳು
0: ಆರಾಮಿದ್ದೀನಿ ಸರ್, ತಾವು ಹೇಗಿದ್ದೀರಿ?
1: ನಾನು ಕೂಡ ಆರಾಮಾಗಿದ್ದೀನಿ ಸರ್. ನಮ್ಮೆಲ್ಲ ರಾಯಚೂರು ಆಕಾಶವಾಣಿ ಕೇಳುಗರಿಗೆ ಮತ್ತು ಸಿಬ್ಬಂದಿಗೆ ಎಲ್ಲ ನಿರೂಪಕರೊಂದಕ್ಕೆ ಗಂಗಾವತಿ ಇರೋಣ ಕಡೆಯಿಂದ ಶುಭ ಸಂಜೆ, ಶುಭ ನಮಸ್ಕಾರಗಳು ಸರ್.
0: ತುಂಬ ಧ್ವನಿ ಚೇಂಜ್ ಆಗಿದೆ ಇರೋಣ ಅವರೇ, ನಿಮ್ಮ ಧ್ವನಿ
1: ಇಲ್ಲ ಸರ್, ಸ್ವಲ್ಪ ಕೋಲ್ಡ್ ಆಗಿದೆ.
0: ಕೋಲ್ಡ್ ಆಗಿದೆಯಾ?
1: ಹೌದಾ, ಹೀಟ್ ಕೋಲ್ಡ್ ಆಗಿದೆ ಸರ್ ಸ್ವಲ್ಪ.
0: ಹಾ ಹಾ ಹಾ, ಮತ್ತೆ ಹೇಗಿದ್ದೀರಿ?
1: ಬೇರೆ ಸ್ವಲ್ಪ ಆರಾಮಾಗಿದ್ದೀವಿ, ವಾತಾವರಣ ಬೇರೆ ಸ್ವಲ್ಪ ತುಂಬಾ ತಣ್ಣಗಿದೆ, ತುಂಬಾ ತಣ್ಣನೆ ಗಾಳಿ, ಮೋಡ ಕವಿದ ವಾತಾವರಣ, ಸ್ವಲ್ಪ ತುಂತುರು ಜನುಗು ಮಳೆಯ ಒಂದು ಹನಿಗಳ ಲೀಲೆ ಆಗಿದೆ.
0: ಮಳೆ ಬರ್ತಾ ಇದೆ ಹಾಗಾದ್ರೆ ತಾವರಗೆರೆಯಲ್ಲಿ?
1: ತುಂತುರು ಸರ್, ಹಾ ಸರ್, ತುಂತುರು ಸರ್, ತುಂತುರು ಈ ತಾವರಗೆರೆ ಪಟ್ಟಣದಲ್ಲಿ ಆಯ್ತು, ನಮ್ಮ ಗಂಗಾವತಿ ಎಲ್ಲ ಆಯ್ತು. ಒಂದು ಕಳೆದ ಒಂದು ವಾರ 15 ದಿನದಿಂದ ಸುಮ್ಮನೆ ಒಂದು 5 ನಿಮಿಷ ತುಂತುರು ಬರೋದು, ಗಪ್ಪ ಆಗೋದು, ಎಷ್ಟು ನಮ್ಮ ನಮಗಂತರೂ ಒಂದ್ ಮಾತು ಹೇಳ್ಬೇಕು ಅಂತಂದ್ರೆ, ನಮ್ಗೆ ತುಂಗಭದ್ರಾ ಜಲಾಶಯ ಅಚ್ಚುಕಟ್ಟು ಪ್ರದೇಶದಲ್ಲಿರುವಂತವ್ರಿಗೆ ನಮ್ಮ ಗಂಗಾವತಿಗೆ ಆಯ್ತು, ಹೊಸಪೇಟೆಗೆ ಆಯ್ತು, ಈ ಕೊಪ್ಪಳ ಭಾಗಕ್ಕೆ ಆಯ್ತು, ಮಳೆನೇ ಬೇಕಾಗಿಲ್ಲ. ಯಾಕಂತಂದ್ರೆ ಆದ್ರೆ ಏನಂದ್ರೆ ಭದ್ರಾವತಿ ಶಿವಮೊಗ್ಗ ಸೈಡ್ ಆದ್ರೆ ಜಲಾಶಯ ತುಂಬುತ್ತೆ, ರೈತರಿಗೆ ಖುಷಿ ಆಗುತ್ತೆ. ಆದ್ರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲಾ ಕಡೆನೂ ಮಳೆ ನಿಲ್ವಲ್ಲ ಸರ್, ಹಾಗಾಗಿ ಎಲ್ಲರಿಗೂ ತುಂಬಾ ಕಷ್ಟ ಆಗಿಬಿಟ್ಟೈತೆ.
0: ಯಾವ ಗೀತೆ ಕೇಳ್ತೀರಿ
1: ಆಮೇಲೆ
0: ಇವತ್ತು?
1: ಇನ್ನೊಂದು, ಇವತ್ತು ನಮ್ ಗೀತೆ ಬಂದು ನಮ್ಮನ್ನ ಇತ್ತೀಚೆಗೆ ತುಂಬಾ ಅಗಲಿದ್ರು ಮತ್ತು ನಮ್ಮ ಮನದಲ್ಲಿ ಯಾವತ್ತೂ ಇದ್ದೇ ಇರ್ತಾರೆ, ರೇಡಿಯೋದಲ್ಲಿ ಅವ್ರ ಧ್ವನಿ ಪ್ರತಿದಿನ ಕೇಳ್ತಾ ಇರ್ತೀವಿ. ಎಷ್ಟು ಜನ ಕಮ್ಮರು, ಎಷ್ಟು ಜನ ಕಮ್ಮರು ಹಾಡಿದ್ದಂತ ಹಾಡು ಸಿಪಾಯಿ ಚಿತ್ರದಿಂದ ಬಂದ ಬಂದ ಮೇಘರಾಜ ಅಂತ ಇದೆ. ಆ ಹಾಡಿನ ಮುಖಾಂತರವಾದ್ರೂ ಈ ನಮ್ಮ ಭಾಗದಲ್ಲಿ ಮಳೆ ಬರಲಿ. ನಾವು ಈಗ ಒಂದ್ ಮಾತು ಏನಂದ್ರೆ, ಈ ಕೃಷಿಕರು ಭೂಮಿ ಇದ್ದಂತ ಎಷ್ಟು ಕಷ್ಟ ಆಗಿದೆ ರೈತರಿಗೆ ಅಂತಂದ್ರೆ, ನಾವು ತಿನ್ನೋದು ಸುಲಭ, ಕೊಂಡ್ಕೊಳ್ಳೋದು ಸುಲಭ, ಆದ್ರೆ ಅದನ್ನ ಬೆಳೆದು ಫಲಾನ ತಗೊಂಡು ಬಂದ ರೈತ ಎಷ್ಟು ಕಷ್ಟ ಪಡ್ತಾನೆ ಅಂತಂದ್ರೆ, ನಾನು ಮೊನ್ನೆ ತಾನೇ ಅಂತರ್ಜಾಲದಲ್ಲಿ ಇನ್ಸ್ಟಾದಲ್ಲಿ ನೋಡಿದೆ, ನಮ್ಮ ರಾಯಚೂರು ಭಾಗದ ರೈತರು ಕೊಡದಿಂದ ನೀರು ಹೊತ್ಕೊಂಡ್ಬಂದು ಬಕೆಟ್ ನೆಲಕ್ಕೆ ಚಂಬಿಂದ ನೀರು ಹಾಕ್ತಾ ಇದ್ದಾರೆ ಬೆಳೆಗಳಿಗೆ. ಆಮೇಲೆ ನಮ್ಮ ಕೊಪ್ಪಳ ಭಾಗದಲ್ಲಿ, ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆ ಭಾಗದಲ್ಲಿ ಎದುರು ಒಂದು ಏನ್ ಮಾಡ್ತಾ ಇದಾರೆ, ಟ್ರ್ಯಾಕ್ಟರ್ ಮುಖಾಂತರ ನೀರು ಹೊಡಿಸ್ತಾ ಇದ್ದಾರೆ.
0: ಒಟ್ಟು ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಮಳೆ ಬರಲಿ ಅಂತ. ಇವತ್ತು ನಮ್ಮ ರಾಯಚೂರು ಭಾಗದಲ್ಲಿ ಎಲ್ಲ ಮಳೆ ಬಂದಿದೆ, ಇವತ್ತು
1: ಬಂದಿದೆ ಸರ್,
0: ಬಹುಶಃ ಖಂಡಿತ
1: ಬರ್ಲೇಬೇಕು ಸರ್, ಬರ್ಲೇಬೇಕು. ಅವನ್ ಏನಂತಂದ್ರೆ ಅಟ್ಲೀಸ್ಟ್ ಮಳೆರಾಯ ಕೃಪೆ ತೋರಿದ್ರೆ ಆತ್ಮಿಷ್ಟ ಅದು ಬರ್ಲಿ ಬಿಡ ಆತ್ಮಕಾಯಿ ಬಿಟ್ಟಿದ್ದ. ಅದು ಬಂದ್ ಏನಂತಂದ್ರೆ ಲಾಸ್ಟ್ ಗೆ ನಮ್ಮನ್ನ ರೈತರು ನಂಬಿದಂತ ಜಲಾಶಯ ಆದ್ರೂ ಎಲ್ಲಿಯಾದ್ರೂ ತುಂಬಿದ್ರೆ ಅದು ತುಂಬಾ ಸಂತೋಷನೇ.
0: ಖಂಡಿತ ಆಗ್ಲಿ, ನೀವು ಪ್ರಾರ್ಥನೆ ಮಾಡಿ, ನಾವು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಒಳ್ಳೆ ವಿಚಾರವನ್ನ ಹಂಚ್ಕೊಂಡ್ರಿ ಕಾರ್ಯಕ್ರಮಕ್ಕೆ.
1: ಸರ್, ಈ ಒಂದು ಹಾಡು ನಮ್ಮೆಲ್ಲ ಒಂದು ರಾಯಚೂರು ಆಕರ್ಷಣೆ ಕ್ಷೇತ್ರ ಅಂತೆಲ್ಲ ಕೇಳೋದ್ರಿಗೆ, ಮತ್ತೆ ಎಲ್ಲೆಲ್ಲಿ ಮಳೆ ನಿರೀಕ್ಷೆ ಇದಾರೆ ಅವರೆಲ್ಲರಿಗೂ, ಆಮೇಲೆ ನಾವು ಸ್ನೇಹಿತರು ಒಂದು ಪಟ್ಟಿ ಮಾಡಿದ್ರೆ ನನಗೆ ಬೆಳಕ್ಕೆ ಅರಿಯೋ ತನಕ ಮತ್ತೆ ಮುಗಿಯಲ್ಲ ಹೆಸರುಗಳು. ಆ ನಮ್ಮನೆ ಇರ್ತವೆ, ಯಾಕಂದ್ರೆ 4 ಜನ

0: ಆಯ್ತಾ?
1: ಇದ್ದೇನೆ
0: ಎಲ್ಲ
1: ಸರ್,
0: ಎಲ್ಲ
1: ನನಗೆ
0: ಸ್ನೇಹಿತರಿಗಾಗಿ
1: ಬೇಜಾರು
0: ಪ್ರಸಾರ
1: ಆಗಿದೆ.
0: ಮಾಡೋಣಂತೆ, ಖಂಡಿತ.
1: ಎಲ್ಲ ಸ್ನೇಹಿತರಿಗೆ ಒಂದು ಆದರ್ಶ ಸರ್.
0: ಧನ್ಯವಾದ, ನಮಸ್ಕಾರ.
1: ಧನ್ಯವಾದ, ಶುಭೋದಯ.
0: ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಸಿಪಾಯಿ ಚಿತ್ರದ ಗೀತೆ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

0: ಇದುವರೆಗೆ ಕೋರಿಕೆಯ ಚಿತ್ರಗೀತೆಗಳೊಂದಿಗೆ ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಕಾರ್ಯಕ್ರಮ ಆಲಿಸಿದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಗಿಸಿದ ಸಮಯವಾಯಿತು. ಮತ್ತೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 8:30, ಜನಪದ ಸಂಗೀತ ಕಾರ್ಯಕ್ರಮ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಜನಪದ ಸಂಗೀತದಲ್ಲಿ ಕೇಳಿ ಕುಷ್ಟಗಿ ತಾಲೂಕಿನ ನರಸಣ್ಣ ಸೋನಾರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ರಂಗಗೀತೆಗಳನ್ನು

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.

ಇದುವರೆಗೆ ಕುವೆಂಪು ವಿರಚಿತ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:30 ಆಗುತ್ತಲಿದ್ದು ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದು ಆಕಾಶವಾಣಿ ಬೆಂಗಳೂರು. ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋ ಹರ್ಟ್ಸ್. ಸಮಯ 10 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕೆಆರ್ ಚೈತ್ರ ಅವರ ಹಾಡುಗಾರಿಕೆ. ಪಕ್ಕವಾದದಲ್ಲಿ ವಯಲಿನ್ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಎಂ ಗುರುರಾಜ್. ಕೆಆರ್ ಚೈತ್ರ ಅವರ ಹಾಡುಗಾರಿಕೆಯಲ್ಲಿ ಮೊದಲಿಗೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಜುಂಜೂಟಿದಾಗ ಮಿಶ್ರ ಛಾಪು ತಾಳ.

ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಸಮಯ 10:50. ಈಗ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಗಿರಿಜಾದೇವಿಯವರ ಗಾಯನ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಗಿರಿಜಾದೇವಿಯವರ ಗಾಯನವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:30. ಹಿಂದಿ ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಕವಿತಾ ಕೃಷ್ಣಮೂರ್ತಿ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.

ಉದಿತ್ ನಾರಾಯಣ್ ಮತ್ತು ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ ಕೇಳಿ ನಾಯಕ್ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

Mr. P.

ಕೇಳಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ. ಕೆಳಗರೆ ತರಂಗಾಂತರ 102.1 ಮೆಗಾಹರ್ಟ್ಸ್ ಅನ್ನು ಟ್ಯೂನ್ ಮಾಡಿ ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ, ಕುಮಾರ್ ಸಾನು ಮತ್ತು ಅನುರಾಧ ಪಡವಾಲ್ ಅವರ ಧ್ವನಿಯಲ್ಲಿ ಹಮ್ ಆಪ್ಕೆ ದಿಲ್ ಮೇ ರಹತೆ ಹೈ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನು ಮಲಿಕ್.

ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ. ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಹರ್ ದಿಲ್ ಜೋ ಪ್ಯಾರ್ ಕರೇಗಾ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನು ಮಲ್ಲಿಕ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:05. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Saira Mujtaba. Prime Minister Narendra Modi launched multiple developmental projects worth around 25,000 crore rupees from Haryana, Punjab and Chandigarh today. The projects aimed at strengthening connectivity, improving passenger convenience and accelerating economic development in the region. In Jalandhar this evening, the Prime Minister inaugurated and laid foundation stones of various rail and road infrastructure projects worth over 5,470 crore rupees. He inaugurated 75 redeveloped railway stations, including Jalandhar Cant, under the Amrit Bharat Station Scheme. Addressing a public gathering in Jalandhar, Prime Minister Modi said the NDA government at the centre prioritises serving every citizen of India, making their lives easier, and providing them with new opportunities for progress.
2: केंद्र की भाजपा सरकार की भी प्राथमिकता है भारत के हर नागरिक की सेवा, भारत के हर नागरिक का जीवन आसान बनाना और उसे आगे बढ़ने के लिए नए नए अवसर उपलब्ध कराना और इसलिए हम नागरिक देवो भव इस मंत्र पर चल रहे हैं. गरीब हो, मिडिल क्लास हो, ऐसे हर परिवार को बेस्ट से बेस्ट सुविधा मिले, ये हमारा प्रयास है और नागरिक देवो भव का ये भाव हमारे काम में दिखता है.
1: The Prime Minister also flagged off Sant Ravidas Express train from Jalandhar Cant railway station. He also inaugurated national highway projects including a four-lane greenfield Delhi Amritsar Katra Expressway and laid the foundation stone for the development of six-lane greenfield Southern Ludhiana Bypass. Earlier today, the Prime Minister flagged off India's first hydrogen-powered train between Jind and Sonepat at Jind Railway Station in Haryana. The Prime Minister also laid the foundation stone and dedicated several development projects to the nation worth over 14,000 crore rupees, including national highway projects in Haryana. The Prime Minister also dedicated the nation's elevated railway track at Kurukshetra and laid the foundation stone of the Sikh Museum at Kurukshetra. In Chandigarh, the Prime Minister launched projects around 4,700 crore rupees in key areas including healthcare, education and road infrastructure. The government has convened a meeting with the floor leaders of political parties in the parliament this Sunday ahead of the upcoming monsoon session of parliament. During the meeting, the government will seek cooperation from all political parties to ensure a smooth functioning of both the houses of parliament. The monsoon session will commence from the 20th of this month and continue till the 13th of next month. During the session, several important legislations are scheduled to be taken up for discussion and passage. President Draupadi Murmu will embark on state visits to Moldova, North Macedonia and Romania from the 19th to the 25th of this month. Briefing media in New Delhi, Secretary West in the Ministry of External Affairs, Sibi George, said these state visits are being undertaken at the invitation of the Presidents of the Republic of Moldova, the Republic of North Macedonia and Romania. Gujarat has emerged as the top performer among India's states and union territories in the Investment Friendliness Index 2026. It is followed by Maharashtra, Tamil Nadu, Goa and Orissa as the top performers. Niti Aayog today released the Investment Friendliness Index 2026 in New Delhi, outlining the states that are best placed to attract investment as India pushes towards the goal of Viksit Bharat by 2047. The Indian Meteorological Department, IMD, has issued red colour warning for heavy to very heavy rainfall with isolated extremely heavy rainfall over sub-Himalayan West Bengal and Sikkim for the next 2 days. Heavy to very heavy rainfall is likely at isolated places over Arunachal Pradesh, Assam, Meghalaya, Chhattisgarh and Uttarakhand till Sunday. In Bihar, Madhya Pradesh, Eastern Uttar Pradesh, Himachal Pradesh, Jharkhand, Karnataka, Keralam, Mahe, Orissa and Northeastern states, heavy rainfall is expected tomorrow. And in badminton, two-time Olympic medalist PV Sindhu has advanced to the semifinals of the Japan 2026. And in hockey, India announced 20-member squad for the FIH Women's Hockey World Cup 2026 today. And that is the end of this news bulletin.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾಕ್ಟರ್ ಕೊರೋನಾ ಸರಸ್ವತಿ ಪ್ರಕಾಶ್ ಅವರಿಂದ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ, 6:35 ದೇಶಭಕ್ತಿಗೀತೆ ರಾಮದಾಸ್ ಅವರ ರಚನೆ ವೃಂದಗಾನದಲ್ಲಿ, 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ, 9:30 ಚಿತ್ರಗೀತೆಗಳು, 12:05 ವನಿತಾ ವಿಹಾರದಲ್ಲಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಫಡ್ನಿಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಮಿಂಚಿ, ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 5:00 ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ, ಕನ್ನಡ ಚಲನಚಿತ್ರ ಗೀತೆಗಳ ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ. 5:30 ಯುವವಾಣಿಯಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ, ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿರಮಿಂಚಿ. 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋದೋಳಿಯಲ್ಲಿ ರಾಯಚೂರಿನ ನವೋದಯ ಪಬ್ಲಿಕ್ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ, ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನಮಿಂಚಿ. ರಾತ್ರಿ 10:30 ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:11. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:53. ಹಾಗಾದರೆ ನಿಮ್ಮ ಬಾನುಲಿ ಸ್ನೇಹಿತ ಬಿ ವಿಜಯ ರಾಜೇಂದ್ರನಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.

ಸದಾಶಿವ ಪಾಟೀಲ್ ಹಾಡಿದ್ದಾರೆ ಸಿದ್ದೇಶ್ವರ ಶಿವಯೋಗಿಯವರ ಕೃತಿಯನ್ನ, ಜಾಗ ನೋಡಿಕೊಳ್ಳೋ ಮನವಿ ಜಾಗ ನೋಡಿಕೊಳ್ಳೋ ತತ್ವಪದ.